ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಬುಧವಾರ. ರಾಷ್ಟೀಯ ಪಂಚಾಂಗ ಶಾಲಿ ವಾಹನ ಶಕೆ 1948 ಜ್ಯೇಷ್ಠ ಮಾಸದ 20ನೆಯ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 10ನೇ ತಾರೀಕು. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ಆಕಾಶವಾಣಿ ಧಾರವಾಡ, ಸಮಯ 6 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
1: नमस्कार, आकाशवाणी समाचार के साथ मैं विशाल शर्मा.

ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

0: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.

0: ಕನಕದೀಪ.
1: ಆತ್ಮೀಯ ಕೇಳುಗರೆ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ರವಿವಾರ ಬೆಳಗ್ಗೆ 9:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿ ಬರುತ್ತದೆ ಜೀವನ ಬೆಳಕು.
2: ಈಗ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರಿಂದ ಚಿಂತನ.
3: ಆಂಗಿಕಂ ಭವನಂ ಯಶ್ಯ ವಾಚಕಂ ಸರ್ವಂ ವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ಸಾತ್ವಿಕಂ ಶಿವಂ. ಈ ಪ್ರಾರ್ಥನೆ ರಂಗಭೂಮಿ ರಂಗಮಂದಿರಗಳಲ್ಲಿ ಪ್ರದರ್ಶನ ಆರಂಭವಾಗುವ ಮುನ್ನ ಎಲ್ಲ ಕಲಾವಿದರು ಏಕಾಗ್ರತೆಯಿಂದ ಧ್ಯಾನ ಮತ್ತು ಪ್ರಾರ್ಥನೆಯನ್ನ ಮಾಡುತ್ತಾರೆ. ಪ್ರಾರ್ಥನೆ ಅನ್ನುವುದು ವಿಶ್ವ ಚೈತನ್ಯದ ಸೇತುವೆಯಾಗುತ್ತದೆ. ಸೇತುವೆ ಇಲ್ಲದಿದ್ದರೆ ಯಾರೂ ಏನನ್ನೂ ದಾಟಲಾರರು. ಈ ಎಲ್ಲ ಆಲೋಚನೆ ವಿಚಾರಗಳಲ್ಲಿ ಕಾಯಕದ ಚೈತನ್ಯ ಬಂದಾಗ ಮಾಡುವ, ಹಾಡುವ, ನೋಡುವ ಎಲ್ಲ ಕ್ರಿಯೆಗಳಲ್ಲಿ ಪ್ರಾರ್ಥನೆ ಅನ್ನುವುದು ಸ್ವಪ್ರಜ್ಞೆಯನ್ನ ಮೀರಿ ಆ ದಯಾಮಯನಾದ ಭಗವಂತನಿಗೆ ಶರಣು ಆಗುವ ಒಂದು ಮಾರ್ಗ ಮಾತ್ರ. ನಮ್ಮೊಳಗಿನ ಆ ಪ್ರಜ್ಞೆಯನ್ನ ಕಂಡುಕೊಳ್ಳಲು ಮೊದಲು ನಾನು ಎನ್ನುವ ಸ್ವಪ್ರಜ್ಞೆಯನ್ನ ಕಳೆದುಕೊಳ್ಳಬೇಕು. ಯಾವುದೂ ನನ್ನದಲ್ಲ, ಎಲ್ಲವೂ ಅವನದು ಅಂದಾಗ ಮಾತ್ರ ಅವನು ಕೊಟ್ಟದ್ದನ್ನೆಲ್ಲ ಕೊಡುತ್ತಾ ದಾನ ಮಾಡುತ್ತಾ ಹೋಗುವುದು, ಅದು ಪ್ರಾರ್ಥನೆಯ ಶಕ್ತಿ. ಅಂತಹ ಶಕ್ತಿ ಬರಬೇಕು ಅಂದರೆ ಪ್ರಾರ್ಥನೆ ಧ್ಯಾನವಾಗಬೇಕು. ಪ್ರಾರ್ಥನೆ ಮತ್ತು ಧ್ಯಾನದ ನಡುವೆ ಅಂತರ ಏನು? ಧ್ಯಾನ ಅನ್ನುವುದು ಅಂತಹ ಒಂದು ಸ್ವತಃ ಆತ್ಮಾವಲೋಕನ, ಚಿತ್ತ ಕೇಂದ್ರೀಕರಣ, ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಒದಗಿಸಿಕೊಡುವುದೇ ರಂಗಭೂಮಿ. ಅಂತಹ ರಂಗಭೂಮಿಯನ್ನು ಪ್ರದರ್ಶನಕ್ಕಾಗಿ ಪ್ರವೇಶ ಮಾಡುವ ಮುನ್ನ ಧ್ಯಾನ ಮತ್ತು ಪ್ರಾರ್ಥನೆ ಎರಡೂ ಅಗತ್ಯ. ಧ್ಯಾನ ಮತ್ತು ಪ್ರಾರ್ಥನೆ ಎರಡೂ ಪೂರಕ ಮತ್ತು ಬೇರೆ ರಂಗಭೂಮಿಗೆ ಎರಡೂ ಬೇಕು. ಪ್ರಾರ್ಥನೆ ಅನ್ನುವುದು ಯಾರು ಏನೇ ಅನ್ನಲಿ ಸಾಮೂಹಿಕವಾದದ್ದು, ಅದು ಎಲ್ಲರನ್ನು ಒಂದು ತಂಡ ಸ್ವರೂಪದಲ್ಲಿ ಒಂದನ್ನಾಗಿ ಮಾಡುತ್ತದೆ. ಪ್ರತಿ ಕಲಾವಿದನನ್ನ ಮೀರಿದ ಶಕ್ತಿ ಮತ್ತು ಆಗಾಧ ಅನುಭವಗಳನ್ನು ಕೂಡಿಸುವ ಸಾಮರ್ಥ್ಯ ಪ್ರಾರ್ಥನೆಯಲ್ಲಿ ಇದ್ದ ಕಾರಣ ಪ್ರತಿ ದೇಶದ ರಂಗಭೂಮಿಯಲ್ಲಿ ಪ್ರಾರ್ಥನೆ ಆದ ನಂತರವೇ ಪ್ರದರ್ಶನ ನಡೆಯುತ್ತದೆ. ರಂಗಭೂಮಿ ತನ್ನ ನಾಟಕೀಯ ವಿವರಣೆಯನ್ನು ನಂಬಿಕೆ, ವಿಶ್ವಾಸ, ಆಸೆ ಮತ್ತು ಆಧ್ಯಾತ್ಮಿಕ ತೃಪ್ತಿಯ ಚೌಕಟ್ಟಿನಲ್ಲಿ ಕೂಡಿಸುತ್ತಾ ಆತ್ಮಾವಲೋಕನ ಮತ್ತು ದೈವಶಕ್ತಿಯನ್ನು ಎರಡನ್ನೂ ಬೆಸೆಯುತ್ತದೆ. ಅದಕ್ಕಾಗಿ ರಂಗಮಂದಿರ ರಂಗಭೂಮಿ ಪ್ರಾರ್ಥನೆಗಾಗಿ ಒಂದು ವಿಶಿಷ್ಟ ವೇದಿಕೆಯನ್ನು ನೀಡುವುದು ಅಷ್ಟೇ ಅಲ್ಲದೆ ಉತ್ತಮ ಪ್ರದರ್ಶನಕ್ಕಾಗಿ ಒಂದು ನಟನಾ ವರ್ಧಕ ಶಕ್ತಿಯನ್ನು ನೀಡುತ್ತದೆ. ಅದು ನಾಟಕದ ಭಾಷೆಯೊಂದಿಗೆ ಮತ್ತು ನಡೆಯುವ ಎಲ್ಲ ನಾಟಕೀಯ ಚಟುವಟಿಕೆಗಳಿಗೆ ಅಪನಂಬಿಕೆಗಳನ್ನು ತೆಗೆದುಹಾಕುವ ಮತ್ತು ಉಪಯೋಗಿಸಲ್ಪಡುವ ಎಲ್ಲ ಸಂಕೇತಗಳಿಗೆ ಮತ್ತು ಕಲ್ಪನೆಗಳನ್ನು, ಚಟುವಟಿಕೆಗಳನ್ನು ಮತ್ತು ಪರಂಪರೆಯನ್ನು, ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುತ್ತದೆ. ರಂಗಮಂದಿರದಲ್ಲಿರುವ ಎಲ್ಲ ಪ್ರೇಕ್ಷಕರನ್ನು, ರಂಗಭೂಮಿಯಲ್ಲಿ ತೊಡಗಿರುವ ಎಲ್ಲ ಕಲಾವಿದರನ್ನು, ರಂಗಕರ್ಮಿಗಳನ್ನು ಪ್ರಾರ್ಥನೆಯಲ್ಲಿ ಒಂದುಗೂಡಿಸಿ ನಾಟ್ಯಶಾಸ್ತ್ರದ ರಚಿಸಿದ ಭಾರತ ಮತ್ತು ಅನ್ಯ ದೇಶದ ಪ್ರಮುಖರನ್ನು ಮೀರಿದಂತಹ ನಿರಾಕಾರವಾದಂತಹ ದಿವ್ಯಶಕ್ತಿಗೆ ಶರಣಾಗತರನ್ನಾಗಿ ಮಾಡುವ ದಿವ್ಯ ಬಲವೇ ಪ್ರಾರ್ಥನೆ.
2: ಇದುವರೆಗೆ ಅರವಿಂದ್ ಕುಲಕರ್ಣಿ ಅವರಿಂದ ಚಿಂತನ ಕೇಳಿದಿರಿ.
1: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
2: ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ

0: ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ರೈತ ಬಾಂಧವರೇ ನಮಸ್ಕಾರ. ಜೂನ್ ತಿಂಗಳ ಜೋಳದ ಬಿತ್ತನೆಗೆ ಸಕಾಲವಾಗಿದ್ದು ಜೂನ್ ಮೂರನೇ ವಾರದೊಳಗೆ ಬಿತ್ತುವುದರಿಂದ ಬೆಳೆಯನ್ನ ಸುಳಿನುಣದ ಬಾಧೆಯಿಂದ ತಪ್ಪಿಸಬಹುದು. ಇನ್ನು ರೈತ ಬಾಂಧವರೇ, ಬಿತ್ತನೆಗೆ ಸಿಎಸ್ಎಚ್ 16, ಸಿಎಸ್ಎಚ್ 30 ತಳಿಗಳನ್ನ ಹಾಗೂ ಎಸ್ಎಸ್ವಿ 74 ತಳಿಯನ್ನ, ಡಿಎಸ್ವಿ 3 ಈ ತಳಿಗಳನ್ನ ಉಪಯೋಗಿಸಬಹುದು. ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನ 200 ಗ್ರಾಂ ಆಜೋಸ್ಪೀರಿಲಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಸಿಫಾರಸಿದ ಸಾರಜನಕದ ಪ್ರಮಾಣದಲ್ಲಿ ಶೇಕಡ 25% ಉಳಿತಾಯ ಮಾಡಬಹುದು. ಬೀಜವನ್ನ 45 cm ಅಂತರದ ಸಾಲುಗಳಲ್ಲಿ, ಬೀಜದಿಂದ ಬೀಜಕ್ಕೆ 15 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು ಹಾಗೂ ಬೀಜವನ್ನ 2.5 cm ಆಳದಲ್ಲಿ ಬಿತ್ತನೆ ಮಾಡಬೇಕು. ಜೋಡು ಸಾಲು ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ 30 cm ಹಾಗೂ ಜೋಡು ಸಾಲಿನಿಂದ 60 cm ಅಂತರದಲ್ಲಿ

0: ಹಾಗೂ ಎಸ್ಎಸ್ವಿ 74 ತಳಿಯನ್ನ ಡಿಎಸ್ವಿ 3 ಈ ತಳಿಗಳನ್ನು ಉಪಯೋಗಿಸಬಹುದು. ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ಅಜೋಸ್ಪಿರಿಲಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಸಿಫಾರಸಿದ ಸಾರಜನಕದ ಪ್ರಮಾಣದಲ್ಲಿ ಶೇಕಡ 25% ಉಳಿತಾಯ ಮಾಡಬಹುದು. ಬೀಜವನ್ನು 45 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಹಾಗೂ ಬೀಜವನ್ನು 2.5 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕು. ಜೋಡು ಸಾಲು ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಹಾಗೂ ಜೋಡು ಸಾಲಿನಿಂದ 60 ಸೆಂಟಿಮೀಟರ್ ಅಂತರದಲ್ಲಿ ಬೆಳೆದು ಅಧಿಕ ಇಳುವರಿಯನ್ನು ಪಡೆಯಬಹುದು. ಇನ್ನು ಕಳೆ ಹತೋಟಿ, ಬೀಜ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಸಿಂಪರಣೆಯ ಸಮಯದಲ್ಲಿ ಮಣ್ಣು ಹುಡಿಯಾಗಿದ್ದು ಸಾಕಷ್ಟು ತೇವ ಹೊಂದಿರಬೇಕು. ಅಟ್ರಾಜಿನ್ ಪ್ರಮಾಣ ಸಿಫಾರಸಿನ ಪ್ರಮಾಣಕ್ಕಿಂತ ಹೆಚ್ಚಾದಲ್ಲಿ ಜೋಳದ ಮೊಳಕೆ ಪ್ರಮಾಣ ಮತ್ತು ಬೆಳೆ ಬೆಳವಣಿಗೆ ಕುಂಠಿತವಾಗ್ತದೆ. ಇನ್ನು ರೈತ ಬಾಂಧವರೇ, ಗೋವಿನ ಮುಸ್ಕಿನ ಜೋಳ ಮುಂಗಾರಿನಲ್ಲಿ ಸಂಕರಣದ ತಳಿಗಳಾದ ಇಎಚ್ 43402 ಮತ್ತು ಜಿಎಚ್ 0727 ತಳಿಗಳನ್ನು ಬಿತ್ತಲು ಸಿಫಾರಸು ಮಾಡಲಾಗಿದೆ ಹಾಗೂ ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಬಿತ್ತಲು ಸಿಫಾರಸು ಮಾಡಲಾಗಿದೆ. ಬೀಜವನ್ನು 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 20 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ ಅಂತರದಲ್ಲಿ ಮತ್ತು 5 ಸೆಂಟಿಮೀಟರ್ಗಿಂತ ಹೆಚ್ಚು ಆಳವಿಲ್ಲದಂತೆ ಬಿತ್ತನೆಯನ್ನು ಮಾಡಬೇಕು. ಶಿಫಾರಿತ ರಾಸಾಯನಿಕ ಗೊಬ್ಬರ ಪ್ರತಿ ಎಕರೆಗೆ 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ, 10 ಕಿಲೋಗ್ರಾಂ ಪೊಟ್ಯಾಷ್ ಬಿತ್ತುವಾಗ ಶಿಫಾರಿತ ಪ್ರಮಾಣದಲ್ಲಿ ಶೇಕಡ 50 ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ಕೊಡಬೇಕು. ಉಳಿದ ಶೇಕಡ 50 ಸಾರಜನಕವನ್ನು ಬಿತ್ತನೆಯಾದ 25-30 ದಿವಸಗಳಲ್ಲಿ ಮೇಲ್ಗೊಬ್ಬರವಾಗಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವಾಗ ಕೊಡಬೇಕು. ರೈತ ಬಾಂಧವರೇ, ಗೋವಿನ ಮುಸ್ಕಿನ ಜೋಳದಲ್ಲಿ ಕಳೆ ನಿಯಂತ್ರಣ, ಕಳೆಗಳನ್ನು ಸೂಕ್ತ ಕಳೆನಾಶಕಗಳನ್ನು ಬಳಸಿ ನಿಯಂತ್ರಿಸಬಹುದು. ಎಕರೆಗೆ 1.0 ಕಿಲೋಗ್ರಾಂ ಅಟ್ರಾಜಿನ್ 50 WP ಅಥವಾ 0.5 ಕಿಲೋಗ್ರಾಂ ಅಟ್ರಾಜಿನ್ 50 WP ಜೊತೆಗೆ 1 ಲೀಟರ್ ಪೆಂಡಿಮೆಥಾಲಿನ್ 30 EC ಕಳೆನಾಶಕವನ್ನು ಟ್ಯಾಂಕ್ ಮಿಶ್ರಣ ಮಾಡಿ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಇದರಿಂದ ಬೀಜದಿಂದ ಹರಡುವ ಕಳೆಗಳನ್ನು ನಿಯಂತ್ರಿಸಬಹುದು. ಇನ್ನು ಗೋವಿನ ಜೋಳ ಬಿತ್ತಿದ ಅಥವಾ ಮರುದಿನ ಅಟ್ರಾಜಿನ್ ಪ್ರತಿ ಎಕರೆಗೆ 0.8 ಕಿಲೋಗ್ರಾಂ ಸಿಂಪರಣೆ ಮಾಡಿ 20-25 ದಿನಗಳ ನಂತರ ಟೆಂಬೋಟ್ರಿಯಾನ್ 115 ಮಿಲಿಲೀಟರ್ ಸಿಂಪರಣೆ ಮಾಡುವುದರಿಂದಲೂ ಕಳೆಗಳನ್ನು ನಿಯಂತ್ರಿಸಬಹುದು. ಅದೇ ರೀತಿಯಾಗಿ ಬಿತ್ತನೆಯಾದ 20-25 ದಿನಗಳ ನಂತರ ಶೇಕಡ 80% 2-4D ಸೋಡಿಯಂ ಲವಣವನ್ನು 0.5 ಕಿಲೋಗ್ರಾಂ ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದಲೂ ಬಿತ್ತನೆಯ ನಂತರದ ದಿನಗಳಲ್ಲಿ ಬರುವ ದ್ವಿದಳ ಜಾತಿಯ ಕಸವನ್ನು ನಿಯಂತ್ರಿಸಬಹುದು. ಅದೇ ರೀತಿ ಬಿತ್ತನೆಯಾದ 25 ದಿನಗಳ ನಂತರ 1 ಅಥವಾ 2 ಬಾರಿ ಎಡೆಕುಂಟೆ ಮಾಡಿ ಪ್ರತಿ ಎಕರೆಗೆ ಶೇಕಡ 80% 0.8 ಕಿಲೋಗ್ರಾಂ 2-4D ಸೋಡಿಯಂ ಲವಣವನ್ನು ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ವಿಶೇಷ ಸೂಚನೆ ಏನಪ್ಪ ಅಂದರೆ, ಸಮೀಪದ ದ್ರಾಕ್ಷಿ, ಹತ್ತಿ, ದ್ವಿದಳ ಧಾನ್ಯದ ಬೆಳೆಗಳು, ಆಲೂಗಡ್ಡೆ ಮತ್ತು ಕುಂಬಳ ಜಾತಿಗೆ ಸೇರಿದ ಬೆಳೆಗಳಿಗೆ ಸಿಂಪರಣೆ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಆಕಾಶವಾಣಿ ಧಾರವಾಡ.

0: ಕೇಳುಗರೇ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಯೋಜನೆ ಅಂದರೆ ಪ್ಲಾನಿಂಗ್ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
1: ಗುರುರಾಜ್ ಪಾಟೀಲ್ ಸರ್ ಸುಬೋಧ ಸಮಾಲೋಚನೆಗೆ ಬರಬೇಕು ಅಂತ ಅಂದವರು. ನಾ ಇಷ್ಟು ದೂರನಿಂದ ನೋಡ್ಲಿಕ್ ಹತ್ತೀನಿ, ಏನೇನೋ ಚೌಕ್ ಚೌಕ್ ಗೇರಿ ಗೇರಿ ಹಾಕೊಂಡು ಟೈಮ್ ಟೇಬಲ್ ಹಾಕೋತ ಕೂತಾರ. ಬಹುಶಃ ಶಾಲೆ ಕಾಲೇಜು ಶುರು ಆಗೋ ದಿನ ಹತ್ರ ಬಂದ್ವು, ವೇಳಾಪಟ್ಟಿಯನ್ನ ಸಿದ್ಧಪಡಿಸ್ಲಿಕ್ಕತ್ತಾರೋ ಏನೋ ಅಂತ. ನಮಸ್ಕಾರ ಗುರುರಾಜ್ ಪಾಟೀಲ್ ಸರ್.
2: ನಮಸ್ಕಾರ. ನಾ ಏನ್ ಮಾಡ್ಲಿಕ್ಕತ್ತಿರ ಅದ್ರ ಮೇಲೆ ಕಣ್ಣಿರ್ತಲ್ಲ, ನಿಮ್ದು ಒಳ್ಳೆ ಹೆಂಗ್ ಹಿಡಿದ್ರಿ ನೀವು ನಂಗೆ?
1: ಹೌದು, ನಾನ್ ನೋಡಿದೆ, ಅಷ್ಟು ದೂರದಿಂದ ನೋಡಿದೆ. ಒಳ್ಳೆ ಚೌಕ್ ಚೌಕ್ ಗೇರಿ ಹಾಕೊಂಡು ಎಲ್ಲ ಅಚ್ಚುಕಟ್ಟಾಗಿ ಟೈಮ್ ಟೇಬಲ್ ಬರೀಲಿಕ್ಕತ್ತೀರಿ ಅಂದ್ರ ಈ ಪೂರ್ವ ಸಿದ್ಧತೆ ಅನ್ನೋದು ಅದರ ಮಹತ್ವ ಏನು ಅಂತ ನನಗೆ ಈಗ ನೀವು ಹಾಕೋ ಗೇರಿ ಮೇಲೆ ಗೊತ್ತಾಗ್ತದೆ.
2: ಯಾಕಂತ ಹೇಳ್ತೇನೆ ನಿಮಗೆ ಅಂದ್ರೆ, ಬಟ್ ಈಗ ನೀವು ಅದನ್ನ ನೋಡಿರಿ ಅಂದ್ಮೇಲೆ ನಿಮ್ಗೆ ಅದರದೊಂದು ಏನು ವಿಶ್ಲೇಷಣೆ ಮಾಡಬೇಕು ನಾ ನಿಮಗೆ.
1: ಹೌದು,
2: ಹಾ ಹೇಳ್ತೀನಂತ. ನೀವ್ ಅಂದ್ರಿ ಸಾಲಿ ಶುರು ಆಗ್ಲಿಕ್ಕತ್ತದ, ಮತ್ತೆ ಅದಕ್ಕೇನಂತ ನಾನಂತೂ ನೋಡ್ರಿ ಸಾಲಿ ಬಿಟ್ಟು ಬಹಳ ವರ್ಷ ಆತು, ಸಾಲಿ ಕಾಲೇಜು ಪೂರ್ತಿ ಮುಗಿಸಬಿಟ್ಟಿವಿ. ಆದ್ರೆ ಹಂಗಂತ ಹೇಳಿ ಸಾಲಿ ಕಾಲೇಜ್ಗೆ ಹೋಗೋದು ಬಿಟ್ಟಿಲ್ಲ.
1: ನಿಜ,
2: ಆದ್ರೆ ಬೇರೆ ರೂಪದಾಗ ಹೋಗ್ತೀನಿ. ಹೌದಾ? ಆದ್ರೆ ಈ ನನಗೇನ್ ಸಿದ್ಧತೆ, ಪೂರ್ವ ಸಿದ್ಧತೆ, ಪ್ಲಾನಿಂಗ್ ಅಂತ ಏನದಲ್ಲ, ಇದು ಬಹಳ ಮನಸ್ಸಿಗೆ ನೆಮ್ಮದಿ ಬೇಕಂದ್ರ ಪೂರ್ವ ಸಿದ್ಧತೆ ಬಹಳ ಒಳಿತು ಕೆಲಸ ಮಾಡ್ತದ. ಸ್ಟ್ರೆಸ್ ಬೇಡ ಅಂದ್ರ ಪೂರ್ವ ಸಿದ್ಧತೆ ಕೆಲಸ ಮಾಡ್ತದ. ನಮ್ ಜೀವನದೊಳಗೆ ಎಲ್ಲೆಲ್ಲಿ ಸ್ಟ್ರೆಸ್ ಅದ ನೋಡ್ರಿ, ನಾ ಇದನ್ನು ಡಬ್ ಅಂತ ಹೇಳಿ ಒಂದ್ ದೊಡ್ಡ ಸೀಕ್ರೆಟ್ ಹೊಡಿಲಿಕ್ಕತ್ತೀನಿ. ಏನಂದ್ರೆ ಎಲ್ಲೆಲ್ಲಿ ಸ್ಟ್ರೆಸ್ ಅದಲ್ಲ ಅಲ್ಲಿ ಅದನ್ನ ಹೋಗಿ ಹಿನ್ನೆಲೆ ಹುಡುಕಿ ನೋಡ್ರಿ, ಅದಕ್ಕೇನು ಪ್ಲಾನಿಂಗ್ ಇಲ್ಲ
1: ಇರುವುದಿಲ್ಲ,
2: ಅದಕ್ಕೆ ಸ್ಟ್ರೆಸ್ ಆಗಿರ್ತದ. ಹಂಗಂದ್ರ ಈ ಸ್ಟ್ರೆಸ್ ಅನ್ನ ನಾವು ಹತೋಟಿಗೆ ತರಬೇಕು ಅಥವಾ ಅದು ಆಗಬಾರದು ಅಂತಂದ್ರೆ, ಅಥವಾ ಜೀವನ ಒಂದಿಷ್ಟು ಸಿಸ್ಟಮೆಟಿಕ್ ಆಗಿ ನಡೆಸಬೇಕು, ಪ್ಲಸ್ ಹೆಚ್ಚು ಮಾಡಬೇಕು ಅಂದ್ರೆ ನಮ್ಮ ಜೀವನದೊಳಗೆ ಬಹಳಷ್ಟು ಅವಕಾಶಗಳವ. ನಿಮ್ಮ ಹತ್ರ ಬಹಳಷ್ಟು ಮಾಡಲಿಕ್ಕೆ ಸಾಮರ್ಥ್ಯ ಇರ್ತದ, ಆದ್ರೆ ಅನ್ಪ್ಲಾನ್ಡ್ ಇದ್ದಿದ್ದಕ್ಕೆ ನಮ್ಮ ಕಡೆ ಏನು ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ಉದಾಹರಣೆ ಕೊಡ್ತೀನಿ ಅಂದ್ರೆ ನಂದೇ ಹೇಳ್ಕೊತೀನಿ ಅಂತಲ್ಲ, ನನಗೆ ನೀವು ತಡಿವೀರಿ ಅಂದ್ರೆ ನಾ ಹೇಳ್ಬೇಕು.
1: ಹೇಳ್ರಲ್ಲ,
2: ನಾನು ಟ್ರೈನಿಂಗು ಕೊಡ್ತೀನಿ, ಕೌನ್ಸಿಲಿಂಗ್ ಮಾಡ್ತೀನಿ, ಆನ್ಲೈನ್ ಕೋಚಿಂಗ್ ಮಾಡ್ತೀನಿ, ಬುಕ್ ಬರಿತೀನಿ, ಬುಕ್ ಪ್ರಕಟ ಮಾಡ್ತೀನಿ, ರೇಡಿಯೋದಾಗ ಬಂದು ಮಾತಾಡ್ತೀನಿ, ಯೂಟ್ಯೂಬರ್ ಇದ್ದೀನಿ, ಯೂಟ್ಯೂಬ್ನಾಗೂ ಮಾತಾಡ್ತೀನಿ. ಸೊ ಇಷ್ಟು ಹತ್ತು ಹಲವಾರು ಅಂದ್ರೆ ಕೆಲಸಗಳನ್ನ ಮಾಡ್ಲಿಕ್ಕೆ ಇವತ್ತು ಅವಕಾಶಗಳು ಹೆಂಗ್ ಸಿಗ್ತಾವ ಅಂತಂದ್ರೆ, ನನ್ನ ಹತ್ರ ಒಂದ್ ಸಿಸ್ಟಮ್ ಅದ. ಏನಂತಂದ್ರೆ, ನಾನು 20 ವರ್ಷದಿಂದ ಯಾವಾಗ ನನ್ನ ವೃತ್ತಿಪರ ಜೀವನಕ್ಕೆ ಕಾಲಿಟ್ಟೆ ಅವಾಗ ನನ್ನ ಹತ್ರ ಮೊಬೈಲ್ ಇದ್ದಿದ್ದಿಲ್ಲ, ಇವತ್ತಿನ ಮೊಬೈಲ್ ಅವಾಗ ಇದ್ದಿದ್ದಿಲ್ಲ. ಆದ್ರೆ ಒಂದ್ ಸಣ್ಣ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಂತ ಇರ್ತಿತ್ತು, ಸಣ್ಣ ಪ್ಯಾಡ್ ಪೆನ್ ಯಾವತ್ತು ಕಿಸೆದೊಳಗೆ ಇರ್ತಿತ್ತು. ನಂದು ದಿನಚರಿ ಹೆಂಗ್ರಿಪ ಅಂತಂದ್ರೆ, ಹಿಂದಿನ ದಿವಸ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನೆನಪಾದಾಗ ಬರೆದಿಡ್ತಿದ್ದೆ. ನಾಳೆ ಬ್ಯಾಂಕಿಗೆ ಹೋಗ್ಬೇಕು ಅಥವಾ ಯಾರ್ದಿಗೂ ಫೋನ್ ಮಾಡ್ಬೇಕು ಅಥವಾ ಇಷ್ಟು ಕೆಲ್ಸದ ಒಂದು ಇವ್ರ ಜೊತೆಗೆ ಒಂದ್ ತಾಸು ಕಳಿಬೇಕು, ಏನೇನ್ ಕೆಲಸ ಇರ್ತಾವ ನೋಡ್ರಿ, ಆ ಕೆಲಸ ಏನ್ ಸಣ್ಣ ಸಣ್ಣ ಕೆಲಸ ಇರ್ತಾವಲ್ಲ ಅದನ್ನು ಬರಿಬೇಕು. 5 ಗಂಟೆಗೆ ಚಾ ಕುಡಿಬೇಕು,
1: ಅದು ಬರೆಯೋದು,
2: ಅದನ್ನು ಬರೆದು 6 ಗಂಟೆಗೆ ಈಸ್ಲಿಕ್ಕೆ ಹೋಗ್ಬೇಕು ಅಥವಾ 6:00 to 7:00 ವಾಕಿಂಗ್ ಹೋಗ್ಬೇಕು, ಅದನ್ನು ಬರಿಬೇಕು. ಸಣ್ಣ ಸಣ್ಣ ಕೆಲಸನೂ ಬರಿಬೇಕು. ಯಾಕಂದ್ರ ನಾವು ಸಣ್ಣ ಸಣ್ಣ ಕೆಲಸನ ಮಾಡಿರ್ತೀವಿ, ಏನ ಟಿಕ್ ಹಾಕ್ತಿವಲ್ಲ ಮಾಡಿನಂತ, ಅದು ಬಹಳ ಇಂಪಾರ್ಟೆಂಟ್ ರೀ. ಟಿಕ್ ಹಾಕೋದು ಬಹಳ ಇಂಪಾರ್ಟೆಂಟ್. ಈ ಟಿಕ್ ಹಾಕೋದನ್ನ ಏನ್ ಮಾಡಿಸ್ತದ ಅಂದ್ರೆ, ನಾಳೆ ಟಿಕ್ ಹಾಕಿಸ್ಲಿಕ್ಕೆ ರೂಢಿ ಮಾಡಿಸ್ತದೆ. 10 ಕೆಲಸ ಬರ್ದೇನೆ, 8 ಕೆಲಸ ಆತ ಅಂತ ಹೇಳಿರಿ, 8 ಕೆಲಸ ಆಗ್ಯಾವಲ್ಲ ಇವತ್ತು.
1: ಹೌದು,
2: ಆದ್ರೆ 2 ಕೆಲಸ ಉಳಿದಾವಲ್ಲ, ಅವು ನಾಳೆಗಂತೂ ಮತ್ತೆ ಮುಂದೆ ಹಾಕ್ತೀನಿ, ಅದ್ರ ಜೊತೆಗೆ ಮತ್ತೊಂದು 8 ಸೇರ್ತಾವ. ಅವು ಕೆಲಸ ಮುಗಿಲಿಕ್ಕೆ ಶುರುವಾಗ್ತಾವ. ನೀವು ಅನ್ಕೊಂಡಿದ್ದು ಅವಾಗ ನನಗೆ ಯಾರನ್ನ ಸುತ್ತಮುತ್ತಲ ಜನ ಕೇಳ್ತಿರ್ತಾರೆ, ನೀವು ಹೆಂಗ್ ಈ ಕೆಲಸ ಮಾಡಿ ಮುಗಿಸ್ತೀರಿ ಅಂತ. ನಾ ಅನ್ಕೋತೀನಿ ತಲೆಯೊಳಗೆ, ಅದನ್ನ ಈಗ ರೇಡಿಯೋದೊಳಗೆ ಬಂದು ಮಾತಾಡ್ತೀನಿ, ನಿಮ್ಗೂ ನಾ ಮಾತಾಡೋದು ಸೇರ್ತದೆ, ಕೇಳುಗರು ಪ್ರೀತಿಯಿಂದ ಕೇಳ್ತಾರ ಅಂತ ಹೋದ ವಾರ ಹೇಳಿದ್ರಿ. ಇದು ಈ ವಿಷಯ ತಯಾರಾಗ್ತದೆ ಹೆಂಗ, ನಾ ಬರೆದಿಟ್ಟಿರ್ತೀನಿ ಒಂದ್ ಕಡೆ. ಈಗ ನಾ ಏನ್ ಮಾಡ್ತೀನಿ, ಮೊಬೈಲ್ ನೋಟ್ ಪ್ಯಾಡ್ ಮಾಡೀನಿ, ಅದ್ರೊಳಗೆ ಒಂದ್ ಟಾಪಿಕ್ ಬರೆದಿಡ್ತೀನಿ, ಆ ಟಾಪಿಕ್ ಮೇಲೆ ಗ್ಯಾಸ್ ಮೇಲೆ ಇಡ್ತೀನಿ, ಅದನ್ನ ನೀರ್ ಹಾಕಿ ಅದು ಕುದೀತದ, ಕುದ್ದು ಕುದ್ದು ಕುದ್ದು ಬೆಂದು ಬಿಡ್ತದ. ಬೆಂದಾಗ ಅದೊಂದು ವಿಷಯ, ಅದೊಂದು ವಿಷಯ ಜೊತೆಗೆ ಆ ಒಂದು ಮಧುರವಾದಂತಹ ಸುವಾಸನೆ ಕೊಡ್ತದ, ರೇಡಿಯೇಟ್ ಆಗ್ತದೆ, ಡಿಫ್ಯೂಸ್ ಆಗ್ಲಿಕ್ಕೆ ಶುರುವಾಗ್ತದೆ. ಆ ವಿಷಯವನ್ನು ನಾನೇನ್ ಮಾಡ್ತೀನಿ, ನಿಮ್ ಮುಂದೆ ಬಂದು ಚರ್ಚೆ ಮಾಡ್ತೀನಿ, ಅಥವಾ ಅದ್ರ ಮೇಲೆ ಏನೋ ಒಂದಿಷ್ಟು ಬರಿತೀನಿ, ಓದ್ತೀನೋ, ಏನೋ ಒಂದು ಕೆಲಸ ಮಾಡ್ತಿರ್ತೀನಿ. ಎಲ್ಲಾ ಶುರುವಾಗೋದು ಎಲ್ಲಿಂದ ಗೊತ್ತೇನ್ರಿ, ಪೆನ್ನಿಂದ. ಪೆನ್ನೋ ಪ್ಲಾನೋ ಪ್ಲಾನಿಂಗೋ, ನನ್ನ ಪ್ರಕಾರ ಪೆನ್ನೆ. ಮೊಬೈಲ್ ಈಗ ಬಂದದ್ದು, ಬೇಸಿಕ್ ನಿಂದ ನಾವು ಶುರು ಮಾಡ್ಬೇಕು. ಇವತ್ತು ನಂದು ಒಂದು ಕಮ್ಯುನಿಟಿ ಅದ, ಆ ಕಮ್ಯುನಿಟಿ ಒಳಗಿನ ಜನರಿಗೆ ನಾ ಹೇಳ್ತಿರ್ತೀನಿ, ಅವ್ರಂತಾರೆ ನಾವು ಇಷ್ಟು ಕೆಲಸ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು, ಫಸ್ಟ್ ಪ್ಲಾನಿಂಗ್ ಕರೀರಿ ಅಂತ. ಪರ್ಸೋನಾ ಅಂತಂದ್ರೆ ನಮ್ಮ ವೈಯಕ್ತಿಕ ವಿಚಾರ, ನಾವು ಏನ್ ಮಾಡಬೇಕು, ನಮ್ಮ ದಿನಚರಿಯನ್ನ ಮೊದಲು ನಾವು ರೂಢಿಯಲ್ಲಿ ತರುವಂತದನ್ನ ಮಾಡಬೇಕು. ಅದು ಸಣ್ಣ ಪುಟ್ಟ ವೈಯಕ್ತಿಕ ಕೆಲಸ ಇರಬಹುದು, ಆಮೇಲೆ ವ್ಯವಹಾರಿಕ ಕೆಲಸ ಇರಬಹುದು, ಕುಟುಂಬದ ಕೆಲಸ ಇರಬಹುದು, ಎಲ್ಲವನ್ನೂ ಸಹ ನಮ್ಮ ಹತ್ರ ಪ್ಲಾನಿಂಗ್ ಅನ್ನುವಂತದ್ದು ಅವಶ್ಯಕತೆ ಇದೆ.
1: ಇಲ್ಲಿ ನಾವು ನಮ್ಮ ಕೇಳುಗರಿಗೆ ಹೇಳೋಣ, ಪ್ರತಿ ವಾರ ಸುಬೋಧ ಸಮಾಲೋಚನೆಯಲ್ಲಿ ಹೊಸ ಹೊಸ ವಿಷಯ ಹೇಳ್ತೀರಿ, ಕೇಳಿದ್ವಿ, ನಮ್ಮ ಕಣ್ಣು ತೆರೆಸಿದ್ರಿ ಅಂತೆಲ್ಲ ನಮ್ಮ ಕೇಳುಗರು ಹೇಳ್ತಾರ. ಹೇಳುದು ಬಹಳ ಸುಲಭದ ಮಾತು, ಆದ್ರೆ ಅದರ ಹಿಂದೆ ಗುರುರಾಜ್ ಪಾಟೀಲ್ ಅವರ ಪ್ಲಾನಿನ ಫಲವಾಗಿ

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
0: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಪರ್ಕಿಸಿ ಡಾಕ್ಟರ್ ಗುರುರಾಜ್ ಪಾಟೀಲ್, ದೂರವಾಣಿ ಸಂಖ್ಯೆ 9886736567.

0: ಸುಭದ ಸಮಾಲೋಚನೆ ಮೂಡಿ ಬಂದಿರ್ತದೆ. ಅದು 10 ನಿಮಿಷದ ಮಾತಿರಬಹುದು. ಅಂದ್ರೆ ಅವರೂ ಕೂಡ ಇಷ್ಟೊಂದು ಅನುಭವ ಪಡೆದು ಒಬ್ಬ ಹೆಸರಾಂತ ಆಪ್ತ ಸಮಾಲೋಚಕರ ಆಗಿದ್ರೂ ಕೂಡ ಒಂದು ಪ್ಲಾನಿಂಗ್ ಇಲ್ಲದೆ ಮಾತಾಡೋದಿಲ್ಲ, ಪ್ಲಾನಿಂಗ್ ಇಲ್ಲದೆ ಯಾವ ವಿಷಯವನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ ಅನ್ನೋದು ನಮ್ಮ ಕೇಳುಗರಿಗೆ ನಾವು ತಿಳಿ ಹೇಳೋಣ.
1: ಇನ್ನ ಈ ವಿಷಯ ಇವತ್ತಿನ ಯುವ ಜನರಿಗೆ ಹೇಳ್ಕೊಡ್ಬೇಕಾಗಿದೆ. ಯಾರು ಹೇಳ್ಕೊಡ್ಬೇಕು? ಪಾಲಕರಾದ್ರೂ ಹೇಳಬೇಕು. ಪಾಲಕರೇ ಇದನ್ನ ಎಷ್ಟು ಇವತ್ತೊಂದು ಚೂರು ಕಠಿಣದೈತೆ ನಮ್ಮ ಯುವ ಜನರಿಗೆ ಇದನ್ನ ಹೇಳ್ಬೇಕಂದ್ರೆ, ಯಾಕಂದ್ರೆ ಒಂದೆದ್ದು ಮೊಬೈಲ್ ಬಿಟ್ಟು ಕೇಳುವಂತ ವ್ಯವಧಾನ ಕಡಿಮೆ ಆಗ್ಲಿಕ್ಕೆ. ನೀವು ಹೇಳಲಿಕ್ಕತ್ತ ಕೇಳಬೇಕಂದ್ರೆ ಒಂದಿಷ್ಟು ರಿಸಲ್ಟ್ಸ್ ಅನ್ನ ತೋರಿಸ್ಬೇಕು. ನೀವು ಮಾಡ್ರಿ ಇದನ್ನ, ಇದು ಬಹಳ ರಿಸಲ್ಟ್ ಕೊಡ್ತದೆ. ಒಂದೇದ್ ಏನ್ ಕೊಡ್ತದೆ ಗೊತ್ತ ನಿಮಗೆ? ಜಗ್ಗಷ್ಟು ಟೈಮ್ ಉಳಿತದೆ. ನಾ ಇಷ್ಟು ಕೆಲಸ ಮಾಡಿದ್ರು ನನ್ನ ಹತ್ರ ಟೈಮ್ ಅದ.
0: ನೋಡ್ರಿ, ಕೆಲವು ಸಲ ಮಂದಿ ಅಂತಿರ್ತಾರ, ಹೆಂಗ್ ಮಾಡುದ್ರಿ, ವೇಳೆನ ಸಾಲುದಿಲ್ಲ ಅಂತಾರ. ಎಲ್ಲರಿಗೂ 24 ಗಂಟೆನೆ ಇರ್ತಾವ.
1: ನಾ ಈಗ ಇಡೀ ದಿವಸ ಎಲ್ಲಾ ಕೆಲಸ ಮಾಡಿದ್ಮೇಲೆ 9-10 ಗಂಟೆ ಮಟ ದೀಪದ ಬೆಳಕನ್ಯಾಗ ಟೆನಿಕ್ವಾಯ್ಟ್ ಆಡ್ತೀನಿ ಪ್ರತಿ ದಿವಸ ರಾತ್ರಿ. ಯಾಕೆ ಹೇಳಲಿಕ್ಕೆತ್ತೀನಿ ಅಂದ್ರೆ, ಆ ಟೈಮ್ ನಾ ಮೊಬೈಲ್ ಯೂಸ್ ಮಾಡ್ತಿದ್ದೆ ಮೊದ್ಲಿಕ್. ನಂಗೆ ಅನಿಸ್ತು ನಾ ವೇಸ್ಟ್ ಮಾಡ್ಲಿಕ್ಕೆತ್ತೀನಿ ಟೈಮ್ ಅಂತ. ಸುಮ್ನೆ ಕೂತ ಏನೋ ಒಂದು ರೀಲ್ ತಿಕ್ಕೋದ್ ಕುಡಿದ್ರಾಗ ಏನ್ ಅರ್ಥ ಇರಂಗಿಲ್ಲ. ನಂದು ಕೆಲಸ ಇರ್ತದೆ ಇಲ್ಲ ಅಂತಲ್ಲ, ನನ್ನ ಆ ಕೆಲಸ ಮಾಡಿದ್ಮೇಲೆ ನಾನೇನ್ ಮಾಡ್ತೀನಿ ಅಂದ್ರೆ 45 ನಿಮಿಷ ಟೆನಿಕ್ವಾಯ್ಟ್ ಆಡ್ತೀನಿ ರಾತ್ರಿ 9-45 ಅಥವಾ 9:15 10 ಗಂಟೆವರೆಗೂ ಆಟ ಆಡಿದ್ಮೇಲೆ ನಾ ಯಾಕೆ ಆಟ ಆಡಬಾರ್ದಂತೇನು ರೂಲ್ಸ್ ಇಲ್ಲ ಏನಿಲ್ಲ. ನಾ ಇದನ್ನ ಆಟ ಆಡ್ತೀನಿ ಅಂದ್ರೆ ಇನ್ನೊಂದು ಸಿಕ್ತು ನನಗೆ. ಟೈಮ್ ಅನ್ನ ಸದ್ಬಳಕೆ ಮಾಡ್ಕೊಂಡಾಗ, ಟೈಮ್ ಉಳಿದಾಗ ಎಲ್ಲಾ ಮುಗಿಸಿ ಆಟ ಆಡ್ಲಿಕ್ಕೂ ಟೈಮ್ ಸಿಗ್ತದೆ ನಿಮಗೆ.
0: ಖಂಡಿತ. ಅಂದ್ರೆ ಪ್ಲಾನಿಂಗ್ ಇದ್ದಾಗ ನಾವು ವಸ್ತುನಿಷ್ಠವಾಗಿ ಇದಕ್ಕಿಷ್ಟು ಇದಕ್ಕಿಷ್ಟು ಇದಕ್ಕಿಷ್ಟು ಅಂತೂ ನಾವು ಹಂಚ್ಕೊಳ್ತೇವೆ. ಉಳಿದ ಟೈಮ್ ಅನ್ನ ಅದು ನಮ್ ಕೈಯಾಗ ಇರ್ತದೆ, ನಾವು ಅದನ್ನ ಮತ್ತೆ ಸದುಪಯೋಗ ಮಾಡ್ಕೊಳ್ಬಹುದು.
1: ಇವತ್ತು ನಾನು ನಿಮ್ ಕಡೆ ಬಂದೀನಿ ರೇಡಿಯೋ ಸ್ಟೇಷನ್ ಬಂದೀನಿ, ನನ್ನ ಇದ್ರೊಳಗೆ ಪ್ಲಾನಿಂಗ್ ಅದ. ಇಷ್ಟ ಇದಾದ್ಮೇಲೆ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಎಷ್ಟು ಗಂಟೆಗೆ ಆಫೀಸ್ನಾಗ ಇರ್ತೀನಿ, ಯಾರ ಜೊತೆ ಕಾಲ್ ಅದ. ಇವತ್ತು ಮಕ್ಕಳ ಜೊತೆಗೆ ಒಂದು ವೆಬಿನಾರ್ ಇರ್ತದೆ ಇವತ್ತಿನ ದಿವಸ ಸಾಯಂಕಾಲ, ಅಂದ್ರೆ ರೆಕಾರ್ಡಿಂಗ್ ಮಾಡಲಿಕ್ಕೆ ಸೋಮವಾರ. ಪ್ರತಿ ಸೋಮವಾರ ಸಾಯಂಕಾಲ 6-7 ನಾ ಬರೇ ಮಕ್ಕಳ ಜೊತೆಗೆ ಮಾತಾಡ್ತೀನಿ ಅವರ ಬೆಳವಣಿಗೆಗೋಸ್ಕರ. ಅದು ಸತ್ಯಕ್ಕೆ ಏನ್ ಮಾತಾಡ್ತೀನಿ, ಯಾವ್ದು ವಿಷಯನ ಎಷ್ಟು ನಿಮಿಷ ಮಾತಾಡ್ತೀನಿ, ಅದು ನನ್ನ ಹತ್ರ ಮೈಕ್ರೋ ಲೆವೆಲ್ ಒಳಗೆ ನಾವು ವಿಚಾರ ಮಾಡಿಟ್ರೆ ಬಹಳಷ್ಟು ಒಳ್ಳೆ ರಿಸಲ್ಟ್ ಅನ್ನ ನಾವು ತರಬಹುದು. ಹಂಗ ಪ್ಲಾನಿಂಗ್ ಅನ್ನ ನಾವು ಮಕ್ಕಳಿಗೆ ಕಲಿಸಬೇಕು ಅಂದ್ರೆ, ಒಂದೇದ್ದು ಪಾಲಕರಾದವರು ಹಿರಿಯರು ನೀವು ನಿಮ್ಮ ಜೀವನದಲ್ಲಿ ರೂಢಿ ಒಳಗೆ ತಗೊಂಬರ್ರಿ. ಎರಡನೇದ್ದು ಸಣ್ಣ ಸಣ್ಣ ವಿಷಯನ ಪ್ಲಾನಿಂಗ್ ಕಲಿಸ್ರಿ. ಒಮ್ಮೆ ನೀವ್ ಹೆಂಗ 10 ಪ್ಲಾನ್ ಮಾಡ್ಲಿಕ್ಕೆ ಬರ್ತದೋ ನಿಮ್ ಮಕ್ಕಳಿಗೆ 10 ಪ್ಲಾನ್ ಬರಂಗಿಲ್ಲ, 1 ಪ್ಲಾನ್ ಕಲಿಸ್ರಿ. ಅವ್ರು ಹೇಳ್ರಿ ಇಡೀ ದಿವಸದೊಳಗ ಇವತ್ತಿನ ದಿವಸದೊಳಗ ಊಟ ಮಾಡಿದ್ದು ಟಿಫಿನ್ ಮಾಡಿದ ತಾಟ್ ಸಿಂಕಿಗೆ ಒಯ್ದಿಡು ಕೆಲಸ ನೀನು ಒಂದ್. ಯಾಕಂದ್ರೆ ಬ್ರೈನ್ ಒಮ್ಮೆ ಒಂದ ವಿಚಾರ ಮಾಡಿಸ್ತದ್ರಿ. ನಾವು ಬ್ರೈನ್ ಒಮ್ಮೆ 10 ಕೆಲಸ ಹೇಳಿರ್ತೀವಿ ಹೆಂಗ ಅಂದ್ರೆ, ನಾಳೆ ಬೆಳಿಗ್ಗೆ ಒಂದೇದ್ದು ಬೆಳಿಗ್ಗೆ ಹೇಳಿಕ್ ಆಗ್ತಿರಂಗಿಲ್ಲ ನಮ್ಗೆ. ಅಂತ ಅದು ಅಲಾರಾಮ್ ಇಡ್ತೀನಿ, 6ಕ್ಕೆದ್ದು ನೀ ಹಲ್ಲು ಮುಖ ತಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ವಾಕಿಂಗ್ ಹೋಗಿ ಬಂದು ಓದ್ಕೋತ ಕೂಡ್ಬೇಕಂತ. 10 ಕೆಲಸ ಅದು ಇಲ್ಲೇ ಅವ 7 ಕ್ಕೆ ಅಲ್ಲ ಅದು ಇಲ್ಲ ಇಲ್ಲ, ಆ ಕೆಲಸದ ಲೋಡ್ ಹೆಚ್ಚಿಗೆ ಕಾಣಿಸ್ತು. ಆ ಲೋಡ್ ಕೇಳಿಸ್ಕೊಂಡ್ ಕೂಡ ದಣವಾಗ್ತದ ಆ ಮಾಡೋದಕ್ಕಿಂತ ಮೊದ್ಲೇಕ. ಅವಾಗ ಅವ್ರಿಗೆ 6 ಕೇಳಂಗಿಲ್ಲ, 7 ಹೇಳ್ತಾರ. ಯಾಕಂದ್ರೆ ದಣದಾರಲ್ರಿ ಕೇಳಿಸ್ಕೊಂಡು. ಸೊ ಅದಕ್ಕೆ
0: ಒಂದೊಂದೇ ಕೆಲಸ
1: ಅವ್ರಿಗೆ ಬೆಳಿಗ್ಗೆ 6 ಗಂಟೆ ಕೇಳ್ರಿ ಅಂತ ಹೇಳ್ರಿ ಅಷ್ಟ. ಎದ್ದ ಮೇಲೆ ಕೂಡ್ತಾರ ಅವ್ರು, ಏನ್ ಮಾಡ್ಬೇಕು ಎದ್ದಂತಾರ. ಅವಾಗ ಒಂದ್ ಹೇಳ್ರಿ, ಇಲ್ಲ ವಾಕ್ ಮಾರಿ ತಕೊಂಬ ಅಂತ ಹೇಳ್ರಿ. ಸಪೋಸ್ ಇಲ್ಲ ವಾಕಿಂಗ್ ಹೋಗ್ಬಾ ಅಂತ ಹೇಳ್ರಿ. ಅದಾತ್ ವಾಕಿಂಗ್ ಹೋಗ್ಬಂದ್ ಇನ್ನೇನ್ ಮಾಡ್ಲಿ, ಒಂದ್ ಓದ್ಕೋತ ಕೂಡ ಅಂತ ಹೇಳ್ರಿ. ಅವಾಗ ಅವು ಸೆಟ್ ಆಗ್ತಾವ, ಅವು ಒಂದಕ್ಕೊಂದು ಚೈನ್ ಬೆಳೀತದ, ಲಿಂಕ್ ಆಗ್ತದ. ನೆಕ್ಸ್ಟ್ ಡೇ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಏನ್ ಮಾಡ್ತಾರೆ, ಬೆಳಿಗ್ಗೆ 6 ಕೇಳ್ತಾರೆ, ಮುಖ ತಕ್ಕೋತಾರೆ, ಆಮೇಲೆ ವಾಕಿಂಗ್ ಅದು ರೂಢಿ ಆಗ್ತದೆ. ನಾವ್ ಏನ್ ಮಾಡ್ತೀವಿ, ಒಮ್ಮೆ 10 ಕೆಲಸ ಹೇಳ್ಬಿಡ್ತೀವಿ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಸಾಲ ಶುರುವಾತು ತಿಳ್ಕೊ, ಇನ್ನರ ಜವಾಬ್ದಾರಿ ಹೆಚ್ಚಿಗೆ ಮಾಡ್ಕೋ, ಹೋದ್ರ 6ನೇತ ಇದ್ದಿ, 7ನೇತ ಬಂದು ಇನ್ನೊಂದ್ ಸ್ವಲ್ಪ ದೊಡ್ಡವಾಗಿ 10ನೇತ ಆಗ್ಬಿಡ್ತಿ, ಇನ್ನೇನ್ ಬೋರ್ಡ್ ಎಕ್ಸಾಮ್ ಬರ್ತಾವ ಅಂತ ಹೋ ಅಂತ ಹೇಳ್ಬಿಡ್ತೀವಿ, ಅವ್ ದಣದ 8ವರೆಗೆ ಎದ್ಬಿಡ್ತಾವ.
0: ಅಂದ್ರೆ ಒಟ್ಟು ಪ್ಲಾನಿಂಗ್ ಅನ್ನೋದು ಜೀವನದ ಎಲ್ಲ ಕ್ಷೇತ್ರದಲ್ಲೂ ಬೇಕು, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ. ನೀವ್ ಹೇಳಿದಂಗೆ ಮೊದಲು ಹಿರಿಯರು ನಾವು ಪಾಲಿಸ್ಬೇಕು.
1: ಸ್ಟಾರ್ಟ್ ವಿತ್ ಒನ್, ಒಂದ ಪ್ಲಾನ್ ಮಾಡ್ರಿ. ನಾಳೆ ನಾನು ಈ ಕೆಲಸ ಮಾಡ್ತೀನಿ. ಏನು ಮನೆಯಾಗ ಹೆಣ್ಮಕ್ಳಿಗೆ ಆ ಹುಣಸೆ ಹಣ್ಣು ಪ್ಲಾಸ್ಟಿಕ್ ನ ಕಟ್ಟಿಟ್ಟದನ್ನ ಡಬ್ಬಿಗೆ ತೆಗಿಲಿಕ್ಕೆ ಆಗಂಗಿಲ್ರಿ, ಸಣ್ಣ ಕೆಲಸ ಇದು, ಅನುಭವದಿಂದ ಬಂದಿರ್ತಾವ ಇಲ್ಲೋ ಒಂದ್ ಕಡೆ ಕೇಳಿದ್ ಅವ್ನ್ ಪ್ರತಿ ಸಲ ಫ್ರಿಜ್ ನೈನ್ ತೆಗೆದು ಅದನ್ನ ತೆಗೆದು ಅದ್ ಗಟ್ಟಿ ಆಗ್ಬಿಟ್ಟಿರ್ತದ, ಅದ್ರ ಜೊತೆ ಗುದ್ದಾಡಿ ಆಮೇಲೆ ಅದನ್ನ ನೀರಾಗಿಟ್ಟ. ಅದೇನ್ ಕೆಲಸ ಅದ ಅಂದ್ರೆ, ಅದೊಂದು ಡಬ್ಬ್ಯಾಗ ಇದನ್ನ ಹಾಕುದಿರ್ತದ, ಅದ್ ಹಾಕ್ತಿರಂಗಿಲ್ಲ. ಅದನ್ನ ನೀವು ಒಂದ್ ದಿವಸ ಡಿಸೈಡ್ ಮಾಡ್ರಿ, ಏನಂದ್ರೆ ಹುಣಸೆ ಹಣ್ಣು ತೆಗೆದು ಆ ಡಬ್ಬ್ಯಾಗ ಹಾಕ್ತೀನಿ, ನಾಳೆ ಯೂಸ್ ಮಾಡ್ತೀನಿ ಅಂತ. ಸೇಮ್ ಸಿಂಪಲ್ ಡೊಮ್ಯಾಸ್ಟಿಕ್ ಎಕ್ಸಾಂಪಲ್. ಆದ್ರೆ ಇದು ಆಗ್ತಿರಂಗಿಲ್ಲ. ನೀವು ನೋಡ್ರಿ, ನೀವು ಒಂದೇನೋ ಒಂದ್ ಒಂದು ಪ್ಯಾಂಟ್ ಹೊಸ ತಗೊಂಬಂದಿರ್ತೀರಿ, ಅದನ್ನ ಸಣ್ಣದ್ ಮಾಡ್ಕೋಬೇಕಾಗಿರ್ತದೆ, ಹೋಗಂಗಿಲ್ಲ ನಾವು. ಅದ ಅಲ್ಲೇ ಇರ್ತದೆ, ಆರ್ 6 ತಿಂಗಳಾದ್ಮೇಲೆ ಹೊಸ ಪ್ಯಾಂಟು ಅದ್ರ ಲೇಬಲ್ ಎರಡು ಅಲ್ಲೇ ಇರ್ತಾವ, ತೆಗ್ದಿರಂಗಿಲ್ಲ. ದಿಸ್ ಇಸ್ ಹ್ಯೂಮನ್ ನೇಚರ್ ರೀ. ನಾವು ಪೋಸ್ಟ್ಪೋನ್ ನೇಚರ್ ಹಂಗದ, ನಾವ್ ಹಂಗ ಬಿಲ್ಡ್ ಆಗಿವಿ. ಬಟ್ ಈ ಪ್ಯಾಟರ್ನ್ ಅನ್ನ ಮುರಿಬೇಕು. ಮುರಿಬೇಕಂದ್ರೆ ಡಿಸಿಷನ್ ತಗೋಬೇಕು, ಅದನ್ನ ಮಾಡ್ಬಿಡ್ಬೇಕು. ಮಾಡಿ ಅದನ್ನ ಮುಗಿಸಿ ಕೈ ಬಿಟ್ಟಾಗ ಸಮಾಧಾನ. ನನಗೆ ಡಿಕ್ಲಟರಿಂಗ್

0: ನೋಡಿದಿರ್ತದೆ. ಆರು ತಿಂಗಳಿಗೊಮ್ಮೆ ನನಗೆ ಯಾವ ಡ್ರೆಸ್ ಬೇಡ ಅವ್ನು ತೆಗೆದು ಯಾರಿಗಾರ ಬೆಸ್ಟ್ ಚಲೋ ಕೊಡೋದಿರ್ತದೆ ನಂಗೆ. ಅವ್ನು ಹಂಗೆ ಅನ್ಕೊಳಕತ್ತಿದ್ದೆ, ನಂಗೆ ತಿಳಿತಿದ್ದೆ ನನ್ನ ತಲೆಯೊಳಗಿಂದ ಏನೋ ಒಂದು ಟೈಮ್ ತಿನ್ಲಿಕ್ಕೆತ್ತದ. ಬಡ ಬಡ ಬಡ ತೆಗೆದೆ, ಯಾರಿಗೆ ಕೊಡ್ಬೇಕಿತ್ತು ಅದನ್ನು ಚೆಂದಾಗಿ ಪ್ಯಾಕ್ ಮಾಡಿದೆ, ಹೇಳಿದೆ ನೋಡ್ರಿ ಮ ಯಾರಿಗಾರ ಕೊಡೋಂಗಿದ್ರೆ ಕೊಟ್ಬೇಡ್ರಿ ತೊಗೊಂಡಲ್ಲ ಅಂದ್ರೆ ಜಸ್ಟ್ ಇಟ್ ಶುಡ್ ಗೋ ಔಟ್ ಆಫ್ ಮೈ ಹೌಸ್. ಆ ಕೆಲಸ ಮಾಡಿ ಮುಗಿಸಿದ ಆಕ್ಷನ್ ಮುಗೀತದ, ದೆನ್ ಐ ಆಮ್ ಫ್ರೀ. ಹಿಂಗ ಪ್ರತಿಯೊಂದು ಕೆಲಸನೂ ನೀವು ಮಾಡ್ಲಿಕ್ಕೆ ಸಾಧ್ಯ ಅದ. ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್.
1: ಹೌದು, ಅದರಲ್ಲೂ ನೀವು ಹೇಳಿದಂಗೆ ಮಕ್ಕಳು ಸಣ್ಣವರಿದ್ದಾಗ್ಲೇನೆ ಈ ಒಂದು ಬೀಜವನ್ನ ಅವ್ರ ತಲೆ ಒಳಗೆ ಬಿತ್ತಿ ಬಿಟ್ರೆ ಅವ್ರಿಗೆ ಮುಂದ್ ಪದೇ ಪದೇ ಇದನ್ನ ಪ್ಲಾನಿಂಗ್ ಮಾಡ್ಕೋ ಇದನ್ನ ಮಾಡು ಅಂತ ಹೇಳುವ ಅವಶ್ಯಕತೆ ಬೀಳಂಗಿಲ್ಲ. ಅವಾಗ ಅವರೇ ತಮ್ಮ ಜೀವನಕ್ಕೆ ಬೇಕಾಗುವಂತ ಉತ್ತಮ ರೀತಿಯ ಯೋಜನೆಗಳನ್ನ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಹೇಳಿದ್ರಿ ಗುರುರಾಜ್ ಪಾಟೀಲ್ ಅವರೇ. ಜೀವನದಲ್ಲಿಯ ಈ ಪ್ಲಾನಿಂಗ್ ನಾವು ನಮ್ಮ ಏನು ಜಿಲ್ಲೆ ರಾಜ್ಯ ರಾಷ್ಟ್ರದೊಳಗೂ ನಾವು ಪಂಚವಾರ್ಷಿಕ ಯೋಜನೆಗಳನ್ನ ಇವ ಕೂಡ ನಮ್ಮ ರಾಷ್ಟ್ರವನ್ನ ಇವತ್ತು
0: ಸುರಳಿತವಾಗಿ
1: ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಯೋಜನೆಗಳು ಆ ಮಟ್ಟದಲ್ಲಿ ಕೂಡ ತಯಾರಾಗ್ತಾವೆ. ಹಂಗಾಗಿ ನಮ್ಮ ಬದುಕಿನಲ್ಲೂ ಕೂಡ ನಾವು ಯೋಜನೆಗಳನ್ನ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ.
0: ಮಂಜುಳಾ ಮೇಡಮ್ ಅವರು ಇಷ್ಟತನಕ ಕೇಳಿದ್ಮೇಲೆ ನಮ್ ಕೇಳುಗರಿಗೆ ಒಂದು ಪ್ರಶ್ನೆ ಕೊಡ್ರಲ್ಲ.
1: ನಾನು ಅಳವಡಿಸಿಕೊಂಡ ಬಹುಮುಖ್ಯವಾದ ಯೋಜನೆ ಏನು?
0: ವಾವ್, ವೆರಿ ನೈಸ್, ಸೂಪರ್.
1: ಈ ಪ್ರಶ್ನೆಗೆ ಅವರು ಎಂದಿನಂತೆ ಉತ್ತರ ಬರೆದು ಕಳಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ಯೋಜನೆ ಅಂದರೆ ಪ್ಲಾನಿಂಗ್. ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಇದುವರೆಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು:
4: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳ್ಗಿ.
3: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
4: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
3: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
4: ವಿಶಾಲವಾದ ಕ್ಯಾಂಪಸ್,
3: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
4: ಆಟದ ಮೈದಾನ,
3: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
4: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
3: 8123042637.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಪ್ಯಾಕೇಜಿಂಗ್ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಂತ್ ಜೋಶಿ.
1: ಪ್ಯಾಕೇಜಿಂಗ್ ತಂತ್ರಜ್ಞಾನವು ಇಂದಿನ ಕೈಗಾರಿಕಾ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯಾವುದೇ ಉತ್ಪನ್ನವನ್ನು ಸುರಕ್ಷಿತವಾಗಿ ಗ್ರಾಹಕರ ಕೈಗೆ ತಲುಪಿಸುವ ಪ್ರಕ್ರಿಯೆಯಲ್ಲಿ ಪ್ಯಾಕೇಜಿಂಗ್ ಮುಖ್ಯವಾದ ಹಂತವಾಗಿದೆ. ಆಹಾರ ಪದಾರ್ಥಗಳು, ಔಷಧಿಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಸೌಂದರ್ಯ ಉತ್ಪನ್ನಗಳು ಮತ್ತು ಕೈಗಾರಿಕಾ ವಸ್ತುಗಳ ಸಂರಕ್ಷಣೆ ಹಾಗೂ ಸಾಗಣೆಗೆ ಉತ್ತಮ ಪ್ಯಾಕೇಜಿಂಗ್ ಅವಶ್ಯಕವಾಗಿದೆ. ಪ್ಯಾಕೇಜಿಂಗ್ ತಂತ್ರಜ್ಞಾನದ ಅರ್ಥ: ಉತ್ಪನ್ನವನ್ನು ಹಾನಿಯಿಂದ ರಕ್ಷಿಸಿ, ಅದರ ಗುಣಮಟ್ಟವನ್ನು ಕಾಪಾಡಿ, ಸುಲಭವಾಗಿ ಸಾಗಿಸಲು ಮತ್ತು ಗ್ರಾಹಕರಿಗೆ ಆಕರ್ಷವಾಗಿ ಪ್ರದರ್ಶಿಸಲು ಬಳಸುವ ವಿಧಾನಗಳನ್ನು ಪ್ಯಾಕೇಜಿಂಗ್ ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ವಿನ್ಯಾಸ, ವಸ್ತುಗಳ ಆಯ್ಕೆ, ಮುದ್ರಣ, ಲೇಬ್ಲಿಂಗ್ ಮತ್ತು ಸಂಗ್ರಹಣಾ ವಿಧಾನಗಳು ಸೇರಿವೆ. ಪ್ಯಾಕೇಜಿಂಗ್ನ ಮುಖ್ಯ ಉದ್ದೇಶಗಳು: ಉತ್ಪನ್ನದ ರಕ್ಷಣೆ, ಉತ್ಪನ್ನವನ್ನು ತೇವಾಂಶ, ಧೂಳು, ಬಿಸಿಲು ಮತ್ತು ದೈಹಿಕ ಹಾನಿಯಿಂದ ರಕ್ಷಿಸುವುದು. ಸಂಗ್ರಹಣೆ ಮತ್ತು ಸಾಗಣೆಗೆ ಸುಲಭಗೊಳಿಸುವುದು. ಪ್ಯಾಕೇಜಿಂಗ್ನಿಂದ ಉತ್ಪನ್ನಗಳನ್ನು ಸರಿಯಾಗಿ ಜೋಡಿಸಿ ಸಾಗಿಸಲು ಅನುಕೂಲವಾಗುತ್ತದೆ.

0: ಮಾಹಿತಿ ನೀಡುವುದು. ಉತ್ಪನ್ನದ ತಯಾರಿಕಾ ದಿನಾಂಕ, ಅವಧಿ, ಬಳಕೆ ವಿಧಾನ ಮತ್ತು ಬೆಲೆ ಮುಂತಾದ ಮಾಹಿತಿಯನ್ನು ಪ್ಯಾಕೇಜಿಂಗ್ ಮೂಲಕ ನೀಡಲಾಗುತ್ತದೆ. ಮಾರ್ಕೆಟಿಂಗ್ ಮತ್ತು ಆಕರ್ಷಣೆ. ಆಕರ್ಷಕ ವಿನ್ಯಾಸದ ಪ್ಯಾಕೇಜಿಂಗ್ ಗ್ರಾಹಕರನ್ನು ಸೆಳೆಯುತ್ತದೆ ಮತ್ತು ಮಾರಾಟವನ್ನು ಹೆಚ್ಚಿಸುತ್ತದೆ. ಈಗ ಪ್ಯಾಕೇಜಿಂಗ್ ವಿಧಾನಗಳನ್ನು ತಿಳಿಯೋಣ. ಪ್ರಾಥಮಿಕ ಪ್ಯಾಕೇಜಿಂಗ್, ಉತ್ಪನ್ನವನ್ನು ನೇರವಾಗಿ ಮುಟ್ಟುವ ಪ್ಯಾಕೇಜಿಂಗ್, ಉದಾಹರಣೆಗೆ ಬಿಸ್ಕೆಟ್ ಕವರ್ ಅಥವಾ ಔಷಧಿಯ ಬಾಟಲಿ. ದ್ವಿತೀಯ ಪ್ಯಾಕೇಜಿಂಗ್, ಪ್ರಾಥಮಿಕ ಪ್ಯಾಕೇಜಿಂಗ್ ಹೊಂದಿರುವ ಉತ್ಪನ್ನಗಳನ್ನು ಒಟ್ಟಿಗೆ ಇಡುವ ಪ್ಯಾಕೇಜಿಂಗ್, ಉದಾಹರಣೆಗೆ ಕಾರ್ಟೂನ್ ಬಾಕ್ಸ್. ತೃತೀಯ ಪ್ಯಾಕೇಜಿಂಗ್, ದೊಡ್ಡ ಪ್ರಮಾಣದ ಸಾಗಣೆಗೆ ಬಳಸುವ ಪ್ಯಾಕೇಜಿಂಗ್, ಉದಾಹರಣೆಗೆ ಮರದ ಪೆಟ್ಟಿಗೆಗಳು ಮತ್ತು ಪ್ಯಾಲೆಟ್ಗಳು. ಪ್ಯಾಕೇಜಿಂಗ್ನಲ್ಲಿ ಬಳಸುವ ವಸ್ತುಗಳು ಮತ್ತು ಅವುಗಳ ಗುಣಲಕ್ಷಣಗಳು. ಪ್ಲಾಸ್ಟಿಕ್, ಹಗುರ ಮತ್ತು ಅಗ್ಗದ ಕಾರಣ ವ್ಯಾಪಕವಾಗಿ ಬಳಸಲಾಗುತ್ತದೆ. ಗಾಜು, ಔಷಧಿ ಮತ್ತು ಪಾನೀಯಗಳಿಗೆ ಸುರಕ್ಷಿತ. ಲೋಹ, ಆಹಾರ ಸಂರಕ್ಷಣೆ, ಟಿನ್ ಮತ್ತು ಅಲ್ಯೂಮಿನಿಯಂ ಕ್ಯಾನ್ಗಳು. ಕಾಗದ ಮತ್ತು ಕಾರ್ಡ್ಬೋರ್ಡ್, ಪರಿಸರ ಸ್ನೇಹಿ ಮತ್ತು ಮರುಬಳಕೆ ಸಾಧ್ಯ. ಆಧುನಿಕ ಪ್ಯಾಕೇಜಿಂಗ್ ತಂತ್ರಜ್ಞಾನಗಳು. ಸ್ಮಾರ್ಟ್ ಪ್ಯಾಕೇಜಿಂಗ್, ಇದು ಸೆನ್ಸರ್ಗಳು ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಉತ್ಪನ್ನದ ತಾಪಮಾನ ಅಥವಾ ಗುಣಮಟ್ಟದ ಮಾಹಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ವ್ಯಾಕ್ಯೂಮ್ ಪ್ಯಾಕೇಜಿಂಗ್, ಆಹಾರ ಪದಾರ್ಥದೊಳಗಿನ ಗಾಳಿಯನ್ನು ತೆಗೆದು ಅವುಗಳ ಶೇಖರಣಾ ಅವಧಿಯನ್ನು ಹೆಚ್ಚಿಸುವ ವಿಧಾನ. ಜೈವಿಕ ವಿಲೀನ ಪ್ಯಾಕೇಜಿಂಗ್, ಪರಿಸರಕ್ಕೆ ಹಾನಿ ಕಡಿಮೆ ಮಾಡುವ ಉದ್ದೇಶದಿಂದ ಜೈವಿಕವಾಗಿ ಕರಗುವ ವಸ್ತುಗಳನ್ನು ಬಳಸುವ ಪ್ಯಾಕೇಜಿಂಗ್. ಪ್ಯಾಕೇಜಿಂಗ್ ತಂತ್ರಜ್ಞಾನದ ಪ್ರಯೋಜನಗಳು. ಉತ್ಪನ್ನದ ಗುಣಮಟ್ಟವನ್ನು ಕಾಪಾಡುತ್ತದೆ, ಆಹಾರ ವ್ಯರ್ಥ ಕಡಿಮೆ ಮಾಡುತ್ತದೆ, ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸುತ್ತದೆ, ಗ್ರಾಹಕರಿಗೆ ಅನುಕೂಲ ಒದಗಿಸುತ್ತದೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಉತ್ಪನ್ನ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ. ಪ್ಯಾಕೇಜಿಂಗ್ ತಂತ್ರಜ್ಞಾನದಲ್ಲಿನ ಸವಾಲುಗಳು ಮತ್ತು ಸೂಕ್ತ ಪರಿಹಾರಗಳು. ಪ್ಲಾಸ್ಟಿಕ್ ತ್ಯಾಜ್ಯ ಸಮಸ್ಯೆ, ಸೂಕ್ತ ಪರಿಹಾರ. ಜೈವಿಕ ವಿಲೀನ ಪ್ಯಾಕೇಜಿಂಗ್ ಬಳಕೆ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಉತ್ಪನ್ನ ಹಾನಿಯಾಗುವುದು, ಸೂಕ್ತ ಪರಿಹಾರ. ಬಲವಾದ ಮತ್ತು ಗುಣಮಟ್ಟದ ಪ್ಯಾಕೇಜಿಂಗ್ ಬಳಸುವುದು. ಕುಷನ್ ಅಥವಾ ರಕ್ಷಣಾತ್ಮಕ ಪದರಗಳನ್ನು ಸೇರಿಸುವುದು. ಸರಿಯಾದ ಸಾಗಣೆ ವ್ಯವಸ್ಥೆ ಅನುಸರಿಸುವುದು. ಹೆಚ್ಚಿನ ಉತ್ಪಾದನಾ ವೆಚ್ಚ, ಸೂಕ್ತ ಪರಿಹಾರ. ಕಡಿಮೆ ವೆಚ್ಚದ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ, ಸ್ವಯಂಚಾಲಿತ ಯಂತ್ರಗಳ ಬಳಕೆ, ಉತ್ಪಾದನಾ ಪ್ರಕ್ರಿಯೆ ಸುಧಾರಣೆ. ಆಹಾರದ ಶೇಖರಣಾ ಅವಧಿ ಕಡಿಮೆಯಾಗುವುದು, ಸೂಕ್ತ ಪರಿಹಾರ. ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಬಳಕೆ, ತಾಪಮಾನ ನಿಯಂತ್ರಿತ ಸಂಗ್ರಹಣೆ, ಹೈಜೆನಿಕ್ ಪ್ಯಾಕೇಜಿಂಗ್ ವಿಧಾನಗಳು. ನಕಲಿ ಉತ್ಪನ್ನಗಳ ಸಮಸ್ಯೆ, ಸೂಕ್ತ ಪರಿಹಾರ. ಕ್ಯೂಆರ್ ಕೋಡ್ ಮತ್ತು ಬಾರ್ಕೋಡ್ಗಳ ಬಳಕೆ, ಸ್ಮಾರ್ಟ್ ಪ್ಯಾಕೇಜಿಂಗ್ ತಂತ್ರಜ್ಞಾನ, ಸುರಕ್ಷತಾ ಲೇಬಲ್ಗಳ ಅಳವಡಿಕೆ. ಪ್ಯಾಕೇಜಿಂಗ್ ತಂತ್ರಜ್ಞಾನಗಳಲ್ಲಿ ಜೈವಿಕ ವಿಲೀನ ಪ್ಯಾಕೇಜಿಂಗ್ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಪ್ಯಾಕೇಜಿಂಗ್ ವಸ್ತುಗಳ ಮರುಬಳಕೆಯನ್ನು ತಡೆಯುತ್ತದೆ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಪ್ಯಾಕೇಜಿಂಗ್ಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಗಣಿಸುವ ಜವಾಬ್ದಾರಿ ಕೇವಲ ಗ್ರಾಹಕರ ಮೇಲೆ ಮಾತ್ರ ಇರಬಾರದು. ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸುಸ್ಥಿರ ಪ್ಯಾಕೇಜಿಂಗ್ ಅನ್ನು ಒದಗಿಸುವಲ್ಲಿ ಸೇವಾ ಪೂರೈಕೆದಾರರು ಸಹ ಸಮಾನ ಹೊಣೆಗಾರಿಕೆಯನ್ನು ವಹಿಸಬೇಕು.
1: ಪ್ಯಾಕೇಜಿಂಗ್ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡಿದವರು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಂತ ಜೋಶಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಪ್ಯಾಕೇಜಿಂಗ್ ತಂತ್ರಜ್ಞಾನಗಳಲ್ಲಿ ವಸ್ತುಗಳ ಮರುಬಳಕೆ ತಡೆಯುವ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರ್ಸಿ. 8:30 ನಿಶಾಂತ್ ದಿವಟೆ ಅವರ ಕೊಳಲು ವಾದನ ಕೇಳುವಿರಿ. ಗಂಟೆಗೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರಾಯೋಜಕರು ಪರಮಹಂಸ ಯೋಗ ಪೀಠ, ಧಾರವಾಡ. ಆಕಾಶವಾಣಿ ಧಾರವಾಡ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

4. ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 10:30 ಬಯಲುನಾಡ ಯಕ್ಷಗಾನ ಪಾರ್ಥ ಪ್ರತಿಜ್ಞೆ ಪ್ರಸ್ತುತಪಡಿಸುತ್ತಾರೆ ರಾಮದುರ್ಗ ತಾಲೂಕು ಮನಿಹಾಳದ ಪಾಂಡುರಂಗ್ ನಾರಾಯಣಪ್ಪ ಕೊಂಗಿ ಹಾಗೂ ಸಂಗಡಿಗರು. 11:00 ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ. 11:30 ಸಿಎಚ್ ಭೀಮಾಶಂಕರ್ ರಾವ್ ಅವರ ಗಾಯನವಿದೆ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು
4: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
5: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
4: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
5: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
6: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ ಜಿಯಾ, ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವ್

0: ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು, ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಗಳು ಎ ಖಾತಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜಿರಾಮ್ಜಿ ಕಾಯ್ದೆ ಜುಲೈ 1 ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ 1/3 ಭಾಗದಷ್ಟು ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಪಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29 ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು. ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಈ ವರ್ಷ June 17 ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂತ ಕಡ್ಡಾಯವಾಗಿ FIDಗಳನ್ನು ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು, ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದನ್ನು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮಿಷನ್ ಮೂಲಕ ಅವರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
2: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬುಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತನ್ನ 1/2 ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ 1/2 ಎಕರೆ ಜಮೀನಿನಲ್ಲಿ ಅನ್ನಾತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿ ಕೊಟ್ರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗ್ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು, ಅದು ಪಾಲಿನೇಷನ್ ಆಗಿ ಕರೆಕ್ಟಾಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು, ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಬೆಂಗಳೂರಿಂದ, ಹೊಸಕೋಟೆ, ಆಂಧ್ರ ಪ್ರದೇಶದಿಂದ, ಈಶಾಪಂಡ್ರಿಗೆ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡಿಕೊಂಡು ಕೆಜಿಗೆ 200 ರೂಪಾಯಿಗೆ ನನಗೆ ಕೊಟ್ಟು ತಗೊಂಡೋಗೋರು. 1 ಟನ್ ಕಾಯಿ ಇಲ್ಲೇ ರೈತರೇ ಬಂದಂಥ ಅವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
2: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆರಂಭ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ ಅವರು, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ಕಾರ.
0: ನಾವು ದಿನನಿತ್ಯ ಕೇಳುವ ಒಂದು ಘಟನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಒಬ್ಬ ಪೋಷಕರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮಗನಿಗೆ ಅಪಘಾತವಾಗಿದೆ, ತಕ್ಷಣ ಹಣ ಕಳುಹಿಸಿ ಅಂತ. ಪೋಷಕರು ಗಾಬರಿಯಿಂದ, ಆತಂಕದಿಂದ ಏನೂ ಯೋಚನೆ ಮಾಡದೆ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಪೋಷಕರಿಗೆ ಆಮೇಲೆ ಗೊತ್ತಾಗತ್ತೆ ಇದು ಸುಳ್ಳು ಕರೆ, ನಮಗೆ ವಂಚನೆ ಆಗಿದೆ ಅಂತ. ಈ ರೀತಿಯ ಸೈಬರ್ ವಂಚನೆಗಳು ಹೆಚ್ಚುತ್ತಾ ಇರುವಂತ ಸಂದರ್ಭದಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡಲು ಸಿಡ್ಯಾಕ್ ಏನಾದರೂ ಮಾಡ್ತಾ ಇದೆಯಾ?
3: ಇಂತಹ ಘಟನೆಗಳಿಗೆ ISEA ಅಂದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಶನ್ ಅಂಡ್ ಅವೇರ್ನೆಸ್ ಎಂಬತಕ್ಕಂತಹ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿದೆ. ಇದು ಭಾರತ ಸರ್ಕಾರದ ಮೀಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2005 ಆರಂಭಗೊಂಡು ಸೆಕ್ಯೂರ್ ಅಂಡ್ ಟ್ರಸ್ಟೆಡ್ ಸೈಬರ್ ಜಗತ್ತನ್ನು ನಿರ್ಮಿಸಲು ಕೆಲಸ ಮಾಡುತ್ತಿದೆ. ಇಂದಿಗೆ ISEA ಅದರ 3ನೇ ಹಂತದಲ್ಲಿ ಇದ್ದು 4 ಪ್ರಮುಖ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದೆ. ಒಂದನೇದಾಗಿ ಸೈಬರ್ ಭದ್ರತಾ ತಜ್ಞರನ್ನು ತರಬೇತಿಗೊಳಿಸೋದು, ಅಂದರೆ CISO ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ಗಳನ್ನು ತರಬೇತಿಗೊಳಿಸೋದು. ಎರಡನೇದಾಗಿ ಸ್ಟೂಡೆಂಟ್ಸಲ್ಲಿ ಇನೋವೇಷನ್ ಮನೋಭಾವವನ್ನು ಬೆಳೆಸುವುದು. ಮೂರನೇದು ಶಿಕ್ಷಣ ಮತ್ತು ಸಂಶೋಧನೆಯನ್ನು ಬಲಪಡಿಸುವುದು. ಆಮೇಲೆ 4ನೇದಾಗಿ ಸೈಬರ್ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವುದು. ಇಂದಿನ ಕಾಲದಲ್ಲಿ ಸೈಬರ್ ಸುರಕ್ಷತೆ ಎನ್ನುವುದು ಕೇವಲ ತಂತ್ರಜ್ಞರ ವಿಷಯವಾಗದೆ ಎಲ್ಲ ನಾಗರಿಕರ ಜೀವನದ ಕೌಶಲ್ಯವಾಗಿದೆ.
0: ಈಗ ತಾನೇ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಹಾಗಾದ್ರೆ ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಸೈಬರ್ ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಸಿಡ್ಯಾಕ್ನ ಸಹಕಾರ ಸಿಗ್ತಾ ಇದೆಯಾ, ಸಿಗುತ್ತಾ?
3: ISEA ಯೋಜನೆಯಡಿ ಸಿಡ್ಯಾಕ್ ಬೆಂಗಳೂರು ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ಗಳಿಗೆ ರೀಜನಲ್ ಕೋಆರ್ಡಿನೇಷನ್ ಸೆಂಟರ್ RCC ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಆಮೇಲೆ ರಾಜ್ಯ ಸೈಬರ್ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸೇರಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ.
0: ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳಿಂದ ಜನರು ಎಚ್ಚೆತ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ಅಷ್ಟು ಪರಿಣಾಮ ಬೀರುತ್ತಾ ಈ ಜಾಗೃತಿ ಕಾರ್ಯಕ್ರಮಗಳು?
3: ಖಂಡಿತವಾಗಿಯೂ. ISEA Phase 3 ಅಡಿಯಲ್ಲಿ ಇಂದಿನವರೆಗೆ ಸಿಡ್ಯಾಕ್ ಬೆಂಗಳೂರು 81 ಹೆಚ್ಚು ವರ್ಕ್ಶಾಪ್ಗಳು ಮತ್ತು ವೆಬಿನಾರ್ಗಳನ್ನು ನಡೆಸಿದೆ. ಆಮೇಲೆ ಇದರಿಂದ 21,000 ಪಾರ್ಟಿಸಿಪೆಂಟ್ಸ್ಗಳಿಗೆ ನಾವು ತಲುಪಿದ್ದೇವೆ. ಇಂದಿನವರೆಗೆ 3 ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ಗಳನ್ನು ನಡೆಸಿ 263 ಮಾಸ್ಟರ್ ಟ್ರೈನರ್ಸ್ಗಳನ್ನು ನಿರ್ಮಿಸಿದ್ದೇವೆ. ಈ ತರಬೇತಿ ಪಡೆದವರು ತಮ್ಮ ಕುಟುಂಬ ಮತ್ತು ಕಾಲೇಜು ಹಾಗೂ ಸಮಾಜದಲ್ಲಿ ಸೈಬರ್ ಅಂಬಾಸಿಡರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
0: ಹಾಗಾದ್ರೆ ಕಾರ್ಯಕ್ರಮ ಕೇಳ್ತಾ ಇರುವಂತ ನಮ್ಮ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಳವಾಗಿ 3 ಸೈಬರ್ ಸುರಕ್ಷತಾ ಸಲಹೆಗಳನ್ನ ನೀಡಬಹುದಾ?
3: ಮೊದಲನೆಯದು, ಅಪರಿಚಿತವಾದಂತಹ SMS ಗಳು, ವಾಟ್ಸ್ಆ್ಯಪ್ ಅಥವಾ ಇಮೇಲ್ ಲಿಂಕ್ಗಳನ್ನು ಎಂದಿಗೂ ಕ್ಲಿಕ್ ಮಾಡಬೇಡಿ. ಎರಡನೇದಾಗಿ ಬಲವಾದಂತಹ ಪಾಸ್ವರ್ಡ್ಗಳನ್ನು ಅಳವಡಿಸಿಕೊಳ್ಳಿ. ಆಮೇಲೆ ಅದರ ಜೊತೆಗೆ ಟೂ ಫ್ಯಾಕ್ಟರ್

0: ಅಥೆಂಟಿಕೇಶನ್ ಅನ್ನು ಸಕ್ರಿಯಗೊಳಿಸಿ. ಮೂರನೇದಾಗಿ, OTP, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕವಾದಂತಹ ಮಾಹಿತಿಗಳನ್ನು ಯಾರಿಗೂ ನೀಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ staysafeonline.in ಈ ವೆಬ್ಸೈಟ್ ಅನ್ನು ಭೇಟಿ ಮಾಡಬಹುದು. ಆಮೇಲೆ ನಿಮ್ಮ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಯಾವುದೇ ಸಂಸ್ಥೆಗಳಲ್ಲಿ ಜಾಗೃತಾ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಈ ಇಮೇಲ್ ಅಡ್ರೆಸ್ಗೆ ನೀವು ಸಿಡ್ಯಾಕ್ ಬೆಂಗಳೂರನ್ನು ಸಂಪರ್ಕಿಸಬಹುದು. ಇಮೇಲ್ ಅಡ್ರೆಸ್ ಯಾವುದಪ್ಪ ಅಂದರೆ ISARCCBLR@cidac.in. ಈ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.
1: ಕೇಳಿದ್ರೆ ನಿಮಗೆ ಏನಾದರೂ ಶಾಲಾ ಕಾಲೇಜುಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜಾಗೃತ ಕಾರ್ಯಕ್ರಮಗಳನ್ನ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನೋದಾದ್ರೆ ಇಮೇಲ್ ಕಳುಹಿಸಿ ನಿಮ್ಮ ರಿಕ್ವೆಸ್ಟ್ ಅನ್ನು ಅವರಿಗೆ ಹೇಳಬಹುದು. ಇಮೇಲ್ ವಿಳಾಸ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ISEARCCBLR@cidac.in. ಇನ್ನು ತಂತ್ರಜ್ಞಾನ ವೇಗವಾಗಿ ಬದಲಾಗ್ತಾ ಇದೆ, ನಮ್ಮ ಯುವಜನತೆ ಭವಿಷ್ಯಕ್ಕೆ ಹೇಗೆ ಸಿದ್ಧರಾಗಬೇಕು?
0: ಕೆಲವು ವರ್ಷಗಳ ಹಿಂದೆ ಕೇವಲ ಪ್ರೋಗ್ರಾಮಿಂಗ್ ಕಲ್ತಿದ್ರೆ ಸಾಕಾಗಿತ್ತು, ಎಸ್ಪೆಷಲಿ ಟೆಕ್ನಾಲಜಿ ಮತ್ತು IT ಫೀಲ್ಡ್ಗಳಲ್ಲಿ. ಬಟ್ ಇಂದಿನ ಕಾಲದಲ್ಲಿ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬಾ ಚೇಂಜ್ ಆಗ್ತಾ ಇದೆ. ಅಡ್ವಾನ್ಸ್ ಡೀಪ್ ಟೆಕ್ ಟೆಕ್ನಾಲಜೀಸ್ ಅಂತ ಏನ್ ಹೇಳ್ತೀವಿ, ಲೈಕ್ ಯುನೋ ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, IoT, ಈ ತರಹ ಟೆಕ್ನಾಲಜೀಸ್ಗಳು ಇಂದಿನ ಯುಗದಲ್ಲಿ ಇಂದಿನ ಇಂಡಸ್ಟ್ರಿಗಳಿಗೆ ತುಂಬಾ ಬೇಕಾಗಿದೆ. ಸೊ ಇದಕ್ಕಾಗಿಯೇ ಮೇಟಿ ಮತ್ತು ನ್ಯಾಸ್ಕಾಮ್ ಈ ಎರಡು ಸಂಸ್ಥೆಗಳು ಸೇರಿ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಎಂಬತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಮುಖಾಂತರ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ನೀಡಲಾಗ್ತಾ ಇದೆ.
1: ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸಿ ಹೊಸ ಕನಸನ್ನ ಹೊತ್ತು ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅನ್ಕೊಳ್ಳೋಣ. ಪದವಿ ಇದೆ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಹತ್ರ, ಅಂಥವ್ರನ್ನ ಸಿದ್ಧಗೊಳಿಸೋದಿಕ್ಕೆ ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೆಯಾ?
0: ಇದಕ್ಕಾಗಿಯೇ 2022 ವರ್ಕ್ ಬೇಸ್ಡ್ ಲರ್ನಿಂಗ್ ಎಂಬತಕ್ಕಂಥ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಆರಂಭಿಸಿದ್ದೇವೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ಪರ್ಸನ್ ಆಗಿರುತ್ತೆ. ಆಮೇಲೆ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಎಲಿಜಿಬಿಲಿಟಿ ಏನಪ್ಪ ಅಂದ್ರೆ ಇಂಜಿನಿಯರಿಂಗ್ BE or BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಬ್ರಾಂಚಸ್, ಆ ಎಲಿಜಿಬಿಲಿಟಿ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು, ಈವನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ತಿಂಗಳಿಗೆ 10,000 ಸ್ಟೈಫಂಡ್ ಕೂಡ ನೀಡಲಾಗುತ್ತದೆ. ನಿಮಗೆ ಅರ್ಜಿಯನ್ನು ದಾಖಲಿಸಲು AICTE ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬಹುದು, ಆಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನು ಅಲ್ಲಿ ಸಬ್ಮಿಟ್ ಮಾಡಬಹುದು.
1: ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿನಿ ಸೂಪರ್ ಕಂಪ್ಯೂಟಿಂಗ್ ಹಾಗೂ AI ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾಳೆ, ಆದ್ರೆ ಇದು ದೊಡ್ಡ ನಗರದಲ್ಲಿ ಓದದವರಿಗೆ ಮಾತ್ರ ಸಾಧ್ಯ, ನನ್ನಂಥವ್ರಿಗೆ ಅಲ್ಲ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಈ ರೀತಿಯ ಕನಸು ಕಾಣುವ ವಿದ್ಯಾರ್ಥಿಗಳ ಕನಸು ನನಸಾಗುತ್ತಾ?
0: ನಾನು ಅವಳಿಗೆ ಒಂದೇ ಮಾತು ಹೇಳುತ್ತೇನೆ, ಪ್ರತಿಭೆಗೆ ಯಾವುದೇ ರೀತಿಯಾದಂತಹ ಬ್ಯಾರಿಯರ್ ಇರುವುದಿಲ್ಲ. ಇದನ್ನೇ ಅರ್ಥಕೊಂಡು ಸಿಡ್ಯಾಕ್ ಬೆಂಗಳೂರ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಹಕ್ ಅಂದರೆ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಡ್ಜ್ ಶೇರಿಂಗ್ ಎಂಬುದನ್ನು ಆರಂಭಿಸಿದೆ. ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಪರಿಣಿತ HR ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ವಿಶೇಷವಾಗಿ SC/ST ಮಹಿಳೆಯರು, ಆಮೇಲೆ EWS ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇದರಲ್ಲಿ ಕಲ್ಪಿಸಲಾಗ್ತಾ ಇದೆ. 2023 2025 ACC/HPC ಕೋರ್ಸ್ಗಳಲ್ಲಿ 777 ಕ್ಯಾಂಡಿಡೇಟ್ಸ್ ಟ್ರೈನ್ ಆಗಿದ್ದು, ಅದರಲ್ಲಿ 473 ಕ್ಯಾಂಡಿಡೇಟ್ಸ್ ಸರ್ಟಿಫೈಡ್ ಆಗಿದ್ದಾರೆ. ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ 586 ಶಿಕ್ಷಕರು ಭಾಗವಹಿಸಿ 331 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಮೇಲೆ AICTE ಮಾಸ್ಟರ್ಸ್ ಟ್ರೈನರ್ ಪ್ರೋಗ್ರಾಂನಲ್ಲಿ 102 ಅಭ್ಯರ್ಥಿಗಳು ಭಾಗವಹಿಸಿ 84 ಮಂದಿ ಪೂರ್ಣಗೊಳಿಸಿದ್ದಾರೆ. ಇದಲ್ಲದೇ IEEE ಬ್ಲೆಂಡೆಡ್ ಲರ್ನಿಂಗ್ ಪ್ರೋಗ್ರಾಂ ಮೂಲಕ 1068 ಪಾರ್ಟಿಸಿಪೆಂಟ್ಸ್ಗಳು ಟ್ರೈನ್ಡ್ ಆಗಿ ಅದರಲ್ಲಿ 976 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಒಟ್ಟಾಗಿ ಹೇಳೋದಾದರೆ 2500 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಲಾಭವನ್ನು ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ CHUC.CDACB.in ವೆಬ್ಸೈಟ್ ಅನ್ನು ಭೇಟಿ ನೀಡಬಹುದು.
1: ನಮ್ಮ ಕೇಳುಗರಿಗೆ ಸಿಡ್ಯಾಕ್ ಅಂದ್ರೆ ಈಗ ACTS ಕೋರ್ಸ್ಗಳು ನೆನಪಾಗತ್ತೆ, ಮತ್ತೊಮ್ಮೆ ಅವರಿಗೆ ACTS ಬಗ್ಗೆ ತಿಳಿಸಬಹುದಾ?
0: ಆಕ್ಟ್ಸ್ ಅಂದರೆ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್, ಇದೊಂದು ಸಿಡಾಕಿನ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಇದರ ಮೂಲಕ ಅಡ್ವಾನ್ಸ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಐಟಿ ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಹಾಗೂ ಬಿಗ್ ಡೇಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ಉದ್ಯೋನ್ಮುಖ ಪಿಜಿ ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ವಿವರಗಾಗಿ ನೀವು ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು.

0: acts.cdac.in ಈ ವೆಬ್ಸೈಟನ್ನು ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನನ್ನು ಇದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೋದು. ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದರೆ, ಅರ್ಜಿ ಸಲ್ಲಿಸಲು 26 May 2026 ಆಗಿರುತ್ತೆ. ಆಮೇಲೆ ಸಿಕ್ಯಾಟ್ ಪರೀಕ್ಷೆ, ದಟ್ ಈಸ್ ಎಂಟ್ರೆನ್ಸ್ ಎಕ್ಸಾಮ್, ಪರೀಕ್ಷೆ 4 and 5 July 2026 ಇರುತ್ತೆ. ಆಮೇಲೆ ಕೋರ್ಸ್ ಆರಂಭವಾಗೋದು 24 August 2026.
1: ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಕೊನೆಯದಾಗಿ ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ.
0: ನನ್ನ ಸಂದೇಶ ಬಹಳ ಸರಳ. ಆನ್ಲೈನ್ ಅಲ್ಲಿ ಸುರಕ್ಷಿತವಾಗಿರಿ, ಹೊಸದನ್ನು ಕಲಿಯುತ್ತೀರಿ, ನಿಮ್ಮ ಸ್ಕಿಲ್ಸ್ ಅನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರಿ. ಸಿಡ್ಯಾಕಿನ ಪ್ರೋಗ್ರಾಮ್ಸ್ಗಳು ISCA ಮೂಲಕ ಸೈಬರ್ ಜಾಗೃತಿ, ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಮೂಲಕ ಭವಿಷ್ಯದ ಸ್ಕಿಲ್ಸ್ಗಳು, WBL ಮೂಲಕ ಅನುಭವ, ಆಮೇಲೆ ಸಿಹಕ್ ಮೂಲಕ ಸೂಪರ್ ಕಂಪ್ಯೂಟಿಂಗ್ ಮತ್ತು ಆಕ್ಟ್ಸ್ ಮೂಲಕ ಉದ್ಯೋನ್ಮುಖ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ಅವಕಾಶವಾಗಿದೆ. ನಮ್ಮ ದೇಶದ ಡಿಜಿಟಲ್ ಭವಿಷ್ಯವನ್ನು ತಂತ್ರಜ್ಞಾನ ಮಾತ್ರವಲ್ಲ, ಜಾಗೃತ ಮತ್ತು ಸ್ಕಿಲ್ಡ್ ನಾಗರಿಕರು ನಿರ್ಮಿಸಲಿದ್ದಾರೆ.
1: ತುಂಬಾ ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಂಡ್ರಿ. ಇದುವರೆಗೂ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ನಮಸ್ಕಾರ
1: ಶ್ರೋತೃಗಳೇ, ಸೈಬರ್ ಸುರಕ್ಷತೆಗಾಗಿ ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಡಿಜಿಟಲ್ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಿ. ನಮಸ್ಕಾರ. ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ. ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:12.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
4: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150+ ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು.
3: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವಾಗ

0: ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳುಗರೆ, June 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:15 ಗೀತರಾಮಾಯಣ, ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಗಲಿದೆ.
1: ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ
1: June 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 7:45 ಸುಭದ್ರಮ್ಮ ಮನ್ಸೂರ್ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳುವಿರಿ. 8:00 ಮಹಿಳಾ ವಾಣಿ, ಆಹಾರ ಸುರಕ್ಷತೆಯ ಅಗತ್ಯ ಮತ್ತು ಮಹತ್ವ ಕುರಿತು ಡಾ ಹೇಮಲತಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇಂದು ರಾತ್ರಿ 10:00 ನಾಟಕ ಚಿಕ್ಕಮ್ಮ, ರಚನೆ ಚಿದಂಬರ್ ಇನಾಮದಾರ್, ನಿರ್ಮಾಣ ಪ್ರಭಾ ಶಿರೂರ್. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಅಮ್ಮ
2: ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ.

0: ವಹಿಸಲಿದ್ದಾರೆ. ವಿವಿಧ ರಾಷ್ಟೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು ಜೂನ್ 8, 2026 ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ದತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ದತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು NHAI ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ.

0: ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸುವುದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ದ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್, ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೇಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ದದ ಮುಂಬರುವ ಟಿ ಟ್ವೆಂಟಿ ಅಂತಾರಾಷ್ಟೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲಾ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ ಲೀ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವಾ ಮತ್ತು ಒಇಎ ಹೆರ್ನ್ ವಿರುದ್ದ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ದ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲೆಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ನೆಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಇವತ್ತು ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಅಷ್ಟಾಂಗ ಯೋಗ ಜೀವನದ 8 ಮೆಟ್ಟಿಲುಗಳು. ಯೋಗ ಅಂದ್ರೆ ಅದು ಕೇವಲ ಆಸನಗಳು, ಪ್ರಾಣಾಯಾಮ ಅಥವಾ ಧ್ಯಾನ ಅಷ್ಟೇ ನಮಗೆ ನೆನಪಾಗತ್ತೆ. ಆದರೆ ಯೋಗ ಅಂದ್ರೆ ದೇಹವನ್ನ ಬಗ್ಸೋದು ಅಷ್ಟೇನಾ?

0: ಅಲ್ಲ, ಯೋಗವು ಸಾವಿರಾರು ವರ್ಷಗಳ ಹಿಂದೆ ಮಹರ್ಷಿ ಪತಂಜಲಿಯವರು ವಿವರಿಸಿದ ಒಂದು ಸಂಪೂರ್ಣ ಜೀವನ ವಿಜ್ಞಾನ, ಇದೊಂದು ಜೀವನ ಶೈಲಿ. ಅವರು ಯೋಗದ ಮಾರ್ಗವನ್ನು 8 ಹಂತಗಳಾಗಿ ವಿವರಿಸಿದ್ದಾರೆ. ಅಷ್ಟ ಎಂದರೆ 8 ಅಂತ, ಅಂಗ ಎಂದರೆ ಭಾಗ, 8 ಭಾಗಗಳು ಅಂದರೆ ದೇಹ ಮನಸ್ಸು ಮತ್ತು ಜೀವನವನ್ನು ಸಮತೋಲನಕ್ಕೆ ತರಲು ಇರುವ 8 ಹಂತಗಳ ಒಂದು ಪಯಣ, ಪರಿಪೂರ್ಣ ಯೋಗ. ಈ 8 ಮೆಟ್ರಿಗಳು ಯಾವುದು ಎನ್ನುವುದನ್ನು ತಿಳ್ಕೊಳ್ಳೋಣ. ಆದ್ಮೇಲೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ 8 ಅಂಗಗಳನ್ನು ಸೇರಿಸಿ ಅಷ್ಟಾಂಗ ಯೋಗ ಅಂತ ಕರೆದಿದ್ದಾರೆ. ಇದನ್ನು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಮೆಟ್ಟಿಲು ಯಮ ಅಂದ್ರೆ ಸಮಾಜದೊಂದಿಗೆ ನಾವು ಹೇಗೆ ವರ್ತಿಸಬೇಕು ಎಂಬ ನೈತಿಕ ನಿಯಮಗಳು, ಅಹಿಂಸೆ, ಸತ್ಯ, ಆಸ್ಥೆಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇದರ ಭಾಗಗಳು. ಇಂದಿನ ವಿಜ್ಞಾನ ಹೇಳುವುದಂದ್ರೆ ಕೋಪ, ದ್ವೇಷ, ಅಸೂಯೆ ಮತ್ತು ನಿರಂತರ ಮಾನಸಿಕ ಸಂಘರ್ಷಗಳು ದೇಹದಲ್ಲಿ ಒತ್ತಡದ ಹಾರ್ಮೋನುಗಳನ್ನ ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಶಾಂತವಾದ ಮನೋಭಾವ ಮತ್ತು ಉತ್ತಮ ಸಂಬಂಧಗಳು ಮಾನಸಿಕ ಆರೋಗ್ಯವನ್ನು ಸುಧಾರಿಸ್ತಾ ಬರುತ್ತೆ. ಅಂದರೆ ಯಮ ಕೇವಲ ನೈತಿಕತೆಯಲ್ಲ, ಅದು ಮಾನಸಿಕ ಆರೋಗ್ಯದ ಅಡಿಪಾಯವೂ ಹೌದು. ಎರಡನೆಯ ಮೆಟ್ಟಿಲು ನಿಯಮ. ನಿಯಮ ಎಂದರೆ ಸ್ವಯಂ ಶಿಸ್ತು, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಾಣಿಧಾನ ಇದರ ಭಾಗಗಳು. ಇಂದಿನ ಒಂದು ಆಧುನಿಕ ಯುಗಕ್ಕೆ ಹೋಲಿಸಿ ಹೇಳುವುದಾದರೆ ವೈಯಕ್ತಿಕ ಸ್ವಚ್ಛತೆ, ಧನಾತ್ಮಕ ಮನೋಭಾವ, ಸ್ವಯಂ ಪರಿಶೀಲನೆ ಇದೆಲ್ಲವೂ ಕೂಡ ಮಾನಸಿಕ ಸ್ಥಿರತೆಗೆ ಸಹಾಯ ಮಾಡುತ್ತೆ. ಮಾನಸಿಕ ಆರೋಗ್ಯದ ಅಧ್ಯಯನಗಳು ಕೃತಜ್ಞತೆ ಮತ್ತು ಧನಾತ್ಮಕ ಚಿಂತನೆಯು ಒತ್ತಡವನ್ನು ಕಡಿಮೆ ಮಾಡಬಹುದು ಎನ್ನುವುದನ್ನು ಸೂಚಿಸುತ್ತೆ. ಮೂರನೆಯ ಮೆಟ್ಟಿಲು ಆಸನ. ಇದ್ರ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ, ನಾವು ಸಾಮಾನ್ಯವಾಗಿ ಯೋಗ ಎಂದರೆ ಭಾವಿಸುವಂತ ಭಾಗವೇ ಆಸನ. ಆದರೆ ಪತಂಜಲಿ ಮಹರ್ಷಿಗಳ ಪ್ರಕಾರ ಆಸನದ ಉದ್ದೇಶ ಕೇವಲ ದೇಹವನ್ನು ಬಗ್ಗಿಸುವುದಲ್ಲ, ದೇಹವನ್ನು ಸ್ಥಿರ ಮತ್ತು ಆರಾಮದಾಯಕ ಸ್ಥಿತಿಯಲ್ಲಿ ಇರಿಸುವುದು. ಯೋಗಾಸನಗಳು ಸ್ನಾಯುಗಳನ್ನು ಬಲಪಡಿಸುತ್ತೆ, ಕೀಲುಗಳ ಚಲನೆಯನ್ನು ಸುಧಾರಿಸುತ್ತೆ, ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತೆ. ಅಂದರೆ ಮುಖ್ಯವಾಗಿ ದೀರ್ಘಕಾಲ ಧ್ಯಾನಕ್ಕೆ ದೇಹವನ್ನು ಸಿದ್ಧಗೊಳಿಸುತ್ತೆ ಧ್ಯಾನಕ್ಕೆ. ನಾಲ್ಕನೆಯ ಮೆಟ್ಟಿಲು ಪ್ರಾಣಾಯಾಮ. ಪ್ರಾಣ ಎಂದರೆ ಜೀವಶಕ್ತಿ, ಆಯಾಮ ಎಂದರೆ ನಿಯಂತ್ರಣ. ಉಸಿರಾಟವು ಕೇವಲ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಅಲ್ಲ, ಅದು ಮೆದುಳು ಮತ್ತು ನರಮಂಡಲದೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿದೆ. ಆಳವಾದ ಉಸಿರಾಟ ಮಾಡುವಾಗ ವೇಗಸ್ ನರ ಉತ್ತೇಜಿತವಾಗುತ್ತದೆ, ಇದರಿಂದ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯವಾಗಿ ಹೃದಯ ಬಡಿತವನ್ನು ಕಡಿಮೆ ಮಾಡುತ್ತದೆ, ರಕ್ತದ ಒತ್ತಡವನ್ನು ಸಮತೋಲನಗೊಳಿಸುತ್ತೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಅದಕ್ಕಾಗಿ ಪ್ರಾಣಾಯಾಮವನ್ನು ಮನಸ್ಸಿನ ರಿಮೋಟ್ ಕಂಟ್ರೋಲ್ ಎಂದು ಕರೆಯುತ್ತಾರೆ. ಐದನೆಯ ಮೆಟ್ಟಿಲು ಪ್ರತ್ಯಾಹಾರ. ಇದು ಬಹಳ ಆಸಕ್ತಿದಾಯಕವಾದಂತಹ ಹಂತ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳನ್ನು ಒಳಮುಖಗೊಳಿಸುವುದು. ಇಂದಿನ ಜಗತ್ತಿನ ನಮ್ಮ ಗಮನವನ್ನು ಮೊಬೈಲು, ಸಾಮಾಜಿಕ ಜಾಲತಾಣಗಳು ಹಾಗೂ ಮಾಹಿತಿಯ ಪ್ರವಾಹ ನಿರಂತರವಾಗಿ ಹೊರಗೆ ಎಳೆಯುತ್ತಾ ಇದೆ. ನಾವು ಅಂತರ್ಮುಖಿ ಆಗ್ತಾ ಇಲ್ಲ, ನಮ್ಮ ದೇಹದ ಒಳಭಾಗವನ್ನು ನೋಡ್ತಾ ಇಲ್ಲ, ನಮ್ಮ ಮನಸ್ಸಿನ ಒಳಭಾಗವನ್ನು ನೋಡ್ತಾ ಇಲ್ಲ. ಪ್ರತ್ಯಾಹಾರ ಅಂದ್ರೆ ಹೊರಗಿನ ಉದ್ರೇಕಗಳಿಂದ ಸ್ವಲ್ಪ ದೂರ ಸರಿದು ಮನಸ್ಸನ್ನು ಒಳಮುಖಗೊಳಿಸುವುದು. ಇದು ಇಂದಿನ ಡಿಜಿಟಲ್ ಡಿಟಾಕ್ಸ್ ಪರಿಕಲ್ಪನೆಗೆ ಹೋಲುತ್ತದೆ. ಡಿಜಿಟಲ್ ಡಿಟಾಕ್ಸ್ ಬಹಳ ಮುಖ್ಯ. ಆರನೆಯ ಮೆಟ್ಟಿಲು ಧಾರಣ. ಧಾರಣ ಎಂದರೆ ಏಕಾಗ್ರತೆ, ಒಂದು ವಿಷಯದ ಮೇಲೆ ಮನಸ್ಸನ್ನು ಸ್ಥಿರವಾಗಿಡುವುದು. ಮಾನಸಿಕ ಚಂಚಲತೆಯಿಂದ ಬಳಲ್ತಾ ಇದ್ದಾರೆ. ಧಾರಣೆಯ ಅಭ್ಯಾಸವು ಮೆದುಳಿನ ಒಂದು ವಿಶೇಷವಾದ ಭಾಗವನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಇದೇ ಭಾಗ ನಮ್ಮ ನಿರ್ಧಾರ, ಯೋಜನೆ ಮತ್ತು ಗಮನವನ್ನು ನಿಯಂತ್ರಣ ಮಾಡುತ್ತೆ. ಏಳನೆಯ ಮೆಟ್ಟಿಲು ಧ್ಯಾನ. ಧ್ಯಾನ ಎಂದರೆ ನಿರಂತರ ಏಕಾಗ್ರತೆಯ ಸ್ಥಿತಿ. ಧ್ಯಾನದ ಸಮಯದಲ್ಲಿ ಮೆದುಳಿನ ಅಲೆಗಳಲ್ಲಿ ಬದಲಾವಣೆಗಳು ಕಂಡುಬರುತ್ತೆ. ಧ್ಯಾನವು ಮನಸ್ಸಿಗೆ ವಿಶ್ರಾಂತಿ ನೀಡುವ ಒಂದು ಆಂತರಿಕ ಸಾಧನ. ಅಷ್ಟಾಂಗ ಯೋಗದ ಅಂತಿಮ ಹಂತ ಸಮಾಧಿ. ಇದು ಸಂಪೂರ್ಣ ಆಂತರಿಕ ಸಮತೋಲನ ಮತ್ತು ಶಾಂತಿಯ ಸ್ಥಿತಿ. ಇದನ್ನು ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರ ನೋಡಬಾರದು. ಮನಸ್ಸಿನ ಅಲೆಮಾರಿತನ ಕಡಿಮೆಯಾಗಿ ಆಳವಾದ ಶಾಂತಿ ಹಾಗೂ ಸ್ಪಷ್ಟತೆಯನ್ನು ಅನುಭವಿಸುವ ಉನ್ನತ ಸ್ಥಿತಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಯೋಗವು ದೇಹದಿಂದ ಆರಂಭವಾಗಬಹುದು, ಆದರೆ ಅದರ ಗುರಿ ಮನಸ್ಸಿನ ಶಾಂತಿ ಮತ್ತು ಜೀವನದ ಸಮತೋಲನ. ಧನ್ಯವಾದಗಳು.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಸಿರಿಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9484729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.
2: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ,
6: ಎಂಥ ತಪ್ಪ.

0: ಮಾಡ್ಲಿಕತ್ತಿದ್ದಿ?
1: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಪಕ್ಕದಲ್ಲಿ ಮೊಡವೆಯಾ
1: ಸಾಯಿ ಬಾಲ್,
0: ಕಜ್ಜಿ ಹುಳುಕಡ್ಡಿ
1: ಸಾಯಿ ಬಾಲ್,
0: ಗುಳ್ಳೆ ಗಜಕರ್ಣ
1: ಸಾಯಿ ಬಾಲ್,
0: ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿಶಾಂತ್ ತಿವಟೆಯವರ ಕೊಳಲು ವಾದನದಲ್ಲಿ ರಾಗ್ ಭೈರವ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ನಾಗಭೂಷಣ್ ಗುಡ್ಡದಮಠ್.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ನಿನ್ನೆ ದಿನ ನಾವು ಅಸ್ತಮಾದ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ವಿ ಅಲ್ಲ. ಈ ಅಸ್ತಮಾ ಅನ್ನುವಂಥದ್ದು ಒಂದು ರೀತಿಯ ಅಲರ್ಜಿ, ಅಂದ್ರೆ ನಮ್ಮ ಮೂಗಿನಿಂದ ಒಳಗಡೆ ಹೋಗುವಂತಹ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ಸೃಷ್ಟಿ ಮಾಡುವಂತಹ ತೊಂದರೆ, ಕಫಕ್ಕೆ ಸಂಬಂಧಪಟ್ಟಂತ ತೊಂದರೆ ಅಂತಾನು ಹೇಳ್ಬೋದು, ಮತ್ತೆ ನಮ್ಮ ಲಂಗ್ಸ್ಗೆ ಸಂಬಂಧಪಟ್ಟಂತ ತೊಂದರೆ. ಇಲ್ಲಿ ನೇಸಲ್ ಅಲರ್ಜಿ ಅಂತ ನಮ್ಮ ಮೂಗಿನ ಭಾಗದಲ್ಲಿ ಇರುವಂತಹ ಜೀವಕೋಶಗಳು ಸಮರ್ಥವಾಗಿ ಇರದೇ ಇದ್ರೆ ಅವು ಉತ್ಪನ್ನ ಮಾಡುವಂತಹ ಮ್ಯೂಕಸ್ ಅಂದ್ರೆ ಒಂದು ದ್ರವ ಪದಾರ್ಥ ಸರಿಯಾಗಿ ಉತ್ಪನ್ನ ಆಗದೇ ಇದ್ರೂ ಕೂಡ ನಮಗೆ ಅಲರ್ಜಿ ಅಂತ ತೊಂದರೆಗಳು ಉಂಟಾಗ್ತಾವ. ಅವೇನಾಗಿರ್ಬೋದು, ನೆಗಡಿ, ಕೆಮ್ಮು, ಮೂಗು ಸೋರೋದು ಅಂತ ಹೇಳ್ತಾರಲ್ಲ ಅದು, ಮತ್ತೆ ಮೈಗ್ರೇನ್ ಅಂದ್ರೆ ಈ ತೊಂದರೆಗಳು ಬಂದಾಗ ನಮ್ಮ ನೇಸಲ್ ಕ್ಯಾವಿಟಿ ಅಂದ್ರೆ ಮೂಗಿನ ಭಾಗ, ಎರಡೂ ಹುಬ್ಬುಗಳ ಭಾಗ, ಇಲ್ಲಿ ಇರುವಂತಹ ಕಫದಲ್ಲಿ ತೊಂದರೆ ಕಂಡು ಬರೋದ್ರಿಂದ ಈ ಸಮಸ್ಯೆಗಳು ನಮಗೆ ಉಂಟಾಗ್ತಾವ. ಹಾಗೇನೆ ನಮಗೆ ಅಸ್ತಮಾ ಬರೋದು, ಇದು ಕ್ರಾನಿಕ್ ಇತ್ತು ಅಂದ್ರೆ ತುಂಬಾ ದಿನಗಳಿಂದ ಅಸ್ತಮಾ ತೊಂದರೆ ಇತ್ತು ಅಂದ್ರೆ ಅದಕ್ಕೂ ಕೂಡ ಯೋಗ ಚಿಕಿತ್ಸೆಯನ್ನ ನೀಡಬಹುದು. ಇದೀಗ ನಮಗೆ ಆಗಾಗ ಉಬ್ಬಸ ಮತ್ತೆ ಸ್ವಲ್ಪ ನಡೆದ್ರೆ ದಾಪ್ ಹತ್ತಿದಂಗಾಗಿ ಉಸಿರಾಟಕ್ಕೆ ತೊಂದರೆ ಆಗೋದು, ಮತ್ತೆ ಉಸಿರು ಕೆಲವೊಂದ್ಸಾರಿ ಮೇಲೆ ಮೇಲೇನೆ ಹೋದಂಗಾಗುವುದು, ಪದೇ ಪದೇ ಹಳದಿ ಬಣ್ಣದ ಹಸಿರು ಬಣ್ಣದ ಕಫ ಬರುವುದು, ಈ ತರ ಇದ್ದಾಗ ವೈದ್ಯಶಾಸ್ತ್ರ ಅದಕ್ಕೆ ಬೇರೆ ಬೇರೆ ಹೆಸರುಗಳಲ್ಲಿ ಆ ತೊಂದರೆಗಳನ್ನ ವರ್ಗ

0: ವರ್ಗೀಕರಣ ಮಾಡುತ್ತದೆ. ಯೋಗ ಚಿಕಿತ್ಸೆಯನ್ನು ನೀಡುವಾಗ ಈ ತೊಂದರೆಗಳಿಗೆ ಅನುಗುಣವಾಗಿ ನಾವು ಶಾರೀರಿಕ ಅಭ್ಯಾಸಗಳು ಅಂದರೆ ಆಸನ, ಬಂಧ, ಮುದ್ರೆ, ಕ್ರಿಯೆಗಳನ್ನು ಮಾಡಿಸುವುದು, ಜೊತೆಗೆ ಆಹಾರ ಪದ್ಧತಿಯಲ್ಲಿ ಸಮತೋಲನವನ್ನು ತರುವುದು ಮತ್ತೆ ಧ್ಯಾನದ ಪ್ರಕ್ರಿಯೆಗಳನ್ನು ಅಳವಡಿಸುವುದು, ಇವುಗಳನ್ನು ಮಾಡಿಸ್ತೀವಿ. ಅದರೊಟ್ಟಿಗೆ ಅಸ್ತಮಾ ಸಮಸ್ಯೆ ಇದ್ದಾಗ ಮುಖ್ಯವಾಗಿ ಮಾಡಿಸುವುದೇನೆಂದರೆ ಕ್ರಿಯೆಗಳು. ನಾನು ಮೊದಲೇ ಹೇಳಿದಾಗೆ 6 ರೀತಿಯ ಕ್ರಿಯೆಗಳಿದ್ದಾವೆ, ಷಟ್ಕರ್ಮಗಳು ಅಂತ ಹೇಳ್ತಾರೆ. ಇದರಲ್ಲಿ ಆರಂಭದಲ್ಲಿ ಕಪಾಲಭಾತಿಯನ್ನು ಪರಿಚಯ ಮಾಡಲಾಗ್ತದೆ. ಆ ಕಪಾಲಭಾತಿಯನ್ನು ಯಾವ ವಯಸ್ಸಿನವರು ಮತ್ತೆ ಯಾವ ರೀತಿಯ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳಿವೆ ಎಂಬುದನ್ನು ನೋಡಿಕೊಂಡು ಅವರಿಗೆ ಕ್ರಿಯೆಗಳನ್ನು ಮಾಡಿಸಲಾಗ್ತದೆ. ಕಪಾಲಭಾತಿ ಸಾಮಾನ್ಯರೆಲ್ಲ ಮಾಡಬಹುದಾದರೂ ಹೃದಯದ ತೊಂದರೆಗಳಿರೋರು ಕಪಾಲಭಾತಿಯನ್ನು ಮಾಡುವಾಗ ಬದಲಿ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಬೇಕಾಗ್ತದೆ. ಅದರೊಟ್ಟಿಗೆ ಮತ್ತೆ ಇರುವ ವಮನ, ಪ್ರಕ್ಷಾಳನ, ನೇತಿ ಇಂಥ ಒಂದು ಅಭ್ಯಾಸಗಳನ್ನು ಮಾಡುವಾಗ ಯೋಗ್ಯವಾದ ಚಿಕಿತ್ಸಕರು ವ್ಯಕ್ತಿಯ ಸಂಪೂರ್ಣ ಸಮಸ್ಯೆಗಳನ್ನು ನೋಡಿ ಈ ಅಭ್ಯಾಸಗಳನ್ನೆಲ್ಲ ಮಾಡಿಸ್ತಾರೆ. ಅದರೊಟ್ಟಿಗೆ ಈ ಅಲರ್ಜಿ ಎನ್ನುವಂಥದ್ದು ಪದೇ ಪದೇ ಬರ್ತಾ ಇದ್ರೆ, ಅಂದ್ರೆ ಬಿಟ್ಟು ಬಿಟ್ಟು ಬರ್ತಾ ಇದ್ರೆ, ಅದರದ್ದೇ ಆದಂಥ ವಿಶೇಷ ಯೋಗ ಅಭ್ಯಾಸಗಳು ಯೋಗ ಚಿಕಿತ್ಸೆಯಲ್ಲಿ ಲಭ್ಯ ಇವೆ. ಅವುಗಳನ್ನು ಮಾಡೋದ್ರಿಂದ ನಾವು ಈ ಅಸ್ತಮಾ ಅಥವಾ ಅಲರ್ಜಿ ಅಂತ ತೊಂದರೆಗಳನ್ನು ನಿವಾರಿಸಿಕೊಳ್ಬಹುದು ಅಥವಾ ನಿಯಂತ್ರಣದಲ್ಲಾದರೂ ಇಟ್ಕೊಳ್ಬಹುದು. ಒಂದು ವೇಳೆ ಆನುವಂಶಿಕತೆಯಿಂದ ಬಂದದ್ದಾದರೆ ಅದನ್ನು ನಮಗೆ ಹೆಚ್ಚು ತೊಂದರೆ ಕೊಡದೇ ಇರುವ ಹಾಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಈ ರೀತಿ ಯೋಗ ಚಿಕಿತ್ಸೆಯನ್ನು ನಾವು ಅಸ್ತಮಾ ತೊಂದರೆಗಳಿಗೆ ಕೊಡೋ ಹಾಗೇನೆ ನಮ್ಮ ನರಗಳಿಗೆ ಸಂಬಂಧಪಟ್ಟಂತೆ ಬರುವ ತೊಂದರೆಗಳಿಗೂ ಕೂಡ ಯೋಗ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ನೀಡಬಹುದು. ಕೆಲ ಬಾರಿ ನಮ್ಮ ನರಗಳಿಗೆ, ನರಗಳ ಸಾಮರ್ಥ್ಯ ಕುಗ್ಗುವುದಕ್ಕೆ ನಮ್ಮ ಆನುವಂಶಿಕತೆನೂ ಕಾರಣ ಆಗಿರ್ತದೆ. ತಂದೆಗೆ, ಅಜ್ಜ ಅಜ್ಜಿಯರಿಗೆ ಬಂದಂತ ಸಮಸ್ಯೆಗಳು ನಮಗೆ ಬರಬಹುದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವೊಂದು ರೋಗಗಳಿಗೆ ನಾವು ತೆಗೆದುಕೊಳ್ಳುವಂತ ಔಷಧಿಗಳು ಕೂಡ ನಮ್ಮ ನರಗಳ ವ್ಯವಸ್ಥೆಯ ಮೇಲೆ ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತವೆ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
5: ಈಗ ಮುಕ್ತಾ ಕೃಷ್ಣಕುಮಾರ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. ಆರಂಭಕ್ಕೆ ಕೇಳಿ ಪುರಂದರದಾಸರ ಕೃತಿ.

0: ಇದುವರೆಗೆ ಮುಕ್ತಾ ಕೃಷ್ಣಕುಮಾರ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ತ್ವರೆ ದುಜೀವಿಸಬಹುದೇ ಹರಿ ನಿನ್ನ ಚರಣಗಳ.
3: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಜಪವ ಮಾಡಿದರೇನು, ತಪವ ಮಾಡಿದರೇನು.
5: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
6: ಅರಿತು ನಡೆಯಲಿ ಬೇಕು ನರಕಾಯ ಮೆಟ್ಟಿದ ಮೇಲೆ.
3: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
5: ಕನಕ ದೀಪ
7: ಆಕಾಶವಾಣಿ ಧಾರವಾಡ.

0: ಕೇಳಿ ಕನ್ನಡ ಗೀತ ರಾಮಾಯಣದ 5ನೇ ಭಾಗ. ಮೂಲ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಮೂಲ ಸಂಗೀತ ಸಂಯೋಜಕರು ಸುಧೀರ್ ಫಡ್ಕೆ, ಹಾಡಿದವರು ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ನಿರೂಪಣೆ ಮನೋಹರ್ ಕುಲಕರ್ಣಿ.
1: ಪುತ್ರ ಕಾಮೇಷ್ಠಿ ಯಜ್ಞದಿಂದ ಪುತ್ರ ಸಂತಾನ ಲಭಿಸಿತು ಎಂದು ಮಡದಿ ಕೌಸರ್

ಕೂಡಲಿಯನ್ನು ಸಂತೈಸಿ ದಶರಥನು ಯಜ್ಞಾಶ್ವವನ್ನು ಕಳುಹಿಸುವ ಏರ್ಪಾಡು ಮಾಡಿದ. ಒಂದು ವರ್ಷ ಕಳೆಯುವಷ್ಟರಲ್ಲಿ ದಶರಥ ಮಹಾರಾಜನ ಬಿನ್ನಹದಂತೆ ಋಷ್ಯಶೃಂಗ ಯಜ್ಞವನ್ನು ಹೂಡಿದನು. ಯಜ್ಞಕುಂಡ ಭಯಂಕರ ಜ್ವಾಲೆಯನ್ನು ಎಬ್ಬಿಸುತ್ತಾ ರೋಮಾಂಚನಗೊಳಿಸುತ್ತಿತ್ತು. ಜ್ವಾಲೆಯೊಳಗಿಂದ ರಕ್ತವರ್ಣದ ಮಹಾಪುರುಷನೊಬ್ಬ ಆವಿರ್ಭವಿಸಿ ಎತ್ತರದ ಧ್ವನಿಯಲ್ಲಿ ದಶರಥ ಮಹಾರಾಜನನ್ನು ಕರೆದು, ಹೇ ದಶರಥ, ನಿನ್ನ ಮನದ ಅಭಿಲಾಷೆಗೆ ಈಗ ಕಾಲ ಬಂದಿದೆ. ಇಗೋ ಈ ಪಾಯಸ, ಇದನ್ನು ನಿನ್ನ ಸತಿಯರು ಸೇವಿಸಲು ಅವರು ಗರ್ಭಧರಿಸಿ ನಿನಗೆ ಪುತ್ರ ಪ್ರಾಪ್ತಿಯಾಗುವುದು. ತೆಗೆದುಕೋ ಈ ಪಾಯಸ ಎಂದು ಬಂಗಾರದ ಪಾಯಸ ತುಂಬಿದ ಬಟ್ಟಲನ್ನು ಅವನಿಗೆ ಕೊಟ್ಟು ಯಜ್ಞಪುರುಷ ಹೇಳುತ್ತಿದ್ದಾನೆ.

ಆಕಾಶವಾಣಿ ಧಾರವಾಡ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. ಸೀಮಾ ರಾಯ್ಕರ್ ಅವರ ಸ್ವರದಲ್ಲಿದೆ ಕನಕದಾಸರ ಕೃತಿ.

0: ಭಕ್ತಿ ಗೀತೆಗಳ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ.

0: ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಅಪ್ಪ, 3,000 ಕೊಡಿ.
2: ಯಾಕೆ?
4: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
4: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
4: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.

0: ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನಾ.

ಪದ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆಲೆಮನೆ ಚಿತ್ರದ ಗೀತೆ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಪಂಡಿತ್ ಭೀಮಸೇನ್ ಜೋಶಿ ಹಾಗೂ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಸಂಧ್ಯಾರಾಗ ಚಿತ್ರದ ಗೀತೆಯನ್ನ ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಯಶ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಹೊಸ ಬೆಳಕು ಚಿತ್ರದ ಗೀತೆಯನ್ನು.

0: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಸೋನು ನಿಗಮ್ ಹಾಡಿರುವ ಕಾಂಚನಗಂಗಾ ಚಿತ್ರದ ಗೀತೆ

0: ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
5: ನಿಸರ್ಗ ಜ್ಞಾನಾಮೃತ.
0: ಈಗ ಬಯಲುನಾಡ ಯಕ್ಷಗಾನ ಪಾರ್ಥ ಪ್ರತಿಜ್ಞೆ ಪ್ರಸ್ತುತಪಡಿಸುತ್ತಾರೆ ರಾಮದುರ್ಗ ತಾಲೂಕು ಮನಿಹಾಳದ ಪಾಂಡುರಂಗ್ ನಾರಾಯಣಪ್ಪ ಕೊಂಗಿ ಹಾಗೂ ಸಂಗಡಿಗರು.

0: ಭಾಗವತ್ರ
1: ಹೇಳ್ರಿ ಗುರುಗಳ.
0: ಅರುಣೋದಯ ಕಾಲವಾಯಿತು.
1: ಹೌದ್ರಿ.
0: ಕಾವಿ ವಸ್ತ್ರವನ್ನುಟ್ಟು ಕರದಲ್ಲಿ ಜಪಸರವನ್ನು ಪಿಡಿದು ಹರಿಸ್ಮರಣೆಯನ್ನು ಮಾಡುತ್ತಾ ಹಾಡುತ್ತಾ ಪಾಡುತ್ತಾ ನಿತ್ಯ ಕರ್ಮವನ್ನು ನೀಗುವುದಕ್ಕೋಸ್ಕರವಾಗಿ ನದಿಯ ಸಂಚಾರಾರ್ಥವಾಗಿ ಹೋಗುತ್ತೇವ್ರಯ್ಯ ಭಾಗವತ್ರ ಹೋಗುತ್ತೇವೆ.

0: ಕಾಯಬೇಕು ಸ್ವಾಮಿ ನಾರದರೆ.
1: ಅಯ್ಯ ಭಾಗವತ್ರ
2: ಹೇಳ್ರಿ ಗುರುಗಳ,
1: ನಾವು ನಮ್ಮ ಉದರ ಪೋಷಣಾರ್ಥಕವಾಗಿ ಫಲಗಳನ್ನು ತರಲಿಕ್ಕೆ ಹೋಗುವಂತ ಮಾರ್ಗದ ಮಧ್ಯದಲ್ಲಿ ನನ್ನ ಪ್ರಾಣ ಕಾಯಬೇಕು ಅಂತ ಕೇಳಬೇಕಾದರೆ ಇದೇನು ಭೂತವೋ ಪ್ರೇತವೋ ಪಿಸಾಚಿಯೋ ಎಂಥವರೇ ಎಂಬುದು ನನಗೆ ತಿಳಿಯಲಲ್ಲದು.
2: ಹೌದ್ರಿ,
1: ಒಳ್ಳೆಯದು, ಇನ್ನಷ್ಟು ಮುಂದಕ್ಕೆ ಹೋಗಿ ನೋಡುತ್ತೇನೆ.
0: ಪ್ರಾಣ ಕಾಯಬೇಕು ಸ್ವಾಮಿ ನಾರದ್ರೆ, ನಾನು ನಿಶ್ಚಯವಾಗಿ ತರುಳನಿದ್ದೇನೆ.
1: ಓಹೋ, ಸಣ್ಣ ತರುಳ ಕಂದ, ನಿನ್ನ ಮುಖ ಮೇಲಕ್ಕೆ

0: ಅಯ್ಯ ಬಾಲಕ,
1: ಸ್ವಾಮಿ ನಾರದರೆ,
0: ನೀನಾರು ನಿನ್ನ ಅಭಿಧಾನವೇನು? ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾಗಿರುವುದಕ್ಕೆ ಕಾರಣವೇನಯ್ಯ ಬಾಲಕ, ಕಾರಣವೇನು?
1: ಸ್ವಾಮಿ ನಾರದರೆ,
0: ಬಾಲಕ ಏನಿರುವುದು?
1: ನಮ್ಮ ಪಾದಕ್ಕೆ ವಂದಿಸುತ್ತೇನೆ.
0: ವತ್ಸ, ಚಿರಾಯುಷ್ಯನಾಗಿ ಬಾಳು. ಹತಭಾಗ್ಯನಾದ ನಿನಗೆ ಸಿರಿ ಸಂಪತ್ತುಗಳು ಅತಿಶಯವಾಗಿ ಈ ಭೂಮಂಡಲದಲ್ಲಿ ಪ್ರಜ್ವಲಿಸಲಿ. ಇದೇ ನನ್ನ ಮಂಗಲಕರವಾದ ಆಶೀರ್ವಾದವು. ಗುರು ಕಟಾಕ್ಷದ ಶುಭೋದಯದ ವಾಣಿಯು ಎಂದೂ ಸುಳ್ಳಾಗಲಾರದಯ್ಯ ಬಾಲಕ, ಸುಳ್ಳಾಗಲಾರದು.
1: ಸ್ವಾಮಿ ನಾರದರೆ,
0: ಬಾಲಕ ಏನಿರಬಹುದು?
1: ಈ ನಿಮ್ಮ ಆಶೀರ್ವಾದವು ಎಂದಿಗೂ ಸಟಿಯಾಗಲಾರದು. ಈ ದೊಡ್ಡವರ ದೊಡ್ಡಿಸ್ತಿಕೆಯ ಲಕ್ಷಣವು ಎಂದಿಗೂ ಒಡೆದು ಕಾಣುವುದಿಲ್ಲ. ಈ ನಿಮ್ಮ ಆಶೀರ್ವಾದದಿಂದ ಪ್ರಯೋಜನವೇನು? ನಿಮ್ಮಂತ ಆಶೀರ್ವಾದವನ್ನು ಪಶುಗಳಾದರೂ ಮಾಡುತ್ತವೆ ಪಶುಗಳು.
0: ಎಲ್ಲ ಹುಡುಗ ಏನು ಮಾತಾಡುತ್ತಿರುವೆ? ಮುನಿವಾಕ್ಯವು ಮುನಿದರೆ ಅನಲ ಸ್ವರೂಪವೆಂದು ಅರಿಯದಾಗಿಯ. ತಳಿರವನ್ನು ತಿನ್ನುವ ಪಶುಗಳ ಪಂಕ್ತಿಯಲ್ಲಿ ನನ್ನನ್ನು ಸೇರಿಸಿದೆಯಲ್ಲವೇ
1: ಸ್ವಾಮಿ? ಹೌದು.
0: ನಿರ್ಜೀವದ ಹೆನವೆಂದು ಗ್ರಹಿಸಿದೆಯ? ಸೃಷ್ಟಿಕರ್ತನಾದ ಬ್ರಹ್ಮದೇವರ ಮಾನಸ ಪುತ್ರನಾದ ನಾರದರೆಂಬುದು ತಿಳಿದು ತಿಳಿದು ಹೀಗೆ ಮಾತನಾಡಿದೆಯ?
1: ಸ್ವಾಮಿ ಹೌದು.
0: ಅಯ್ಯ ಬಾಲಕ,
1: ಸ್ವಾಮಿ ನಾರದರೆ,
0: ನನ್ನ ವಾಕ್ಯವು ಸುಳ್ಳಾದರೆ ನನ್ನ ಕರದೊಳಗಿರುವಂತಹ ವೀಣೆಯನ್ನು ಭೂಮಿಗೆ ತ್ರಾಡಿಸಿ ಶತ ಛಿದ್ರ ಮಾಡಿಬಿಡುವೆನು. ಬಾಲಕ, ನಿನಗೆ ಬಂದ ಕಷ್ಟವನ್ನು ನನ್ನ ಮುಂದೆ ಹೇಳಯ್ಯ, ಹೇಳು.
1: ಸ್ವಾಮಿ ನಾರದರೆ,
0: ಬಾಲಕ ಏನಿರುವುದು?
1: ನಾನು ಕುಬೇರ ಸುತನಾದ ಗಯ್ಯ. ನಾನು ಪ್ರಾತಃ ಕಾಲದಲ್ಲಿ ಎದ್ದು ಹೈರೂಢನಾಗಿ ಬ್ರಹ್ಮದೇವರ ಬಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗುತ್ತಿದ್ದೆ.
0: ಬಾಲಕ, ನೀನು ವಯಸ್ಸಿನಲ್ಲಿ ಚಿಕ್ಕಾತನಿರುವಿ. ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗುತ್ತಿದ್ದರು ಹೋಗುತ್ತಿರಬಹುದು. ನಿನ್ನ ಪ್ರಾಣಕ್ಕೆ ಮುನಿದವರು ದಾರು ಹೇಳಯ್ಯ, ಹೇಳು.
1: ಆ ವ್ಯಾಳೆಯಲ್ಲಿ ದ್ವಾರಕಾಧೀಶನಾದ ಶ್ರೀಕೃಷ್ಣ ಪರಮಾತ್ಮನು ನರ್ಮದಾ ನದಿಯಲ್ಲಿ ದಿವಾವಲ್ಲಭನಿಗೆ ಅರ್ಘ್ಯ ಪ್ರದಾನ ಮಾಡುತ್ತಿದ್ದ.
0: ಅಯ್ಯ ಬಾಲಕ,
1: ಸ್ವಾಮಿ ನಾರದರೆ,
0: ದಾರಿ ಆಗಲಿ ಪ್ರಾತಃ ಕಾಲದಲ್ಲಿ ಏಳೋಣ, ನದಿಯ ಸ್ನಾನ ಮಾಡೋಣ. ಇದರಂತೆ ಆ ದ್ವಾರಕಾಧೀಶನಾದ ಕೃಷ್ಣ ಪರಮಾತ್ಮನು ಮಾಡುತ್ತಿದ್ದರು ಮಾಡುತ್ತಿರಬಹುದು. ನಿನ್ನ

0: ಮುನಿದವರು ದಾರು ಎಳೆಯ ಏಳು.
1: ಅಷ್ಟರಲ್ಲಿ ನನ್ನ ಹಯದ ಉಶಿಷ್ಟವು ಸರಿದು ಆತನ ಕರದಲ್ಲಿ ಬಿದ್ದದ್ದರಿಂದ ಆತನು ನನ್ನನ್ನು 8 ದಿನದಲ್ಲಿ ಕೊಲ್ಲುತ್ತೇನೆಂದು ಪಂತು ಮಾಡಿರೋನು. ದಯಮಾಡಿ ನನ್ನ ಪ್ರಾಣ ಕಾಯಬೇಕು ಸ್ವಾಮಿ. ನಾರದರೆ
0: ಅಯ್ಯ ಬಾಲಕ.
1: ಸ್ವಾಮಿ ನಾರದರೆ,
0: ನಿನ್ನ ಪ್ರಾಣ ಉಳಿಸಿಕೊಳ್ಳುವುದರ ಸಲುವಾಗಿ ದಾರ ದಾರ ಕಡೆಗೆ ಹೋಗಿರುವಿ.
1: ಸ್ವಾಮಿ ನಾರದರೆ,
0: ಬಾಲಕ ಏನಿರುವುದು?
1: ಅತಳ ವಿತಳ ಸುತ್ತಳ ರಸತಳ ಪಾತಾಳ ಲೋಕಕ್ಕೆ ಹೋಗಿ ಬೇಡಿಕೊಂಡರು, ಒಬ್ಬರಾದರೂ ಹಚ್ಚಿಕೊಳ್ಳಲಿಲ್ಲ.
0: ಒಳ್ಳೆಯದು ಬಾಲಕ, ಮತ್ತೆ ದಾರ ಕಡೆಗೆ ಹೋಗಿರುವಿ.
1: ಅಷ್ಟ ದಿಕ್ಪಾಲಕರ ಕಡೆಗೆ ಹೋಗಿ ಬೇಡಿಕೊಂಡರು, ಅವರಾದರೂ ಹಚ್ಚಿಕೊಳ್ಳಲಿಲ್ಲ.
0: ಒಳ್ಳೆಯದು ಬಾಲಕ, ಮುಂದೇನಾಯಿತು?
1: ಕಡೆಗೆ ಬೇಸೊತ್ತು ಕೈಲಾಸಕ್ಕೆ ಹೋಗಿ ಶಂಕರ್ನಲ್ಲಿ ಅಡಿಕೆ ಮಾಡಿಕೊಂಡರು, ಅವನಾದರೂ ಹಚ್ಚಿಕೊಳ್ಳಲಿಲ್ಲ.
0: ಬಾಲಕ ಮತ್ತೆ ದಾರ ಕಡೆಗೆ ಹೋಗಿರುವಿ.
1: ಕಡೆಗೆ ಪರಮೇಶ್ವರನ ಅರ್ಧಾಂಗಿನಿಯಾದ ಶ್ರೀ ಪಾರ್ವತಾ ದೇವಿಯ ಕರುಳು ಕರಿಗಿ ತಮ್ಮ ಬಳಿಗೆ ಹೇಳಿ ಕಳಿಸಿದ್ದಾರೆ. ಹಾಗಾದರೂ ಮಾಡಿ ನನ್ನ ಪ್ರಾಣ ಕಾಯಬೇಕು ಸ್ವಾಮಿ. ನಾರದರೆ,
0: ಓಹೋ, ಎಂತ ಪರಮಾಶ್ಚರ್ಯವಿದು! ಪರಮೇಶ್ವರನ ಅರ್ಧಾಂಗಿನಿಯಾದ ಪಾರ್ವತಾದೇವಿಯಕ್ಕಿಂತ ನಾನೇ ಅಧಿಕನಾದಿನೇ ಹೀಗೆ? ಅಲ್ಲಲ್ಲ, ಒಬ್ಬೊಬ್ಬರ ದೆಸೆಯಿಂದ ಒಂದೊಂದು ಕಾರ್ಯಗಳಾಗುತ್ತವೆ. ಅಂತೆಯೇ ಆ ಪಾರ್ವತಾದೇವಿಯು ನಮ್ಮ ಬಳಿಗೆ ಹೇಳಿ ಕಳಿಸಿರಲೇಬೇಕು. ಒಳ್ಳೆಯದು, ಇದಕ್ಕೆ ಏನಾದರೊಂದು ಉಪಾಯವನ್ನು ಮಾಡಲೇಬೇಕಾಯಿತು. ಅಯ್ಯ ಭಾಗವತ್ರ
2: ಹೇಳ್ರಿ ಗುರುಗಳ.
0: ಈ ತರುಣನ ಪ್ರಾಣ ಉಳಿಸಿಕೊಳ್ಳುವುದರ ಸಲುವಾಗಿ ಏನು ಯತ್ನ ಮಾಡೋಣ?
2: ಏನಾರು ಒಂದು ಉಪಾಯ ಮಾಡ್ರಿ.
0: ಒಳ್ಳೆಯದು, ಆ ದ್ವಾರಕಾಧೀಶನಾದ ಮಧ್ಯ ಪಾಂಡವನು, ದ್ವಾರಕಾಧೀಶನಾದ ಕೃಷ್ಣ ಪರಮಾತ್ಮನು ಸರ್ವರಿಗೂ ಕಪಟನಾಟಿಕೆ ಎಂದು ಅನಿಸಿಕೊಂಡಿದ್ದಾನೆ. ಅಂತೆ ಅವನಿಗೆ ಎಲ್ಲರೂ ಹೆದರಬೇಕಾಗುತ್ತದೆ. ಈ ನರನಾರಾಯಣರ ಅವತಾರದೊಳಗೆ ಏಕೀಕರಣದೊಳಗೆ ಪಂಗಡ ಹುಟ್ಟಿಸಿ ಟಗರಿಗೆ ಟಗರ ಬಿಟ್ಟು ಕಾದು ಮೋದು ನೋಡುವ ಆ ದ್ವಾರಕಾಧೀಶನಾದ ಮಧ್ಯ ಕೃಷ್ಣ ಪರಮಾತ್ಮನಿಗೂ ಈ ಮಧ್ಯ ಪಾಂಡವನಾದ ಪಾರ್ಥನಿಗೂ ಆಗಿ ಹೋಗಲಿ ಒಂದು ಕೈಯ ಪಾಠಿ. ಒಳ್ಳೆಯದು, ಇದೇ ಒಳಿತಾದ ಆಲೋಚನೆಯು. ಅಯ್ಯ ಬಾಲಕ.
1: ಸ್ವಾಮಿ ನಾರದರೆ,
0: ನಾನು ಹೇಳಿದಂತೆ ಕೇಳುತ್ತೀಯ?
1: ಸ್ವಾಮಿ ನಾರದರೆ.
0: ಬಾಲಕ ಏನಿರುವುದು?
1: ನನ್ನ ಪ್ರಾಣ ಉಳಿದರೆ ಸಾಕು, ಶಿರಸಾ ಕೇಳುತ್ತೇನೆ.
0: ಹಾಗಾದ್ರೆ ಆ ಪಾರ್ಥನ ಬಳಿಗೆ ಹೋಗು.
1: ಸ್ವಾಮಿ ಹೋಗಿ ಬರುತ್ತೇನೆ, ನಿರೂಪ ಕೊಡ್ರಿ.
0: ಎಲ್ಲಾ ಹುಡುಗ, ನಾನು ಹೋಗುವಂದ ಕೂಡಲೇ ಹೊರಟೇ ಬಿಟ್ಟಿಯಲ್ಲ.
1: ಸ್ವಾಮಿ ಮತ್ತೆ ಹೇಗೆ ಹೋಗಬೇಕು?
0: ಹೀಗೆ ಹೋದದ್ದಾದರೆ ನಿನ್ನ ಪ್ರಾಣವು ಸಹಜವಾಗಿ ಉಳಿಯುವುದಿಲ್ಲ. ಹೇಗೆ ಹೋಗಬೇಕಂದ್ರೆ
1: ಸ್ವಾಮಿ ಹೇಳಬೇಕು.
0: ಧರ್ಮರಾಜ, ಭೀಮಸೇನ, ನಕುಲ, ಸಹದೇವ ಮತ್ತು ದ್ರೌಪದಿಯು ಸಹ ಇಲ್ಲದಂತ ವ್ಯಾಳ್ಯದಲ್ಲಿ ಹೋಗಿ ಪಾರ್ಥನ ದ್ವಯಪಾದವನ್ನು ಪಿಡಿದು ಅಳುತ್ತಾ ಪ್ರಾಣದಾನವನ್ನು ಕೇಳು.
1: ಸ್ವಾಮಿ ಹಾಗೆ ಆಗಲಿ.
0: ಆ ಪಾರ್ಥನು ನೀನಾರು, ನಿನ್ನ ಅಭಿದಾನವೇನೆಂದು ಕೇಳಿದರೆ ಸರ್ವತಾ ಹೇಳಬೇಡ.
1: ಸ್ವಾಮಿ ಮತ್ತೆ ಯಾವಾಗ ಹೇಳಬೇಕು?
0: ಆ ಪಾರ್ಥನು ನಿನ್ನ ಪ್ರಾಣ ಕಾಯುತ್ತೇನೆಂದು ಧರ್ಮರಾಜನ ಪಾದ ಸಾಕ್ಷಿಯಾಗಿ ವಚನ ಕೊಟ್ಟ ಮೇಲೆ ನಿನ್ನ ಪುರಾರಭ್ಯವನ್ನು ಹೇಳು.
1: ಸ್ವಾಮಿ ಹಾಗೆ ಆಗಲಿ.
0: ಇಷ್ಟಾದರೆ ನಿನ್ನ ಪ್ರಾಣವು ಸಹಜವಾಗಿ ಉಳಿಯುವುದು. ತೀವ್ರ ಪಾರ್ಥನ ಬಳಿಗೆ ಹೋಗಯ್ಯ, ಹೋಗು.
1: ಸ್ವಾಮಿ ಹೋಗಿ ಬರುತ್ತೇನೆ, ನಿರೂಪ ಕೊಡ್ರಿ.
0: ಹುಡುಗಾನಿನೇ ಕಲ್ಯಾಣವಾಗಲಿ, ತೀವ್ರ ಹೋಗಿ ಬಾ.

0: ಅಮ್ಮ ಭೀಮ ಅರ್ಜುನರೇ,
1: ಅಗ್ರಜ ಏನಿರುವುದು?
0: ನಮ್ಮ ಬಾಂಧವರಾದ ಕೌರವರು ನಮ್ಮ ಸಕಲ ಐಶ್ವರ್ಯನ್ನು ಕಸಿದುಕೊಂಡು ನಮ್ಮನ್ನು ಅರಣ್ಯಕ್ಕೆ ಅಟ್ಟುವಂತಾದರು.
1: ಅಗ್ರಜ ಹೌದು,
0: ಅದೇ ಅರಣ್ಯ ಸಂಚಾರ ಮಾಡುತ್ತಾ ಮಾಡುತ್ತಾ ಈ ಕಾಂತಾರಣ್ಯಕ್ಕೆ ಬರುವಂತವರದು.
1: ಅಗ್ರಜ ಸಹಜವಾದ ಮಾತು.
0: ಅಮ್ಮ ಭೀಮ ಅರ್ಜುನರೇ,
1: ಅಗ್ರಜ ಏನಿರುವುದು?
0: ಇದೇ ಅರಣ್ಯದಲ್ಲಿ ಇದ್ದು ಕಾಲ ಕಳೆಯಬೇಕೆಂಬ ಅಪೇಕ್ಷೆಯು ನನ್ನದಿರುವುದು.
1: ಅಗ್ರಜ ತಮ್ಮ ಇಚ್ಛೆ ಅಂತೆ ಆಗಲಿ.
0: ಇದರಲ್ಲಿ ನಿಮ್ಮ ಅಂಬೋಣ ಏನಿರುವುದು? ತಮ್ಮ ಅನುಜಾದಿಗಳಿರ.
1: ಅಗ್ರಜ ತಮ್ಮ ಇಚ್ಛೆ ಅಂತೆ ಆಗಲಿ.
0: ಹೌದು ತಮ್ಮ ಅರ್ಜುನ.
2: ಅಣ್ಣ ಏನಿರುವುದು?
0: ಇಲ್ಲಿರುವಂತ ಜಲವನ್ನು ನೋಡಿ ನನಗೆ ಹೇಗಾಯಿತು?
2: ಅಣ್ಣ ಹೇಳಬೇಕು
0: ನೋಡಿ.

0: ತಮ್ಮ ನಿಜಾದಿಗಳೀರ
1: ಅಗ್ರಜ ಏನಿರುವುದು?
0: ಇಲ್ಲಿರುವಂತಹ ಜಲವನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು.
1: ಅಗ್ರಜ ಹೌದು.
0: ತಮ್ಮ ಅರ್ಜುನ
2: ಅಣ್ಣ ಏನಿರುವುದು?
0: ನಮ್ಮ ಎದುರಿನಲ್ಲಿ ಕಾಣುವಂತ ತೂತ ರಕ್ಷದ ಪತ್ರದಿಂದ ಪರ್ಣ ಕುಟೀರವನ್ನು ನಿರ್ಮಿಸು.
2: ಅಜ್ಞಾ ಬುದ್ಧಿ ಸ್ವಾಮಿ ಅಣ್ಣ ಏನವರೇ?
0: ತಮ್ಮ ಏನಿರುವುದು?
2: ತಮ್ಮ ಅಜ್ಞಾನುಸಾರವಾಗಿ ಚಿಕ್ಕ ವಯಸ್ಸಿನಿಂದ ಬಾಳಿರುವ ಕೋಮಲತರವಾದ ಪರ್ಣಗಳಿಂದ ಪರ್ಣ ಕುಟೀರವನ್ನು ನಿರ್ಮಿಸಿದ್ದೇನೆ. ಮತ್ತು ಇದು ಅಲ್ಲದೆ ವಿಶ್ರಾಂತಿಗಾಗಿ ಮಂಚವನ್ನು ನಿರ್ಮಿಸಿದ್ದೇನೆ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ತಿಳಿಸಬೇಕು ಸ್ವಾಮಿ ಅಣ್ಣ ಏನವರೇ?
0: ಒಳ್ಳೆಯದು. ತಮ್ಮ ಅರ್ಜುನ
2: ಅಣ್ಣ ಏನಿರುವುದು?
0: ನೀನು ನಿರ್ಮಿಸಿದಂತ ಪರ್ಣ ಕುಟೀರವನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ತಮ್ಮ ಭೀಮ ಅರ್ಜುನರೇ
1: ಅಗ್ರಜ ಏನಿರುವುದು?
0: ಅಲ್ಲಿ ನೋಡಿರಿ
1: ಅಗ್ರಜ, ಅಲ್ಲೇನಿರುವುದು?
0: ಪೂರ್ವದಲ್ಲಿ ಮೂಡಿರುವಂತ ಸೂರ್ಯನು ಪಶ್ಚಿಮ ದಿಕ್ಕಿಗೆ ಸಮೀಪಿಸುವಂತವನಾದ
1: ಅಗ್ರಜ ಹೌದು.
0: ನಾವು ಕ್ಷತ್ರಿಯರು, ಕ್ಷತ್ರಿಯರ ಪದ್ಧತಿ ಸರಿಯಾಗಿ ವ್ರತ ನಿಯಮಾದಿಗಳನ್ನು ಮಾಡಲೇಬೇಕು.
1: ಅಗ್ರಜ ಹೌದು.
0: ತಮ್ಮ ಅರ್ಜುನ
2: ಅಣ್ಣ ಏನಿರುವುದು?
0: ನಾವು ನಾಲ್ವರು ನದಿಯ ಸ್ನಾನಕ್ಕೆ ಹೋಗುತ್ತೇವೆ. ನಾವು ಬರೋವರೆಗೂ ಈ ಪರ್ಣ ಕುಟೀರವನ್ನು ಬಹಳ ಜಾಗೃತಿಯಿಂದ ಕಾಯ್ದುಕೊಂಡಿರು.
2: ಅಣ್ಣ ಧರ್ಮರಾಜ.
0: ತಮ್ಮ ಏನಿರುವುದು?
2: ಈ ಅರಣ್ಯದಲ್ಲಿ ಕರಡಿ, ಹುಲಿ, ಸಿಂಹ, ಶಾರ್ದುಲ ಮುಂತಾದ ಪ್ರಾಣಿಗಳು ನಿಮಗೆ ಉಪದ್ರವವನ್ನು ಕೊಟ್ಟವು. ಆದ ಕಾರಣ ನಿಮ್ಮ ಬೆಂಬಲವಾಗಿ ನಾನೇ ಬರುತ್ತೇನೆ.
0: ತಮ್ಮ ಹಾಗೆ ಆಗಲಿ.
3: ಅಲ್ಲಲೇ ಅರ್ಜುನ, ಈ ಪಾಂಡವರ ಪಾಲದಲ್ಲಿ ನೀನು ಒಬ್ಬ

0: ಸೇವಕ
1: ದೇವರು
0: ನಾರದರ ಆಶೀರ್ವಾದವಂತೂ ಚೆನ್ನಾಗಿ ಆಯ್ತು.
1: ಆಯ್ತಲ್ರಿ,
0: ಇನ್ನು ಮೇಲೆ ಆ ಪಾಂಡವರು ಇರುವಂತಹ ಕಾಮೇಕೋನದ ದಾರಿಯನ್ನು ಹುಡುಕುತ್ತಾ ಮುಂದೆ ಸಾಗೋಣ.
1: ನಡ್ರಿ ಹೋಗೋಣ.

0: ಸೇವಕ
1: ದೇವರು
0: ಆ ಪಾಂಡವರು ಇರುವಂತಹ ಕಾಮ್ಯಕವನಕ್ಕೆ ಬರುವಂತವರು ಆದೇವಲ್ಲ. ಹಾಗಾದರೆ ಪರ್ಣ ಕುಟೀರದಲ್ಲಿ ಪಾಂಡವರು ಐವರು ಇದ್ದಾರೋ ಪಾರ್ಥನ ಒಬ್ಬಾತನಿರುವನು, ನೋಡಿಕೊಂಡು ಬಾ.
1: ಸ್ವಲ್ಪ ತಡ್ರಿ, ನಾನು ನೋಡ್ಕೊಂಬರು ಮಠ. ಪಾರ್ಥ ಒಬ್ಬನದಾನ್ರಿ?
0: ಹಾಗಾದ್ರೆ ಪಾದಗ್ರಂಥನಾಗುತ್ತೇನೆ.
1: ನಡ್ರಿ ಹೋಗುನು.

0: ಶಿವ ಶಿವ ಪರಮೇಶ್ವರ, ನಾನು ಅಗ್ರಜನ ಆಜ್ಞೆಯಂತೆ ಆದಾಯವನ್ನು ಕಾಯುತ್ತಾ ಕುಳಿತಂತ ಸಮಯದಲ್ಲಿ ನನ್ನ ಪ್ರಾಣ ಕಾಯಬೇಕು ಅಂತ ಕೇಳಬೇಕಾದರೆ ಇದೇನು ಭೂತವೋ ಪ್ರೇತವೋ ಅಲ್ಲದೆ ಈ ಅರಣ್ಯದಲ್ಲಿರುವಂತ ದಾಣ್ಣವರ ಮಾಯಾ ಚಮತ್ಕಾರವೋ ನನಗೆ ಮಾತ್ರ ತಿಳಿಯಲೊಲ್ಲದು. ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುತ್ತೇನೆ.
1: ನನ್ನ ಪ್ರಾಣ ಕಾಯಬೇಕು ಸ್ವಾಮಿ ಅರ್ಜುನ, ನಾನು ನಿಶ್ಚಯವಾಗಿ ತರುಳನಿದ್ದೇನೆ.
0: ಓಹೋ ಸಣ್ಣ ತರುಳ ಹುಡುಗ, ನೀನ್ಯಾರು, ನಿನ್ನ ವಿಧಾನವೇನು? ನಿನ್ನ ಪ್ರಾಣಕ್ಕೆ ಮುನಿದವ್ರದಾರು ಹೇಳಪ್ಪ ಬಾಲಕ.
1: ಸ್ವಾಮಿ ನಿಮ್ಮ ಕೀರ್ತಿ ಎಂತದ್ದು.

0: ಸ್ವಾಮಿ ಅರ್ಜುನ, ನೀವು ಮೂರು ಲೋಕಕ್ಕೆ ಗಂಡನೆನಿಸಿಕೊಂಡಿರಿ, ಆದ್ದರಿಂದ ತಮ್ಮ ಕೀರ್ತಿಯನ್ನು ಕೊಂಡಾಡುತ್ತಾ ತಮ್ಮ ಬಳಿಗೆ ಬಂದಿರುವೆನು. ದಯಮಾಡಿ ನನ್ನ ಪ್ರಾಣ ಕಾಯಬೇಕು ಸ್ವಾಮಿ ಅರ್ಜುನ.
1: ಬಾಲಕ,
0: ಸ್ವಾಮಿ ಅರ್ಜುನ,
1: ನೀನು ನನ್ನ ಬಳಿಗೆ ಬರಬೇಕಾದ್ರೆ ಹೇಗೆ ಬಂದಿರುವಿ?
0: ಕಣ್ಣಿನಲ್ಲಿ ಜನವನ್ನು ಸುರಿಸುತ್ತಾ ಬಂದೆ.

0: ಹುಡುಗ.
1: ಸ್ವಾಮಿ ಅರ್ಜುನ,
0: ನೀನು ನನ್ನ ಬಳಿಗೆ ಬರಬೇಕಾದ್ರೆ ನಿನ್ನ ದ್ವಯ ನೇತ್ರದಿಂದ ಜಲವನ್ನು ಸುರಿಸುತ್ತ ಬಾಯಾರಿ ಕಂಗೆಟ್ಟು ಕಳವಳಗೊಂಡು ವ್ಯಾಘ್ರನಕರದಲ್ಲಿ ಪಶು ಸಿಕ್ಕು ಎಷ್ಟು ಪಶ್ಚಾತ್ತಾಪ ಪಡುತ್ತಿರುವುದೋ ಅದರಂತೆ ನೀನಾದರೂ ಪಶ್ಚಾತ್ತಾಪ ಪಡ್ಕೋತ ನನ್ನ ಬಳಿ ಬಂದಿರುವೆ.
1: ಸ್ವಾಮಿ ಹೌದು,
0: ಹುಡುಗ ನಿನ್ನ ಪ್ರಾಣಕ್ಕೆ ಮುನಿದವರದಾರು.
1: ಸ್ವಾಮಿ ಅರ್ಜುನ,
0: ಹುಡುಗ ಏನಿರುವುದು?
1: ಹಾಗೆ ನಾ ಎಂದಿಗೂ ಹೇಳಲಾರೆ.
0: ಮತ್ತೆ ಹಾಗಾದ್ರೆ ಹೇಳುತ್ತಿ?
1: ವಚನ ಕೊಟ್ಟರೆ ಹೇಳುತ್ತೇನೆ.
0: ಅಂತ ವಚನ ತೆಗೆದುಕೊಂಡು ನೀ ಏನು ಮಾಡುತ್ತಿ? ಮತ್ತು ನನ್ನ ಪಂತು ಎಂತದ್ದು?

0: ಸ್ವಾಮಿ ಅರ್ಜುನ,
1: ಈ ಧಾತ್ರಿಯಲ್ಲಿ ಶ್ರೇಷ್ಠವಾದ ಪರ್ವತವು ದಾವುದಂತ ಕೇಳಬಲ್ಲಿ.
0: ಸ್ವಾಮಿ ಮಹಾಮೇರು ಪರ್ವತ.
1: ಶಹಬ್ಬಾಸ್ ಶಹಬ್ಬಾಸ್ ಹುಡುಗ, ಆ ಪರ್ವತವು ಉರುಳಿ ಬಿದ್ದಿತೇನು?
0: ಸ್ವಾಮಿ ಎಂದಿಗೂ ಬೀಳಲಿಕ್ಕಿಲ್ಲ.
1: ಹುಡುಗ ಸಮುದ್ರವಾದರೂ ಬತ್ತಿತೇನು?
0: ಸ್ವಾಮಿ ಅದು ಎಂದಿಗೂ ಬತ್ತಲಿಕ್ಕಿಲ್ಲ.
1: ಹುಡುಗ
0: ಸ್ವಾಮಿ ಅರ್ಜುನ,
1: ಪೂರ್ವದಲ್ಲಿ ಹುಟ್ಟುವಂತ ಸೂರ್ಯನು ಪಶ್ಚಿಮ ದಿಕ್ಕಿಗೆ ಹುಟ್ಟಿದನೇನು?
0: ಸ್ವಾಮಿ ಎಂದಿಗೂ ಹುಟ್ಟಲಿಕ್ಕಿಲ್ಲ.
1: ಹುಡುಗ
0: ಸ್ವಾಮಿ ಅರ್ಜುನ,
1: ಇವಾದ್ರೂ ಒಂದು ಪಕ್ಷಕ್ಕೆ ತಮ್ಮ ಕ್ರಿಯಾ ನಿಯಮಾದಿಗಳಲ್ಲಿ ತಪ್ಪಿದರೂ ತಪ್ಪಬಹುದು, ಆದ್ರೆ ನನ್ನ ವಚನ ಮಾತ್ರ ಎಂದಿಗೂ ತಪ್ಪಲಿಕ್ಕಿಲ್ಲ. ಹುಡುಗ ನಿನ್ನ ಪ್ರಾಣಕ್ಕೆ ಮುನಿದ ಉಳಿದಾರು.
0: ಸ್ವಾಮಿ ಅರ್ಜುನ,
1: ಹುಡುಗ ಏನಿರುವುದು?
0: ನೀವು ಬೇಕಾದಷ್ಟು ಕಾರ್ಪಣ್ಯ ಮಾಡಿ ಕೇಳಿದರು, ನನ್ನ ಮನಸ್ಸು ಮಾತ್ರ ಒಡಂಬಡಲೊಲ್ಲದು.
1: ಹುಡುಗ ಹಾಗಾದ್ರೆ ಒಡಂಬಡುತ್ತದೆ?
0: ಧರ್ಮರಾಜನ ಪಾದ ಸಾಕ್ಷಿಯಾಗಿ ವಚನ ಕೊಟ್ಟರೆ ಒಡಂಬಡುತ್ತದೆ.
1: ಹುಡುಗ
0: ಸ್ವಾಮಿ ಅರ್ಜುನ,
1: ನನ್ನ ಮೇಲೆ ಅಂತವರ ಕರುಣೆ ಉಂಟು.
2: ಮೇರು ಸುರನಾರಾಯಣ.

0: ಹುಡುಗ.
1: ಸ್ವಾಮಿ ಅರ್ಜುನ,
0: ನನಗೆ ಇಷ್ಟೊಂದು ಗಟ್ಟಿ ಹೇಗೆ ಹೇಳಲಿಕ್ಕೆ ಕಾರಣವೆಂದ ಏನೆಂದರೆ, ತ್ರಿಮೂರ್ತಿಗಳ ಕರ್ಣವು ನನ್ನ ಮೇಲೆ ಪರಿಪೂರ್ಣ ಇರುವುದರಿಂದ ಸುರರು ನರರು ನನ್ನೊಡನೆ ಯುದ್ಧ ಮಾಡಿ ಜಯಿಸಲಾರರು. ಹುಡುಗ, ನಿನ್ನ ಪ್ರಾಣಕ್ಕೆ ಮುನಿದವರುದಾರು.
1: ಸ್ವಾಮಿ, ಹಾಗೆ ನಾ ಎಂದಿಗೂ ಹೇಳಲಾರೆ.
0: ಮತ್ತೆ ಹಾಗಾದ್ರೆ ಹೇಳುತ್ತೆ?
1: ವಚನ ಕೊಟ್ಟರೆ ಹೇಳುತ್ತೇನೆ.
0: ಅಂತ ವಚನ ಕೊಡಬೇಕು?
1: ಧರ್ಮರಾಜನ ಪಾದ ಸಾಕ್ಷಿಯಾಗಿ ನನ್ನ ಪ್ರಾಣ ಕಾಯುತ್ತೇನೆ ಎಂದು ವಚನ ಕೊಟ್ಟರೆ ಹೇಳುತ್ತೇನೆ.
0: ನಿನಗೆ ವಚನ ಕೊಡುತ್ತೇನೆ, ಮುಂದತ್ತವ.
1: ಸ್ವಾಮಿ, ಬಂದಿದ್ದೇನೆ.
0: ತ್ರಿಕರ್ಣ ಶುದ್ಧವಾಗಿ ಪರಮೇಶ್ವರನ ಪಾದ ಸಾಕ್ಷಿಯಾಗಿ ಮತ್ತು ಅಣ್ಣನಾದ ಧರ್ಮರಾಜನ ಪಾದ ಸಾಕ್ಷಿಯಾಗಿ ಹೇಳುತ್ತೇನೆ. ಇನ್ನು ಮೇಲೆ ನಿನ್ನ ಪ್ರಾಣವನ್ನು ಕಾಯುತ್ತೇನೆ. ಇದಕ್ಕೆ ತಪ್ಪಿದರೆ ಇದೇ ಅಗ್ನಿಕುಂಡದಲ್ಲಿ ಬಿದ್ದು ನನ್ನ ಪ್ರಾಣವನ್ನು ನೀಗುತ್ತೇನೆ. ಹುಡುಗ, ನಿನ್ನ ಪ್ರಾಣಕ್ಕೆ ಮುನಿದವರದಾರು ಹೇಳಪ್ಪ ಬಾಲಕ.
1: ಸ್ವಾಮಿ ಅರ್ಜುನ.
0: ಹುಡುಗ, ಏನಿರುವುದು?
1: ನಾನು ಕುಬೇರ ಸುತನಾದ ಗಯ. ನಾನು ಪ್ರಾತಃ ಕಾಲದಲ್ಲಿ ಎದ್ದು ಹೈರೂಢನಾಗಿ ಬ್ರಹ್ಮದೇವರ ಬಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗುತ್ತಿದ್ದೆ. ಆ ವ್ಯಾಳೆಯಲ್ಲಿ ದ್ವಾರಕಾಧೀಶನಾದ ಶ್ರೀಕೃಷ್ಣ ಪರಮಾತ್ಮನು ನರ್ಮದಾ ನದಿಯಲ್ಲಿ ದಿವಾವಲ್ಲಭನಿಗೆ ಅರ್ಘ್ಯ ಪ್ರದಾನ ಮಾಡುತ್ತಿದ್ದ. ಆ ವ್ಯಾಳೆಯಲ್ಲಿ ನನ್ನ ಹಯದ ಉಶಿಷ್ಟವು ಸರಿದು ಆತನ ಕರದಲ್ಲಿ ಬಿದ್ದದ್ದರಿಂದ ಆತನು ನನ್ನನ್ನು 8 ದಿನದಲ್ಲಿ ಕೊಲ್ಲುತ್ತೇನೆಂದು ಪಂತು ಮಾಡಿರುವನು. ಹೇಗಾದರೂ ಮಾಡಿ ನನ್ನ ಪ್ರಾಣ ಕಾಯಬೇಕು ಸ್ವಾಮಿ ಅರ್ಜುನ.
0: ಎಲ್ಲ ಹುಡುಗ ಗಂಧರ್ವ ಸುತ.
1: ಸ್ವಾಮಿ ಅರ್ಜುನ,
0: ಆ ಪರಮಾತ್ಮನು ನಿನ್ನ ವೈರಿ ಎಂದು ಹೇಳದೆ ಈ ಅಗೋತರವಾದ ಅರಣ್ಯದಲ್ಲಿ 3 ಸಂಜೆ ಬಂದು ನನ್ನ ದ್ವಯಪಾದವನ್ನು ಹಿಡಿದು ಪ್ರಾಣದಾನ ಕೇಳಿದ್ದರಿಂದ ಪರಮಾತ್ಮನಿಗೆ ನನ್ನನ್ನು ಗುರಿ ಮಾಡಿದೇನಯ್ಯೋ. ಹರ ಹರ.
1: ಸ್ವಾಮಿ ಅರ್ಜುನ.
0: ಹುಡುಗ, ಏನಿರುವುದು?
1: ವಚನ ಕೊಟ್ಟು ಉಸಿರುಗಳೆಯುವುದು ಯಾವ ಧರ್ಮವಿದು? ನೀವು ಕೊಟ್ಟ ವಚನ ಸುಳ್ಳೆಂದರೆ ಬಂದ ಮಾರ್ಗದಿಂದ ಗಮನ ಮಾಡುತ್ತೇನೆ.
0: ಗಂಧರ್ವ ಸುತ, ಆ ಪರಮಾತ್ಮನಿಗೆ ನನ್ನನ್ನು ಏನು ಮಾಡಿದೆ?
1: ಸ್ವಾಮಿ, ಗುರಿ ಮಾಡಿದೆ.
2: ಗುರಿ.

0: ಎಲ್ಲಾ ಗಂಧರ್ವ ಸುತ
1: ಸ್ವಾಮಿ ಅರ್ಜುನ,
0: ನಿನ್ನ ವೈರಿಯಾದ ಪರಮಾತ್ಮನಿಗೆ ನನ್ನನ್ನು ಗುರಿ ಮಾಡಿದೀಯಾ
1: ಸ್ವಾಮಿ? ಹೌದು.
0: ಒಳ್ಳೆಯದು, ಆದರಾಗಲಿ. ಆ ಪರಮಾತ್ಮನ ಕಡೆಯಿಂದ ಏನೇ ಬಂದರೂ ನಾನೇ ನೋಡಿಕೊಳ್ಳುತ್ತೇನೆ
1: ಸ್ವಾಮಿ. ಹಾಗೆ ಆಗಲಿ.
0: ನೀ ಮಾಡಿದ ಅಪರಾಧ ಆಯ್ತು ಅಥವಾ ಇನ್ನೂ ಏನಾದ್ರೂ ಇದೆಯೋ
1: ಸ್ವಾಮಿ? ಇಷ್ಟೇ, ಮತ್ತೇನು ಇಲ್ಲ.
0: ಎಲ್ಲಾ ಗಂಧರ್ವ ಸುತ
1: ಸ್ವಾಮಿ ಅರ್ಜುನ,
0: ಆ ದಾನವರಿಗೆ ವೈರಿ ಯಾರು
1: ಸ್ವಾಮಿ? ಆ ಗೋಪಾಲಕೃಷ್ಣ
2: ತನುಜಾರಿ ಬಯಕ.

0: ಗಂಧರ್ವ ಸುತ
1: ಸ್ವಾಮಿ ಅರ್ಜುನ
0: ಆ ದಾನವರಿಗೆ ವೈರಿ ಆದ ಆ ಗೋಪಾಲಕೃಷ್ಣನ ಭೀತಿಯು ನನ್ನ ನಗಗ್ರಹದೊಳಗಿಲ್ಲ. ಮತ್ತು ನೀನಾದ್ರೂ ಅಂದಬೇಡ
1: ಸ್ವಾಮಿ, ಹಾಗೆ
0: ನಿನ್ನ ಪ್ರಾಣ ಕಾಯುವುದಕ್ಕೆ ಬಾಧ್ಯಸ್ಥನಾದ ಮೇಲೆ ಎಂದಿಗೂ ಹಿಂಜರಿಯುವುದಿಲ್ಲ.
1: ಹಾಗೆ ಆಗಲಿ.
0: ಎಲ್ಲಾ ಗಂಧರ್ವ ಸುತ
1: ಸ್ವಾಮಿ ಅರ್ಜುನ,
0: ನಿನ್ನನ್ನು ನಾನು ಹೇಗೆ ರಕ್ಷಣೆ ಮಾಡುತ್ತೇನೆಂದರೆ
1: ಸ್ವಾಮಿ ಹೇಳಬೇಕು.
0: ನನ್ನ ಅನುಜರಾದ ನಕುಲ ಸಹದೇವರಂತೆ ನಿನ್ನನ್ನು ನಾನು ರಕ್ಷಣೆ ಮಾಡುತ್ತೇನೆ
1: ಸ್ವಾಮಿ. ಹಾಗೆ ಆಗಲಿ.
0: ನಿನಗೆ ಇನ್ನು ಹೇಳತಕ್ಕದ್ದೇನೆಂದರೆ
1: ಸ್ವಾಮಿ ಹೇಳಬೇಕು.

0: ಬರಬೇಕು.
1: ನಾಳಿನ ದಿವಸ ಪರಮಾತ್ಮನು ಯುದ್ಧಕ್ಕೆ ಬಂದರು ಅಂದಬೇಡ
0: ಸ್ವಾಮಿ. ಹಾಗೆ ಆಗಲಿ.
1: ನನ್ನ ಬೆಂಡ ಹಿಂದೆ ಇರುವ ಬಾಣದ ಬತ್ತಳಿಕೆ ಒಳಗೆ ಮೂಗು ಬಾಯಿಂದ ದೊಡ್ಡ ಉಸಿರು ಹಾಕದೆ ಸ್ವಸ್ಥದಿಂದಿರು
0: ಸ್ವಾಮಿ. ಅರ್ಜುನ
1: ಹುಡುಗ ಏನಿರುವುದು?
0: ನಾವು ಕ್ಷತ್ರಿಯರ ತಾಮಸದಿಂದ ಆಡಿ ತಪ್ಪ್ಯಾರೆಂಬ ಭೀತಿಯು ನನ್ನ ಮನದಲ್ಲಿ ಕಾಡುತ್ತಿದೆ.
1: ಹುಡುಗ ಮತ್ತೇನು ಕಾರಣ?
0: ಸ್ವಾಮಿ ಅರ್ಜುನ
1: ಹುಡುಗ ಏನಿರುವುದು?

0: ಸ್ವಾಮಿ ಅರ್ಜುನ,
1: ನೀ ಆಡಿದ ಮಾತಿಗೆ ತಪ್ಪಿದರೆ ನಿನ್ ತುರಿವ ಈ ಅಕ್ಲಿ ಕುಂಡದಲ್ಲಿ ನನ್ನ ದೇಹವನ್ನು ಕಾಷ್ಟದಂತೆ ಸಂಸ್ಕಾರ ಮಾಡಿಬಿಡುತ್ತೇನೆ. ಹುಡುಗ, ಇದೇ ಈ ಪಾರ್ಥ ಪ್ರತಿಜ್ಞೆಯು.
0: ಸ್ವಾಮಿ ಹಾಗೆ ಆಗಲಿ,
1: ಇನ್ನು ಮೇಲೆ ಸರ್ವರು ಪರಮಾತ್ಮನಿಗೆ ಮಂಗಳ ಪಾಡುವ.
0: ಸ್ವಾಮಿ ಹಾಗೆ ಆಗಲಿ.

0: ಬಯಲುನಾಡು ಯಕ್ಷ.
1: ಇದುವರೆಗೆ ಬಯಲುನಾಡ ಯಕ್ಷಗಾನ ಪ್ರಾಯೋಜಿತ ಬಯಲುನಾಡ ಯಕ್ಷಗಾನ ಪಾರ್ಥ ಪ್ರತಿಜ್ಞೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ರಾಮದುರ್ಗ ತಾಲೂಕು ಮಣಿಹಾಳ್ ಪಾಂಡುರಂಗ ನಾರಾಯಣಪ್ಪ ಕೊಂಗಿ ಮತ್ತು ಸಂಗಡಿಗರಿಂದ ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ. ದಿವ್ಯಾಂಗ ತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೊಂದಿಗೆ ನಾನು ಮಂಜುಳಾ ವಡೇಕರ್. ಇಂದಿನ ದಿವ್ಯಾಂಗ ತರಂಗ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ಅನ್ನೋದನ್ನ ನೋಡೋಣಂತ. ಹಲೋ ಹಲೋ ಹಲೋ
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ಕಾರ. ದಿವ್ಯಾಂಗ ತರಂಗ ಕಾರ್ಯಕ್ರಮ, ಯಾರು ಮಾತಾಡಿದ್ರಿ?
1: ನಾವು ಜಮಖಂಡಿ ತಾಲೂಕು ಚಿಕ್ಕಪಡಸಲಿಂದ ರಮೇಶ್ ಕಂಕನವಾಡಿ ಅವರು.
0: ರಮೇಶ್ ಕಂಕನವಾಡಿ ಅವರು, ಯಾವ ದಿವ್ಯಾಂಗವನ್ನು ತಾವು ಹೊಂದಿರಿ?
1: ನಾವು ಬ್ಲೈಂಡ್ ಇದೀವಿ ಮೇಡಮ್.
0: ಹೌದಾ? ಈಗೇನ್ ಮಾಡ್ತೀರಿ?
1: ಏನ್ ಮಾಡಲ್ರಿ, ರೇಡಿಯೋ ಕೇಳಿದ್ರಿ. 45 ವರ್ಷದಿಂದ ಸುಮಾರು 45 ವರ್ಷದಿಂದ ರೇಡಿಯೋ ಕೇಳಕ್ ಕೇಳ್ತೀವ್ರಿ. ಏನ್ ಕೆಲಸ ಮಾಡಂಗಿಲ್ರಿ, ಊಟ ಮಾಡುದು ಅದಕ್ಕೆ ಕುಂದ್ರು ಒಂದಕ್ಕನ್ನ ಸ್ವಲ್ಪ ಕಾಣತ್ರಿ ಮಂದ್ರಿ. ಒಂದ್ ಕಣ್ಣತ್ರ ಪೂರ್ತಿ ಕಣ ಅಲ್ರಿ. ಒಂದ್ ಕಾಲು ಹೆಬ್ಬಳ್ಳು ಒಂದು ಆಪರೇಷನ್ ಆಗಿ ಹೋಗೈತ್ರಿ. ಏನ್ ಕೆಲಸ ಮಾಡಲ್ರಿ.
0: ಯಾವ ಗೀತೆನ್ ಕೇಳ್ಬೇಕಂತೀರಿ ಇವತ್ತು?
1: ನಾವು ಗಿರಿಕೆ ನಕ್ಷತ್ರದಿಂದ ಏನೆಂದು ನಾ ಹೇಳಲಿ ಅಂತ ಹಾಡತ್ತಲ್ರಿ.
0: ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಡ್ಬೇಕು ಅಂದ್ರೆ
1: ದೂರ ಐತ್ರಿ ಮೇಡಮ್.
0: ಗಿರಿಕನ್ಯೆ ಏನೆಂದು ನಾ ಹೇಳಲಿ.
1: ಹೌನ್ರಿ, ಮಾನವನ ಆಸೆಗೆ ಕೊನೆಯಲ್ಲಿ.
0: ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತದೆ ಕೇಳಿ. ನಮಸ್ತೆ.

0: हेलो, दिव्यांग तरंग कार्यक्रम. हलो,
1: ಹಲೋ,
0: नमस्ते, ಯಾರು ಮಾತಾಡುದ್ರಿ?
1: ನಮಸ್ಕಾರ ಮೇಡಮ್ ಅವರೇ. ನಿನ್ನ ಲಿಂಗಸೂರಿನಿಂದ ಮಹಾಂತೇಶ್ ಅಂತ ಮಾತಾಡ್ತಿರೋದು.
0: ಏನ್ ಮಾಡ್ತೀರಿ ಮಹಾಂತೇಶ್ ಅವ್ರು? ತಾವು
1: ನಾವು ಬ್ಲೈಂಡ್ ಇದ್ದೀವಿ ಮೇಡಮ್ ಅವರ.
0: ಬ್ಲೈಂಡ್ ಇದ್ದೀರಿ?
1: ಹೌದು.
0: ರೇಡಿಯೋ ಕೇಳ್ತೀರಿ?
1: ಹಾ, ಕೇಳ್ತೀವಿ ಮೇಡಮ್ ಅವರ. ನಾವು ಸಂಗೀತಗಾರ ಇದ್ದೀವಿ, ಹಾಡುಗಾರ ಇದ್ದೀವಿ. ರೇಡಿಯೋ ಕಂಟಿನ್ಯೂ ರೇಡಿಯೋ ಕೇಳ್ತೀವಿ ಮೇಡಮ್ ಅವರ.
0: ಯಾವ ಚಿತ್ರಗೀತೆ ಗೀತೆಯನ್ನು ಇವತ್ತು ಕೇಳ್ಬೇಕಂತೀರಿ
1: ಮೇಡಮ್ ಅವರ? ಚಾಣಕ್ಯ ಚಿತ್ರದಿಂದ. ಚಾಣಕ್ಯ
0: ಚಾಣಕ್ಯ ಚಾಣಕ್ಯ ಅದರಲ್ಲಿ ಯಾವುದು
1: ಮೇಡಮ್? ಅವರ ಮೋಹಿನಿ, ನವ ಮೋಹಿನಿ, ಶುಭ ವಿರಹ, ನಾಗೇಂದ್ರ ರಾಗ.
0: ಪಿ ಸುಶೀಲ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತ ಹಾಡು.
1: ಮೇಡಮ್ ಅವರು ಥ್ಯಾಂಕ್ ಯು.
0: ಮತ್ತೆ ಯಾವುದು ಕಾರ್ಯಕ್ರಮ ನಿಮಗೆ ಇಷ್ಟ ಆಯ್ತು ಈ ವಾರ?
1: ಮೇಡಮ್ ಅವ್ರು, ನಾವು ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ರೀ. ಇತ್ತಿತ್ತಲಾಗಂತೂ ಎಲ್ಲ ವರ್ಷ ಕಾರ್ಯಕ್ರಮ ಮಾಡಕತ್ತೀರಿ ಮೇಡಮ್ ಅವ್ರ. ಅದೆಲ್ಲ ಭಾಳ ಸೂಪರ್ ಆಗುತ್ತೆ ಮೇಡಮ್ ಅವರ. ಭಾಳ ಖುಷಿ ಆಗುತ್ತೆ ಮೇಡಮ್ ಅವರ. ನಮ್ಮ ಕೇಳೋರು ಕೂಡ ಜಾಸ್ತಿ ಆಗಿದ್ದಾರೆ. ಭಾಳ ಖುಷಿ ಆಗುತ್ತೆ ಮೇಡಮ್ ಅವ್ರ. ನಮ್ಮವ್ರು ಈಗಿನ ಕಾಲದಲ್ಲಿ ಇಷ್ಟು ಜನ ರೇಡಿಯೋ ಕೇಳ್ತಾರ ಅಂತ ನಮ್ಗೆ ಭಾಳ ಖುಷಿ ಆಗುತ್ತೆ ಮೇಡಮ್ ಅವ್ರ.
0: ಓಕೆ ಓಕೆ, ಆಯಿತು. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ನಮಸ್ತೆ.
1: ಥ್ಯಾಂಕ್ ಯು.

0: हेलो, दिव्यांग तरंग कार्यक्रम। हेलो हेलो,
1: नमस्ते मैडम
0: नमस्ते। यार ಮಾತಾಡಿದ್ರಿ?
1: मैडम ನಾನು ಬಸಂಗೌಡ ಪಾಟೀಲ್ ಮೇಡಂ
0: ಬಸನಗೌಡ ಪಾಟೀಲ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಬನಾಟಿ ಮೇಡಮ್,
0: ಬನಾಟಿಯಿಂದ. ಯಾವ ದಿವ್ಯಾಂಗವನ್ನು ತಾವು ಹೊಂದಿರಿ?
1: ಪೂರ್ತಿ ಬ್ಲೈಂಡ್ ರೀ ಮೇಡಮ್.
0: ಹೌದಾ? ಏನು ಮೊದಲಿಂದ ಅದಿರೋ ಅಥವಾ ನಡುವೆ ಏನಾದರೂ?
1: ಮೊದಲಿಂದ ಆಗಿದೆ ಮೇಡಮ್.
0: ಮೊದಲಿಂದ ಬ್ಲೈಂಡ್ ಇದ್ದೀರಿ?
1: ಹೌದು ಮೇಡಮ್.
0: ನಮ್ಮ ರೇಡಿಯೋ ಅನ್ನು ಕೇಳ್ತೀರಿ?
1: ರೇಡಿಯೋ ಮಿತ್ರರೇ ಮೇಡಮ್.
0: ಯಾವ ಕಾರ್ಯಕ್ರಮವನ್ನು ನಮ್ಮ ತಮಗೆ ಇಷ್ಟ ಆಗ್ತದೆ?
1: ಮೇಡಮ್ ಶುಭಾದಯ ಸಮಾಲೋಚನೆ, ಎಸ್ಡಿಎಂ ಕಾರ್ಯಕ್ರಮ, ರೈತರಿಗೆ ಸಲಹೆ ಮೇಡಮ್, ಆರೋಗ್ಯ ಕಾರ್ಯಕ್ರಮ.
0: ಬನ್ನಟ್ಟಿಯೊಳಗ ರೇಡಿಯೋ ಸರಿಯಾಗಿ ಕೇಳ್ತದ ಅಥವಾ ನಿಮ್ಮ ಆಪ್ ನಲ್ಲಿ ಕೇಳ್ತಿರೋ?
1: ಇಲ್ರಿ ಮೇಡಮ್, ಫೋನ್ ನಲ್ಲಿ ಕೇಳ್ತಾರೆ ಮೇಡಮ್.
0: ಫೋನ್ ನಲ್ಲಿ
1: ಕೇಳ್ತಾರೆ ಮೇಡಮ್.
0: ಯಾವ ಚಿತ್ರದ ಗೀತೆಯನ್ನು ಕೇಳ್ಬೇಕಂತೀರಿ ಇವತ್ತು
1: ಮೇಡಮ್? ನಮಗ್ರಿ
0: ಯಾವ ಫಿಲ್ಮ್?
1: ಮಯೂರ ವರ್ಮ ಮೇಡಮ್.
0: ಮಯೂರ ವರ್ಮ
1: ನೋಡ್ರಿ ಮೇಡಮ್.
0: ನೋಡಿರೇನು ಫಿಲ್ಮ್? ಅದನ್ನ
1: ಕೇಳಿದೆ ಮೇಡಮ್.
0: ಸುಮ್ನೆ ಹಂಗ ಸೌಂಡ್ ಧ್ವನಿ ಕೇಳಿರಿ.
1: ನೋಡ್ರಿ ಮೇಡಮ್,
0: ಮಯೂರ ವರ್ಮ
1: ನಾನಿರೋದು ನಿಮಗಾಗಿ ಮೇಡಮ್.
0: ಅದು ಮತ್ತೆ ಯಾವ ಕೇಳಿರಿ?
1: ಮತ್ತೆ ಮೇಡಮ್ ನಾಟಕ ಕೇಳಿದ್ರಿ ಮೇಡಮ್. ಎಲ್ಲ ಕೇಳ್ತ ಅದ್ರಾಗ ನಿಮ್ ಕಾರ್ಯಕ್ರಮ ಕೇಳ್ಕೊಂಡ್ ಬಾಳ ಇಂಟ್ರೆಸ್ಟ್ ರೀ ಮೇಡಮ್.
0: ಲೈವ್ ಕೇಳ್ತೀರಿ ಅಂದಂಗ ಆತ್ ನೀವು.
1: ನೋಡ್ರಿ ಮೇಡಮ್,
0: ಮಯೂರ ವರ್ಮ ಚಿತ್ರ ಸಿಗ್ತಾ ಇಲ್ಲ ನನಗೆ.
1: ನೋಡ್ರಿ ಮೇಡಮ್,
0: ಮತ್ತೆ ಬೇರೆ
1: ಮೇಡಮ್.

0: ಏನ್ ಹೇಳ್ರಿ?
1: ಜಿಮ್ಮಿಗಲ್ನಿಂದ ಎಷ್ಟೋ ಜನ ಹಾಡಿ ತುತ್ತನ್ನ ತಿನ್ನಕ್ಕೆ ಬಗ್ಸಿ ನೀರು ಕುಡಿಯಕ್ಕೆ.
0: ಜಿಮ್ಮಿಗಲ್ಲು ಅದರಲ್ಲಿ ತುತ್ತು ಅನ್ನ ತಿನ್ನೋಕೆ ವಿಷ್ಣುವರ್ಧನ್ ಅವರು ಹಾಡಿದಂತ ಹಾಡು. ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.

0: ஹலோ, திவ்யாங்க தரங்க காரியக்ரமா?
1: ஹலோ,
0: ஹலோ, யார் மாத்தாடுத்ரி?
1: நான் பசுராஜ் அம்பிகரன் தான், ஹாவேரி ஜில்லையிலிருந்து மேடம்.
0: ಹೊಸದಾಗಿ ಕರೆ ಮಾಡ್ರಿ, ಇವತ್ ಕರೆ ಮಾಡಿರಿ ತಾವು?
1: ಇಲ್ಲ, ನಾವು ಒಂದು 6 ತಿಂಗಳು ಆತ ಮೇಡಮ್ ಮಾಡಿದ್ರು
0: ಮಾಡಿದ್ರಿ. ತಾವು ದಿವ್ಯಾಂಗವನ್ನು ಹೊಂದಿರಿ?
1: ನಾವು ಹುಟ್ಟದಾಗಿಂದ ನಾ ಅಂಧನಾಗಿದ್ದೆ.
0: ಹೌದಾ?

0: ಮತ್ತೆ ಇನ್ನು ಸ್ಕೂಲಿಗೆ ಹೋಗಿ ಕಲ್ತಿರೋ ಅಥವಾ ಇಲ್ಲ?
1: ಇಲ್ಲ, ಮನೇಲಿ ಅದ ಮೇಡಮ್, ನಾವೇನು ಸ್ಕೂಲಿಗೆ ಕಲ್ತಿಲ್ಲ ಮೇಡಮ್.
0: ಮತ್ತೆ ಯಾವುದು ಸಂಗೀತ ಕಲ್ತಿರಿ?
1: ಸಂಗೀತ ಏನಿಲ್ಲ ಮೇಡಮ್.
0: ಮನೆಯಲ್ಲಿ ಏನ್ ಮಾಡ್ತೀರಿ ತಾವು?
1: ಮನೆಯಲ್ಲಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಾರ ಮೇಡಮ್, ಅವರು ಕೂಲಿ ಕೆಲ್ಸಕ್ಕೆ, ನಾವು ಮನ್ಯಾಗ
0: ಇರ್ತೀರಿ. ಎಷ್ಟು ಜನ ಇರ್ತೀರಿ ಮನೆಯಲ್ಲಿ?
1: ಮನೆಯಲ್ಲಿ ಒಂದು ನಮ್ದು ಒಂದು ಮಗಳು ಐತೆ ಮೇಡಮ್, ನಮ್ಮ ಮನೆಯವರು ಮೂರೇ ಜನ.
0: ಹೌದಾ? ಯಾವ ಹಾಡು ಕೇಳ್ಬೇಕಂತೀರಿ?
1: ನಾವು ಜನ್ಮ ಜೋಡಿಯಿಂದ ಒಂದು ಇದು ನಮ್ಮ ಮನೆಯಲ್ಲಿ ಇದೇನು ಇದು ಜನ್ಮ ಜೋಡಿಯಲ್ಲಿ ಇದು ಐತೆ ನೋಡ್ರಿ, ಅದೊಂದು ಹಾಡು ಯಾವ್ದಾರು ಒಂದು ಹಾಕ್ರಿ ಹಾಡು.
0: ಯಾವ್ದು ಬೇಕು? ಇವನ್ಯಾರೋ ಮಗನು ಜನ್ಮದ ಜೋಡಿ ನೀನು. ಜನ್ಮದ ಜೋಡಿ ರಾಜೇಶ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದಂತ ಹಾಡು.
1: ಓಕೆ ಮೇಡಮ್.
0: ಆಯ್ತು.

0: हेलो दिव्यांग तरंगा।
1: हेलो
0: हेलो
1: नमस्कार मैम,
0: नमस्ते, यार ಮಾತಾಡುತ್ತೀರಿ?
1: ಹನುಮಂತ ಅಂತ ಮ್ಯಾಮ್, ಬೆಂಗಳೂರಿಂದ.
0: ಬೆಂಗಳೂರಿಂದ ಹಚ್ಚಿರಿ. ಯಾವ
1: ಹೌದೌದು,
0: ದಿವ್ಯಾಂಗವನ್ನು ತಾವು ಹೊಂದಿರಿ?
1: ನಾನು ಬ್ಲೈಂಡ್ ಮ್ಯಾಮ್.
0: ಬ್ಲೈಂಡ್ ಇದ್ದೀರಿ? ಎಷ್ಟು ವರ್ಷದಿಂದ ಬ್ಲೈಂಡ್ ಇದ್ದೀರಿ?
1: ಮ್ಯಾಮ್ ನಾನು ಮಧ್ಯದಲ್ಲಿ ಒಂದು 14 ವರ್ಷವರೆಗೂ ಚೆನ್ನಾಗಿದ್ದೆ, ಆಮೇಲೆ ಈ ಥರ ಆಗಿತ್ತು. ಸರಿ, ನಾನು ಎಲ್ಲ ಓದಿದ್ದೆಲ್ಲ ಬೆಂಗಳೂರಲ್ಲಿ. ಇವಾಗ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ESI ಅಲ್ಲಿ.
0: ಅಲ್ಲಿ ವರ್ಕ್ ಮಾಡ್ತೀರಿ? ನೀವು ಕೆಲಸ ಮಾಡ್ಕೊಂತ ಯಾವಾಗ ನಮ್ಮ ರೇಡಿಯೋ ಕೇಳ್ತೀರಿ?
1: ಕೆಲವ್ ಅಂದ್ರೆ ಮಧ್ಯಾಹ್ನ ಹೊತ್ತು ಅಲೋ ಅಭಿಲಾಷ್ ಅಂತ ಕೇಳ್ತೀನಿ, ಗನ್ಸ್ ಟೈಮ್ ಇದ್ದಾಗ, ಓವರ್ ಟೈಮ್ ಇದ್ದಾಗ. ಆಮೇಲೆ ಬಿಟ್ರೆ ಕೆಲವ್ ಮೇಲೆ 6 ಗಂಟೆ ಮೇಲೆ.
0: ಹೌದಾ? ಯಾವ ಹಾಡು ಕೇಳ್ಬೇಕಂತೀರಿ ಇವತ್ತು ತಾವು?
1: ನಂಗೆ ಇದು ಬಾನಲ್ಲಿ ಮೃದು ಚಂದ್ರಕ್ಕೆ ಅಂತ ಮೂವಿ ಇದೆಯಲ್ಲ, ಅದ್ರಾಗೆ ಓ ಓಹೋ ಹಿಮಾಲಯ ಅಂತ ಇದೆಯಲ್ಲ ನೋಡಿ,
0: ಯಾವುದಿದೆ ಅದರಲ್ಲಿ? ಓಹೋ ಹಿಮಾಲಯ,
1: ಹೌದೌದು.
0: SP ಬಾಲಸುಬ್ರಹ್ಮಣ್ಯ ಮಂಜುಳಾ ಅವರು ಹಾಡಿದಂಥ ಹಾಡು.
1: ಎಸ್ ಮ್ಯಾಮ್.
0: ಯಾವ ಯಾವ ಕಾರ್ಯಕ್ರಮಗಳು ತಮಗೆ ಇಷ್ಟ ಆಗ್ತಾವು?
1: ಮ್ಯಾಮ್ ನಾನು ಅದೇ ಸಂದರ್ಶನಗಳು, ಇಂಟರ್ವ್ಯೂ ಇರೋದೆಲ್ಲ ಕೇಳ್ತಾ ಇರ್ತೀನಿ, ತಿರುಗೇಟಿಗಳು, ಆಮೇಲೆ ನಾಟಕ ಈ ಥರದ್ದು ಕೇಳ್ತಾ ಇರ್ತೀನಿ, ಈ ಟೈಮಿಂದ ಕೇಳ್ತಾ ಇರ್ತೀನಿ ಮ್ಯಾಮ್.
0: ಹೌದಾ? ಇವತ್ತೇ ನಿಮ್ಮ ಆಫೀಸ್ ಸುಟ್ಟಿನ?
1: ಇಲ್ಲ, ನಾನು ಅದಕ್ಕೆ ಬ್ರೇಕ್ ಟೈಮಿಂದ ಟೀ ಬ್ರೇಕ್ ಇತ್ತು.
0: ಹೌದಾ?
1: ನಾನು ಯೂಶ್ವಲಿ
0: ನೀವು ಮೊದಲೇ ಟೈಮ್ ಕರೆ ಹಚ್ಚಿರಿ ನಮ್ಮ ಇದಕ್ಕೆ ಆಕಾಶವಾಣಿಗೆ.
1: ನಮ್ಮ ಈಗ ಒಂದು ಮುಂಚೆ ಮಾಡಿದ್ದೆ, ಒಂದು 15 ದಿನ ಮುಂಚೆ ಬಿಟ್ಟರೆ ನರೇಂದ್ರ ಸರ್ ಇಂದ ಒಂದ್ಸರಿ ಮಾಡಿದ್ದೆ.
0: ಇವಾಗ ಇವಾಗ ನಿಮ್ಗೆ ಕಾಲ್ ಸಿಕ್ಕಿದೆ.
1: ಹೌದು,
0: ಆಯ್ತು. ನಿಮ್ಮ
1: ಮಾಡ್ತಿರ್ತೀನಿ, ಕಾಲ್ಸ್ ತುಂಬಾ ಸಿಗಲ್ಲ, ನಿಜಾಗ್ಲೇ ಮಾತಾಡಕ್ ಆಗಲ್ಲ.
0: ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ನಮಸ್ತೆ.

0: ಇದುವರೆಗೆ ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಮಂಜುಳಾ ವಡೇಕರ್, ತಾಂತ್ರಿಕ ಸಹಾಯ ನೀಡಿದವರು ದೀಪಾ ಬೈಜು ಹಾಗೂ ವಿಜಯ್ ಅಥಣಿ. ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಸಿಎಚ್ ಭೀಮಾಶಂಕರ್ ರಾವ್ ಅವರ ಗಾಯನದಲ್ಲಿ ಕೇಳಿ ರಾಗ್ ದೇವಗಂಧಾರ್, ತಬಲಾ ಸಾಥಿ ರಘುನಾಥ್ ನಾಕೋಡ್, ವಯೋಲಿನ್ ಟಿ ವಿ ಕಬಾಡಿ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಿಎಚ್ ಭೀಮಾಶಂಕರ್ ರಾವ್ ಅವರ ಗಾಯನದಲ್ಲಿ ದೇವಗಂಧಾರ್ ರಾಗವನ್ನು ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ರಘುನಾಥ್ ನಾಖೋಡ್ ಹಾಗೂ ವಯೋಲಿನ್ ಸಾಥ್ ನೀಡಿದವರು ಟಿವಿ ಕಪಾಡಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನಾವೀನ್ಯತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ಧಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ಧಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಕಿಯೋನಿಕ್ಸ್ ಘಟಕಕ್ಕೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಮೊದಲ ಹಂತದಲ್ಲಿ ಎಐ ಸಿದ್ಧ ವೈಯಕ್ತಿಕ ಕಂಪ್ಯೂಟರ್ಗಳನ್ನು ರಾಜ್ಯದ ಗ್ರಾಮೀಣ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಜನನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಸಾಮರ್ಥ್ಯ ಹಾಗೂ ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲ್ವೆ ವಿದ್ಯುದೀಕರಣ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಾಗುತ್ತಿದೆ. 162,57,00,000 ರೂಪಾಯಿ ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಯಣ ನವ ಭಾರತದ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ. ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ, ರಂಗಕರ್ಮಿ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಸ್ ಪಾಟೀಲ್.
1: ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 9 ರಿಂದ ಜೂನ್ 13 ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 11 ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 11 ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 9 ರಿಂದ ಜೂನ್ 11 ಯೆಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ತಿಳಿಸಿದ್ದಾರೆ.

0: ರಾಯಚೂರು ಜಿಲ್ಲೆಯ ವಿವಿಧೆಡೆ ಪೂರೈಕೆಯಾಗುವ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲಿಸಿ ವರದಿ ನೀಡಬೇಕು, ನವೀಕೃತ ಕೆರೆಗಳಿಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ 6 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಬೀಚ್ ಸ್ವಚ್ಛತಾ ಯಂತ್ರವನ್ನು ದುರಸ್ತಿಗೊಳಿಸಲಾಗಿದೆ. ಸಮುದ್ರ ಹಾಗೂ ನದಿ ಪಾತ್ರಗಳಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಕಡಲ ತೀರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಈ ತಿಂಗಳ 21ರಂದು ಆಯೋಜಿತವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27ರಿಂದ ಜುಲೈ 12ರವರೆಗೆ ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ಧತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾವಿ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ. ಇಂದಿನ ತಲೆಮಾರಿಗೆ ಪರಿಚಯವೇ ಇಲ್ಲದಷ್ಟು ನೇಪಥ್ಯಕ್ಕೆ ಸರಿದಿರುವ ಕಾವಿಕಲೆಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾವಿಕಲೆ ಕುರಿತ ಸಂಶೋಧನೆಯನ್ನೂ ನಡೆಸ್ತಾ ಇರುವಂತಹ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
1: ಮೇಡಮ್. ಈಗ ಕಾವಿಕಲೆ ಅಂದ್ರೆ ಏನು, ಅದು ಹೇಗೆ ಬೆಳೆದು ಬಂತು, ಅದರ ಇತಿಹಾಸವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ.
3: ಕಾವ್ ಅಂತ ಹೇಳಿದ್ರೆ ಕೆಂಪು, ಕೆಂಪು ಮಣ್ಣು ಹಾಗೂ ಸುಣ್ಣವನ್ನು ಬಳಸಿಕೊಂಡು ಗೀರಿ ರಚದ ಭಿತ್ತಿ ಚಿತ್ರಗಳೇ ಕಾವಿಕಲೆ. ಇದರ ಇತಿಹಾಸ ಬಹಳ ಪುರಾತನವಾದದ್ದು. ಗೋವಾದಿಂದ ಪ್ರಾರಂಭವಾದ ಈ ಕಲೆಯು ಪ್ರಮುಖವಾಗಿ ಸಾರಸ್ವತ್ ಸಮುದಾಯದವರ ಪ್ರತಿಯೊಂದು ದೇವಸ್ಥಾನದ ಗೋಡೆಯ ಮೇಲೆ, ಮನೆ ಮಠದ ಗೋಡೆಯ ಮೇಲೆ 16ನೇ ಶತಮಾನದಲ್ಲಿ ನೋಡಲಿಕ್ಕೆ ಸಿಗ್ತಿತ್ತು. ಆದರೆ ಪೋರ್ಚುಗಲ್ ಆಕ್ರಮಣದ ನಂತರ ರಿಲಿಜಿಯಸ್ ಕನ್ವರ್ಷನ್ಗೆ ಯಾರು ಇಷ್ಟಪಡಲಿಲ್ಲ. ಆವಾಗ ಈ ಸಾರಸ್ವತ್ ಸಮುದಾಯದವರು ಬೇರೆ ಬೇರೆ ಕಡೆ ವಲಸೆ ಹೋದರು. ಎಲ್ಲೆಲ್ಲಿ ನೆಲೆಸಿದರೋ ಅಲ್ಲಿ ಅವರು ಅವರ ದೇವಸ್ಥಾನವನ್ನು ಕಟ್ಟಿ ಕಾವಿಕಲೆ ಮಾಡಿಸಿದ್ರು. ಸೊ ಈ ನಿಟ್ಟಿನಲ್ಲಿ ಕಾವಿಕಲೆ ಉಳಿಸುವಲ್ಲಿ ಬೆಳೆಸುವಲ್ಲಿ ಸಾರಸ್ವತ್ ಸಮುದಾಯದ್ದು ಪಾತ್ರ ಬಹಳ ಪ್ರಮುಖವಾದದಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀತಿ ನಾವು ಕಾವಿಕಲೆ ಗೋವಾದಿಂದ ಹಿಡಿದು ಸಾಧಾರಣ ನಿಮ್ಮ ಮಂಗಳೂರು ಕೇರಳ ಸೈಡ್ ತನಕ ನೋಡ್ಲಿಕ್ಕೆ ಸಿಗ್ತದೆ
1: ಕಾವಿಕಲೆ.
3: ಹೌದು, ಇದು ಇದರ ಇತಿಹಾಸ.
1: ಹಿಂದಿನ ಕಾಲದಲ್ಲಿ ಅದು ಕೂಡ ನಮ್ಮ ಈ ಹಂಚಿನ ಮನೆಯು ಮುಳಿಹುಲ್ಲಿನ ಮನೆಗಳಲ್ಲೂ ಆ ಗೋಡೆಯಲ್ಲಿ ಕೆಳಗೆ ಮಾಡಿರ್ತಾರೆ ಅದನ್ನು. ಅಂದ್ರೆ ಅದರ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಈ ವರ್ಲಿ ಆರ್ಟ್ ತರನೇ ಕಾಣುವಂತಹ ಈ ಕಲೆ ನಿಜವಾಗಿ ಕೂಡ ಅದು ವರ್ಲಿ ಆರ್ಟ್ ಏನು?
3: ಇಲ್ಲ, ವರ್ಲಿ ಆರ್ಟ್ ಟೋಟಲಿ ಡಿಫ್ರೆಂಟ್ ಆರ್ಟ್. ಅದರಲ್ಲಿ ನಿಮ್ಗೆ ಎಲ್ಲ ಜಾಮೆಟ್ರಿಕಲ್ ಡಿಸೈನ್ ಸಿಗತ್ತೆ. ಅದು ಕೂಡ ನೈಸರ್ಗಿಕವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡೇ ಮಾಡಿರುವಂಥದ್ದು. ಆದರೆ ಕಾವಿಕಲೆಯದು ವಿಶೇಷತೆ ಏನಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಕಾವಿಕಲೆಯನ್ನು ರಚಿಸುವ ವಿಧಾನ ಉಂಟಲ್ಲ, ಅದು ತೀರಾ ವಿಭಿನ್ನವಾದದ್ದು. ಆದ್ರಿಂದ ಇದು ಕಾವಿಕಲೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅದನ್ನು ಮಾಡುವವರೇ ಇಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ. ಈಗ ಕ್ಯಾನ್ವಸ್ ಮೇಲೆ ಇನಾಮಲ್ ಪೇಂಟ್ ಹಿಡಿದು ಗೋಡೆ ಮೇಲೆ ಎಲ್ಲ ಮಾಡುವವರು ನಿಮ್ಗೆ ಈಗ ಬಹಳಷ್ಟು ಜನ ಸಿಗ್ತಾರೆ. ಯಾಕೆಂದ್ರೆ ಕಾವಿಕಲೆದು ಪುನರುತ್ಥಾನ ಆಗಿದೆ ಈಗ. ಈಗ ಸಾಧಾರಣ ಎಲ್ಲ ಕಡೆ ಕಾವಿಕಲೆ ಅಂತ ಕೇಳಿದವರು ಇದ್ದಾರೆ, ಮಾಡುವವರು ಇದ್ದಾರೆ. ಆದ್ರೆ ನಮ್ಗೆ ಒರಿಜಿನಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಿದ್ರು ನೋಡಿ ಗೋಡೆ ಮೇಲೆ, ಆ ರೀತಿ ಮಾಡುವವರು ಈಗ ಸಿಗ್ತಾ ಇಲ್ಲ ನಮ್ಗೆ.
1: ಪುರಾತನ

0: ಪುರಾತನ ಶೈಲಿಯಲ್ಲಿ
1: ಅಂದ್ರೆ ಅದಕ್ಕೆ ಈಗ ಆಧುನಿಕ
0: ಈಗ ಅದನ್ನು ಉಳಿಸಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಅಳಿವಿನಂಚಿನಲ್ಲಿರುವಾಗ ಕಾವಿಕಲೆ ಹೆಸರು ಕೇಳದೇ ಇರುವಾಗ ನಾವು ಹೊಸ ಮೀಡಿಯಮ್ಸ್ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಇದರ ಅರಿವು ಹಾಗೂ ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ ನಿಜ. ಆದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವವರು ಇದ್ದಾರೋ ಏನೋ, ಆದ್ರೆ ಇಷ್ಟರ ತನಕ ನಮ್ಗೆ ಸಿಗ್ಲಿಲ್ಲ. ಕೆಲವು ರೆಕಾರ್ಡ್ಸ್ ಪ್ರಕಾರ 70 ಇಯರ್ಸ್ ಬ್ಯಾಕ್ ಅಂತ ಜನರು ಆ ಜನರನ್ನ ಆಗಿ ಹೋಗಿದೆ ಅಂತ ಹೇಳ್ತಾರೆ.
1: ಸಾಮಾನ್ಯವಾಗಿ ನೀವು ಹೇಳಿದ್ರಿ ಗೋವಾದಿಂದ ಸಾಧಾರಣ ಕೇರಳದ ಮಧ್ಯಭಾಗದವರೆಗೆ ಈ ಕಾವಿಕಲೆ ಹಬ್ಬಿಕೊಂಡಿದೆ ಅಂತೇಳಿ. ಈಗ ಅದು ಹೊಸ ಮನೆಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೋ ಅಥವಾ ದೇವಾಲಯಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೋ ಅಥವಾ ಏನು ಈ ಬಗ್ಗೆ ಹೇಳಿ.
0: ಈಗ ಇದ್ರದ್ದು ಜಾಗೃತಿ ಮುಗಿದ ನಂತರ ತುಂಬಾ ಜನ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನದ ಗೋಡೆ ಮೇಲೆ ಆಕ್ರಿಲಿಕ್ ಪೇಂಟ್, ಇನಾಮೆಲ್ ಪೇಂಟ್ ಎಲ್ಲ ಯೂ ಮಾಡಿಸಿ ಕಲಾವಿದರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಮನೆಯಲ್ಲಿಯೂ ಮಠಗಳಲ್ಲಿಯೂ ಆಸಕ್ತಿ ತೋರಿಸಿ ಜನರು ಈಗ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ಲಸ್ ಕ್ಯಾನ್ವಸಿನ ಮೇಲೆ ನಾವೇನ್ ಮಾಡ್ತೇವೆ ಅದನ್ನು ಕೂಡ ಬಹಳ ಆಸ್ತಿಯಿಂದ ಕೊಂಡ್ಕೊಳ್ತಾ ಇದ್ದಾರೆ.
1: ಈಗ ಈ ಕಲೆಗೆ ನಿಮ್ಮ ಪ್ರವೇಶ ಹೇಗಾಯ್ತು?
0: ಸದಾ 2007ರಲ್ಲಿ ನಾನು ಕುಮಟಾ ದೇವಸ್ಥಾನಕ್ಕೆ ಹೋಗಿದ್ದೆ, ಶ್ರೀ ಮಹಾಲಸನಾರಾಯಣಿ ಟೆಂಪಲ್. ಅಲ್ಲಿ ಎಲ್ಲಾ ಗೋಡೆಗಳ ಮೇಲೆ ಈ ಭಿತ್ತಿ ಚಿತ್ರಗಳನ್ನು ಇವಾಗೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ, ಮತ್ತೆ ಹೊನ್ನಾವರದ ರಾಮ ಮಂದಿರದಲ್ಲಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಕುಮಟಾ ದೇವಸ್ಥಾನದಲ್ಲಿ ನಾನು ಏನ್ ನೋಡಿದೆ ಅದು ನನ್ನನ್ನು ತುಂಬಾ ಆಕರ್ಷಿಸಿತು. ಸೊ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಷ್ಟರ ತನಕ ಎಲ್ಲ ಬೇರೆ ಬೇರೆ ರೀತಿಯ ಕಲೆಗಳನ್ನು ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ಮಾಧ್ಯಮದಲ್ಲಿ ಕೂಡ ಪೇಂಟಿಂಗ್ಸ್ ಮಾಡ್ತಾ ಇದ್ದೆ. ಆದ್ರೆ ಒಂದು ನಿರ್ದಿಷ್ಟ ಗುರಿ ಅಂತ ಇರಲಿಲ್ಲ ನನ್ನ ಕಲಾ ಜೀವನಕ್ಕೆ. ಸೊ ಅಲ್ಲಿ ಹೋದ ನಂತರ ನನ್ನ ಈ ಕಲಾ ಜೀವನಕ್ಕೆ ಒಂದು ಗುರಿ ಸಿಕ್ತು. ಮೊದಲನೇದೇನಂತ ಹೇಳಿದ್ರೆ ನಮ್ಮ ಹಿರಿಯರು ಮಾಡಿದಂತಹ ಆ ಕಲೆ ನಿಜವಾಗ್ಲೂ ನೋಡ್ಲೇಬೇಕಾದದ್ದು, ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ.
1: ಹೌದು ಹೌದು
0: ಅಲ್ವಾ. ಸೊ ಎರಡನೇದು ಅದು ಸಾರಸ್ವತ್ ಸಮುದಾಯದವರು ಉಳಿಸಿ ಬೆಳೆಸಿ ಇಲ್ಲಿ ತನಕ ತಂದವರು. ನಾನು ಸಾರಸ್ವತ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೇನೆ. ಸೊ ಆವಾಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂತು, ಯಾವಾಗ್ಲೂ ನಾವು ಕಲೆಯನ್ನು ಉಳಿಸುವ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸಬೇಕು? ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನಾನು ಯಾಕೆ ಇಡಬಾರದು ಅಂತ ಆ ಪ್ರಶ್ನೆಯೊಂದು ನನ್ನ ಮನಸ್ಸಿನಲ್ಲಿ ಬಂತು. ಮತ್ತೆ ಆ ಕಲೆಯಲ್ಲಿ ಇರುವ ರೇಖಾಲಾಲಿತ್ಯ ನನ್ನನ್ನು ತುಂಬಾ ಆಕರ್ಷಿಸಿತು. ದ ಕ್ರಿಯೇಟಿವಿಟಿ, ಅವರು ಸಿಲೆಕ್ಟ್ ಮಾಡಿದಂತಹ ವಿಷಯಗಳು, ನಮ್ಮ ಶಿವಪುರಾಣ, ವಿಷ್ಣು ಪುರಾಣ, ದೇವಿ ಪುರಾಣ, ಭಾಗವತ್ ಪುರಾಣ, ಇನ್ ಪುರಾಣಗಳಿಂದ ಕಥೆಗಳನ್ನು ಆಯ್ದು ಚಿತ್ರರಚನೆ ಮಾಡಿದ್ದರು. ಅದು ಎಷ್ಟು ಸುಂದರವಾಗಿತ್ತಂತ ಹೇಳಿದ್ರೆ ನನಗೆ ಇವತ್ತಿಗೂ ಅದು ನೋಡಿದಷ್ಟು ಸಾಲುದಿಲ್ಲ. ಅದರಿಂದ ಅದು ನನ್ನ ಟರ್ನಿಂಗ್ ಪಾಯಿಂಟ್ ಕಲಾ ಜೀವನದಲ್ಲಿ. ಸೊ ಆ ದಿನ ನಾನು ನಿಶ್ಚಯಿಸಿದೆ, ಇನ್ನು ಮಾಡುವುದಾದ್ರೆ ಕಾವಿಕಲೆ, ಮತ್ತೆ ಅದನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಒಂದು ಎಷ್ಟು ನಾನು ಟೈಮ್ ಈ ಕಲಾ ಜೀವನದಲ್ಲಿ ಇದ್ದೇನೆ ಅದು ಕೇವಲ ಕಾವಿಕಲೆಗೆ ಮೀಸಲಾಗಿ ಇಡುತ್ತೇನೆ ಅಂತ.
1: ಇದೇನಾದ್ರೆ ನೀವು ಬೇರೆ ಯಾವುದೇ ಡ್ರಾಯಿಂಗ್ ಗಳನ್ನ ಮಾಡ್ತಾ ಇಲ್ಲ?
0: ಆರ್ಡರ್ ಬಂದ್ರೆ ನಾನು ತೆಗೆದುಕೊಳ್ತೇನೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನನ್ಗೋಸ್ಕರ ಅಂತ ಮಾಡ್ತಾ ಇಲ್ಲ, ನಂದು ಇಡೀ ಜೀವನ ಈಗ ಕೇವಲ ಕಾವಿಕಲೆಗೆ ಮಾತ್ರ ಮೀಸಲು.
1: ಅದನ್ನೀಗ ನೀವು ಎಲ್ಲೆಲ್ಲ ಕಾವಿಕಲೆಗಳನ್ನ ಮಾಡಿದ್ದೀರಿ ಮೇಡಮ್?
0: ಕಾವಿಕಲೆ ನಾನು ಗೋಡೆ ಮೇಲೆ ಮಾಡುವುದಿಲ್ಲ, ನಾನು ಕ್ಯಾನ್ವಸಿನ ಮೇಲೆ ಮಾಡ್ತೇನೆ. ಅದಕ್ಕೂ ಕೆಲವು ಕಾರಣಗಳಿವೆ. ಮೊದಲನೇದು ನಾನು ಹೇಳಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡ್ತೇನಂತ ನಿಶ್ಚಯ ಮಾಡಿರುವಾಗ ನನಗೆ ಕಲಿಸುವವರು ಯಾರು ಸಿಗ್ಲಿಲ್ಲ ಒಂದು. ಎರಡನೇದು ನಾವು ಕಾವಿಕಲೆಯನ್ನು ಗೋಡೆಗಳ ಮೇಲೆ ಮಾಡಿದ್ರೆ ಎಷ್ಟು ಜನರು ನೋಡ್ತಾರೆ ಅಲ್ವಾ. ಈಗ ಆ ಆರ್ಟ್ ಫಾರ್ಮಿನ ಬಗ್ಗೆ ನಿಮ್ಗೆ ಒಂದು ಅವೇರ್ನೆಸ್, ಅರಿವು ಅಥವಾ ಜಾಗೃತಿ ಮೂಡಿಸಬೇಕಾದ್ರೆ ನಾವು ಜನರನ್ನು ಅಲ್ಲಿ ಎಳೆದು ತಂದು ನಿಲ್ಲಿಸಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಉತ್ತಮವಾದ ದಾರಿ ನನ್ಗೆ ಏನಂತ ಅನಿಸ್ತಂತ ಹೇಳಿದ್ರೆ ಕ್ಯಾನ್ವಸ್ ಮೇಲೆ ಮಾಡಿ ಬೇರೆ ಬೇರೆ ಕಡೆ ಕಲಾ ಪ್ರದರ್ಶನವನ್ನು ಮಾಡುದು, ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಎಲ್ಲೆಲ್ಲಿ ನನ್ಗೆ ಕೇಳಿಕೊಂಡು ಬರ್ತಾರೆ ಅಲ್ಲಿ ಕಾವಿಕ ಕಾರ್ಯಾಗಾರ ಮಾಡಿ ಅದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು. ಸೊ ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿಕೊಂಡು ಹೋದೆ. ಸೊ ನಾನು ಗೋಡೆ ಮೇಲೆ ಮಡದಿದ್ದಕ್ಕೂ ಇದುವೇ ಕಾರಣ. ಯಾಕೆಂದ್ರೆ ಕೆಲವು ಸತಿ ಜನರು ಬರದಿದ್ದಾಗ ನಾವು ಜನರತ್ರ ಹೋಗಿ ಈ ಕಲೆಯ ಬಗ್ಗೆ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅದು ಕೂಡ ಒಂದು

0: ಕಲೆಯನ್ನು ಉಳಿಸುವ ದಾರಿ.
1: ಆ ರೀತಿಯಾಗಿ ನೀವು ಕಲೆಯನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಈಗ ಆಗ್ಲೇ ಹೇಳಿದ ಹಾಗೆ ನೀವು ಸಾಂಪ್ರದಾಯಿಕ ಶೈಲಿ ಅಂತ ಹೇಳಿ, ಈಗ ಕಾವ್ಯ ಕಲೆಯನ್ನ ಮಾಡುವಾಗ ಅಂದ್ರೆ ಈಗಿನ ದಿನಗಳಲ್ಲಿ ಗೋಡೆಗಳಲ್ಲಿ ಈ ಸುಣ್ಣವನ್ನು ಬಳಸಿ ಮಾಡ್ತಾರ ಹೇಗೆ?
0: ಈಗ ಕೆಲವರು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲದಲ್ಲ, 2016 ಜನವರಿಯಲ್ಲಿ ನನ್ನ ಸೀನಿಯರ್ ಫೆಲೋಶಿಪ್ ಪ್ರಾಜೆಕ್ಟಿನ ಭಾಗವಾಗಿ ಸುಳ್ಯದಲ್ಲಿ ಪ್ರೊಫೆಸರ್ ಎಸ್ ಎ ಕೃಷ್ಣಯ್ಯ ಅವರು ನಿರ್ದೇಶಕರು, ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿದ್ದು ಅವರ ನೇತೃತ್ವದಲ್ಲಿ ಮತ್ತು ಶ್ರೀ ರಾಘವೇಂದ್ರ ಅಮೀನ್ ಅಂತ ಆರ್ಟಿಸ್ಟ್ ಅವರ ಸಹಾಯದಿಂದ ನಾವು ಸುಳ್ಯದಲ್ಲಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡುವ ಕಾರ್ಯಾಗಾರ ಹಾಕಿಕೊಂಡೆವು. ಸುಳ್ಯದಲ್ಲಿ ಶ್ರೀಮತಿ ಜಯಮ್ಮ ಚೆಟ್ಟಿಮಾಡ ಅವರ ತೋಟದಲ್ಲಿ ಈರಿ ಗೋಡೆಯನ್ನು ಕಟ್ಟಿಸಿ ನೈಸರ್ಗಿಕವಾಗಿ ಅಂದರೆ ಸಿಂಪುಗಳನ್ನು ಸುಟ್ಟು ಸುಣ್ಣವನ್ನು ಪಡೆದು ಕಾವಿ ಬಣ್ಣವನ್ನು ಕಾವಿ ಮಣ್ಣನ್ನು ಪ್ರಯೋಗಿಸಿ ನಾವು ಕಾವಿ ಚಿತ್ರಕಲೆಯನ್ನು ಮಾಡಿದೆವು. ಸೊ ಆವಾಗ ನಮಗೆ ಸುಳ್ಯ, ಮಂಗಳೂರು, ಉಡುಪಿಯಿಂದ ಅನೇಕ ಕಲಾವಿದರು, ಕಲಾಭಿಮಾನಿಗಳು, ಕಲೆಯಲ್ಲಿ ಆಸಕ್ತಿ ಉಳ್ಳವರು ಮತ್ತೆ ಈರಿ ಕಲಿಬೇಕು ಅಂತ ಯಾರಿಗೆಲ್ಲ ಮನಸ್ಸಿತ್ತು ಅವರೆಲ್ಲ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದನ್ನು ಕಲ್ತು ಅಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕ ರೀತಿ,
1: ಸಾಂಪ್ರದಾಯಿಕ ಶೈಲಿಯಲ್ಲಿ.
0: ಸಾಂಪ್ರದಾಯಿಕ ರೀತಿ ಆದ್ರೆ ಮುಂಚೆ ಕಡಲ ತೀರದಲ್ಲಿ ಹೇರಳವಾಗಿ ಸಿಂಪುಗಳು ಸಿಗ್ತವೆ, ಅವುಗಳನ್ನು ಸುಟ್ಟು ಬಿಳಿ ಸುಣ್ಣ ಪಡಿದ್ರು. ಈ ಸುಣ್ಣಕ್ಕೆ ಹುಳಿಯಾದ ಬೆಲ್ಲ ಮತ್ತೆ ಬೇರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಹಾಕಿ 2 ವಾರ ಕೊಳೆ ಹಾಕ್ತಿದ್ರು. 2 ವಾರದ ನಂತರ ಒನಕೆಯಿಂದ ಇದನ್ನು ಸರಿಯಾಗಿ ಕುಟ್ಟಿ ಒಂದು ಹದವಾದ ಮಿಶ್ರಣವನ್ನು ತಯಾರು ಮಾಡ್ತಿದ್ರು. ಈ ಮಿಶ್ರಣವನ್ನು ನಿಮಗೆ ಯಾವ ಗೋಡೆ ಮೇಲೆ ಕಾವಿಕಲೆ ಮಾಡಲಿದೆ ಅದರ ಮೇಲೆ ಏಕಪ್ರಕಾರವಾಗಿ ಹಲವು ಬಾರಿ ಲೇಪಿಸ್ತಿದ್ರು. ಅಂದರೆ 2 ಲೇಯರ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಒಣಗಲಿಕ್ಕೆ. ಈ ರೀತಿ ತಯಾರಾದ ನಂತರ ಇದೇ ಮಿಶ್ರಣಕ್ಕೆ ಅವರು ಕಾವಿ ಮಣ್ಣನ್ನು ಬೆರೆಸಿ ಪುನಃ ಅದರ ಮೇಲೆ ಏಕಪ್ರಕಾರವಾಗಿ ಹಾಕ್ತಿದ್ರು. ಮತ್ತೆ ಮೊನಚಾದ ಒಂದು ವಸ್ತುವಿನಿಂದ ಚಿತ್ರಗಳನ್ನು ಬಿಡಿಸ್ತಿದ್ರು. ಆವಾಗ ಎಲ್ಲೆಲ್ಲಿ ಗೀರ್ತಾರೋ ಅಲ್ಲಿ ಮೇಲಿಂದ ಕಾವಿ ಬಣ್ಣ ಹೋಗಿ ಅಡಿಯಿಂದ ಬಿಳಿ ರೇಖೆಗಳಿಂದ ಚಿತ್ರಗಳು ಮೂಡಿ ಬರ್ತಿದ್ವು. ಆದ್ರಿಂದ ಇದು ಕಾವಿ ಕಲೆಯದು ವಿಶೇಷತೆ. ಮತ್ತೆ ಒಂದು ದಿನ ಬಿಟ್ಟು ಪ್ರತಿ 4 ಗಂಟೆಗೊಮ್ಮೆ ನೀರನ್ನು ಸಿಂಪಡಿಸ್ತಿದ್ರು 1 ವಾರದ ತನಕ. ಈಗ ನಾವು ಕ್ಯೂರಿಂಗ್ ಅಂತ ಹೇಳೋದಿಲ್ವಾ, ಆ ರೀತಿಯಲ್ಲಿ ಆ ರೀತಿ ಮಾಡಿದರೆ ಇದು ಯಾವ ಮಳೆಗೂ ಯಾವ ಕ್ಲೈಮೇಟಿಗೂ ಕಾವಿ ಕಲೆ ಹಾಳಾಗುವುದಿಲ್ಲ, ಉಳಿತದೆ ಅಂತ. ಸೊ ನಾವು ಈಗ ಈಗ ಸಹ ಒಂದು 400-500 ವರ್ಷದ ಹಿಂದೆ ಮಾಡಿದ ಕಾವ್ಯ ಕಲೆ ನೀವು ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ.
1: ಅದು ದೇವಸ್ಥಾನ ಉಳ್ಕೊಂಡಿರುವಂತದ್ದು.
0: ಹೌದು, ಸಾಂಪ್ರದಾಯಿಕ ಅಂತ ಹೇಳುವಾಗ ಮುಂದೆ ಹೇಗೆ ಮಾಡ್ತಿದ್ರು ಅದೇ ರೀತಿಯಲ್ಲಿ ಆಗ್ಬೇಕು. ಒಂದು ಚೂರು ನಾವು ಚೇಂಜಸ್ ಮಾಡಿದ ಕೂಡ ಅದು ಸಾಂಪ್ರದಾಯಿಕ ರೀತಿಗೆ ಬರ್ತದೋ ಇಲ್ವೋ ಅಂತ ಅದು ಜನರಿಗೆ ಬಿಟ್ಟದು, ಆಲೋಚನೆ ಮಾಡುದು.
1: ಅದೇ ಹಿಂದಿನ ಕಾಲದಲ್ಲಿ ಗೋಡೆಗೆ ಸಗಣಿ ಸಾರಿಸಿ ಅದರ ಮೇಲೆ ಅದು ಆ ಕಲೆಯನ್ನ ಬಿಡಿಸುವಂತದ್ದಿದೆಯಲ್ಲ, ಅದು ನೋಡುವುದಕ್ಕೂ ಕೂಡ ಬಹಳ ಒಂದು ಅದ್ಭುತವಾಗಿತ್ತು.
0: ಹೌದು.
1: ಈಗ ಮೇಡಮ್, ನೀವು ಆರಂಭದಲ್ಲಿ ಮಾಡಿದಂತಹ ಆ ಕಲೆಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ನಿಮಗೆ?
0: ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಮನಸ್ಸಿನಲ್ಲಿ ಒಂದು ಅಳುಕಿರ್ತದೆ.
1: ಹೌದು, ಭಯ
0: ಅಂದ್ರೆ ಇದನ್ನು ನಾನು ಉಳಿಸ್ಲಿಕ್ಕಾಗ್ತದ, ಬೆಳೆಸ್ಲಿಕ್ಕಾಗ್ತದ, ಜನರಿಗೆ ಅದು ಇಷ್ಟ ಆಗ್ತದ ಇಲ್ವಾ ಅಂತ ಆ ಒಂದು ಅಳುಕಿರ್ತದೆ. ಯಾಕೆಂದ್ರೆ ನಾನು ಏನು ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ನಾನು ಈ ಶೈಲಿಯನ್ನು ಹಿಡಿದವಳು. ಎಕ್ಸಿಬಿಷನ್ ನಾನು ಒಂದು ಕಡೆಯಲ್ಲಿ ಮಾಡ್ತೇನೆ, ಇನಾಗ್ರೇಷನ್ಗೆ ಬಂದವರಿಗೆ ಇಷ್ಟ ಆದವರು ಮತ್ತೆ ಬಾಯಿಂದ ಬಾಯಿಗೆ ಆ ಮಾತು ಹೋಗ್ತದೆ, ಚಿತ್ರಗಳು ಒಳ್ಳೇದಿವೆ ನೋಡ್ಲೇಬೇಕಾದದ್ದು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಆಗುವಂತಹ ಪಬ್ಲಿಸಿಟಿ ಉಂಟಲ್ಲ, ಅದು ಮೀಡಿಯಾದವರದ್ದು. ನನಗೆ ಮೀಡಿಯಾದವರದ್ದು ಒಳ್ಳೆ ಸಹಕಾರ ಸಿಕ್ಕಿತ್ತು. ಒಳ್ಳೆ ನನಗೆ ಅಂತ ಹೇಳುದಿಲ್ಲ, ಕಾವ್ಯ ಕಲೆಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿತ್ತು. ಯಾಕೆಂದ್ರೆ ಕಾವ್ಯ ಕಲೆ ನಾನು ಹೊಸತಾಗಿ ಮಾಡಿದ್ದಲ್ಲ, ನಾನು ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದು ಮರ್ತೋಗಿದೆ ಪರಿಚಯ ಮಾಡಿ ಕೊಡುದು ಮರಿಬಾರ್ದು ಅಂತ. ಸೊ ಮತ್ತೆ ಎಕ್ಸಿಬಿಷನ್ಗೆ ಬಂದವರು ಅಂದ್ರೆ ತುಂಬಾ ಹಿರಿಯರು, ಆವಾಗ ಅವರು ಹೇಳಿದ್ರು ನಾವು ಇದು ನಮ್ಮ ದೇವಸ್ಥಾನದಲ್ಲಿ ನೋಡಿದ್ದೇವೆ ಅಂದ್ರೆ ಅವರಿಗೆ ಏನೋ ಒಂದ್ ನಮೂನೆ ಖುಷಿ, ಬಿಕಾಸ್ ದೇ ಕುಡ್ ರಿಲೇಟ್ ಟು ದ ಆರ್ಟ್. ಅಂದ್ರೆ ಅವರು ಅವರ ಯೂತ್ ನಲ್ಲೆಲ್ಲ ಈ ವರ್ಕ್ಸ್ ನೆಲ್ಲ ನೋಡಿದ್ದಾರೆ. ಮಕ್ಕಳಿಗೆ ಏನಾಯ್ತಂತ ಹೇಳಿದ್ರೆ ಬಾಕಿ ಎಲ್ಲ ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿತ್ತು, ಇದೊಂದು ಏನೋ ಹೊಸತ್ತು, ಅದು ಕಲಿಬೇಕಂತ ಒಂದು ತವಕ ಮಕ್ಕಳಲ್ಲಿ. ಅದಕ್ಕೆ ಸರಿಯಾಗಿ ಎಕ್ಸಿಬಿಷನ್ಗೆ ಬಂದ ಶಿಕ್ಷಕರು

0: ಅಥವಾ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ನವರು ಫ್ಯಾಕಲ್ಟಿ ಅವರು ಯಾರು ಬಂದಿದ್ದಾರೆ ಅವರಿಗೂ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ಸೊ ಅವರು ನನ್ನನ್ನು ಅಪ್ರೋಚ್ ಮಾಡಿದ್ರು. ಸೊ ನನಗೆ ಯಾರ್ಯಾರು ಅಪ್ರೋಚ್ ಮಾಡಿದ್ರು ಈ ವರ್ಕ್ಶಾಪ್ ಮಾಡಲಿಕ್ಕೆ, ನಾನು ಎಲ್ಲ ಕಡೆ ಒಪ್ಪಿಕೊಂಡೆ. ಆ ರೀತಿ ನನಗೆ ಒಂದು ಅಪರ್ಚುನಿಟಿ ಸಿಕ್ತು. ಬರೀ ಎಕ್ಸಿಬಿಷನ್ ಮಾಡಿ ಇದನ್ನು ರಿವೈವ್ ಮಾಡಿದ್ದಂತ ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಶಾಲೆ ಹೋಗಿ ಆ ಮಕ್ಕಳಿಗೆ ಹೇಳಿಕೊಡುದು, ಅದರ ಬಗ್ಗೆ ಮಾತಾಡುದು, ನಾನು ಮಾಡಿದ ವರ್ಕ್ಸ್ ತೋರಿಸುದು. ಸೊ ಅದು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಸೊ ಇದೆಲ್ಲ ನನಗೆ ಪೂರ್ವವಾಗಿ ಕಾವಿಕಲೆಯ ಪುನರುತ್ಥಾನಕ್ಕಾಗಿ ಇದೊಂದು ಒಳ್ಳೆ ಅವಕಾಶ ಸಿಕ್ತು.
1: ಹಾಗೆ ಹಾಗಾದ್ರೆ ನೀವು ಈಗ ಹಿಂದೆ ಇದ್ದಂತಹ ನಿಮ್ಮ ಈ ಆರ್ಟ್ ಫಾರ್ಮ್ ಗಳನ್ನ ನೀವು ಹಾಗಾದ್ರೆ ಬಿಟ್ಟು ಬಿಟ್ರಾ? ಈಗ
0: ಸಂಪೂರ್ಣವಾಗಿ ಯಾವುದೇ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಇಂಥದೊಂದು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಮಾಡಿಕೊಡ್ತೇನೆ ಆರ್ಟ್ ವರ್ಕ್, ಇಲ್ಲ ಅಂತಲ್ಲ.
1: ಯಾವ್ದೆಲ್ಲ ಮಾಡ್ತಾ ಇದ್ರೆ?
0: ನಾನ್ ಮುಂಚೆ ಆಯಿಲ್ ನಲ್ಲಿ ಮಾಡ್ತಿದ್ದೆ, ವಾಟರ್ ಕಲರ್ ಮಾಡ್ತಿದ್ದೆ, ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್ ವರ್ಕ್, ಎಲ್ಲ ವರ್ಕ್ಸ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಂದು ಆರ್ಟಿಗೆ ನಾನು ಯಾವ್ದು ಟೈಮ್ ಡಿವೋಟ್ ಮಾಡ್ತೇನೆ ಅದು 99% ಫುಲ್ ಕಾವ್ಯ ಕಲೆಗೆ.
1: ಈಗ ಸಾಮಾನ್ಯವಾಗಿ ಈ ಗೋಡೆಯಲ್ಲಿ ಬಿಡಿಸುವಂತಹ ಈ ಕಲೆ ಅಂದ್ರೆ ಒಂದು ರೀತಿಯಲ್ಲಿ ಇದು ಕಡಿಮೆಯಾಗ್ತಾ ಇರುವುದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳ್ತೀರಿ?
0: ಮೊದಲೇ ಹೇಳಿದಾಗೆ ಈಗ ಅದು ಪುನರುತ್ಥಾನದಲ್ಲಿದೆ. ಅಳಿವಿನಂಚಿನಲ್ಲಿರುವಾಗ ಅದರ ಹಲವು ಕಾರಣಗಳಿವೆ. ಏನಂತ ಹೇಳಿದ್ರೆ, ಮೊದಲು ದೇವಸ್ಥಾನದ ಗೋಡೆಯ ಮೇಲೆ ಇರುವಂತಹ ಚಿತ್ರಗಳನ್ನು ಎಷ್ಟು ಮಂದಿ ನೋಡ್ತಾರೆ ಅಂತ. ಹೋಗ್ತೇವೆ, ದೇವರಿಗೆ ನಮಸ್ಕಾರ ಹಾಕ್ತೇವೆ, ನಮ್ಗೆ ಏನು ಬೇಕು ಅದನ್ನೆಲ್ಲ ಕೇಳ್ತೇವೆ, ವಾಪಸ್ ಬರ್ತೇವೆ ಅಲ್ವಾ. ಆದ್ರೆ ಅದು ಯಾಕೆ ಮಾಡಿದಾರಂತ ನಾವ್ ಯಾವತ್ತೂ ಒಂದು ದಿನ ಸಹ ಆಲೋಚನೆ ಮಾಡ್ಲಿಲ್ಲ. ಈಗ ಒಂದು ಮಗುವಿಗೆ ರಾಮಾಯಣದ ಕತೆ ಕೂತ್ಕೊಂಡು ಜಬರ್ದಸ್ತಿ ಹೇಳುವುದ್ರಲ್ಲಿ, ಮತ್ತೆ ಆ ದೇವಸ್ಥಾನದ ಸುತ್ತಲೂ ಹೋಗುವಾಗ ಆ ಚಿತ್ರಗಳ ಮೂಲಕ ನೀವು ಹೇಳಿಕೊಡುವಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ ಅಲ್ವಾ. ಸೊ ಒಂದು ಕಾರಣ ಅದು. ಮತ್ತೆ ಮೊದಲೇ ಹೇಳಿದ ಹಾಗೆ 16ನೇ ಶತಮಾನದಲ್ಲಿ ಸದಾ ಎಲ್ಲ ಕಡೆ ಈ ಕಾವಿಕಲೆ ರಾರಾಜಿಸುತ್ತಿದ್ದವು ಅಲ್ವಾ. ತುಂಬಾ ಹೇರಳವಾಗಿರುವಾಗ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಯಾವ್ದಾದ್ರೂ ಹೊಸತ್ತು ಬಂದ ಕೂಡ್ಲೆ ನಮ್ಮ ಗಮನ ಮತ್ತೆ ನಮ್ಗೆ ಕಲಿಯುವ ತವಕ ಅದರ ಬಗ್ಗೆ ಇರ್ತದೆ. ಇದನ್ನು ಉಳಿಸ್ಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇರುವುದಿಲ್ಲ. ಅದು ಎರಡನೇದು. ಮೂರಿದು, ಹೊಸ ಕಲೆಗಳಿಗೆ ಬೇಡಿಕೆ ಜಾಸ್ತಿ ಬರುವಾಗ, ಈ ಕಲೆಗೆ ಬೇಡಿಕೆ ಕಮ್ಮಿ ಕಮ್ಮಿ ಆಗ್ತಾ ಬರುವಾಗ ಅದು ಅಲ್ಲಿಗೆ ನಿಂತು ಹೋಯ್ತು.
1: ಹೌದು.
0: ಏನಾಗ್ತದಂತ ಹೇಳಿದ್ರೆ, ಯಾವ ಕಲೆಯು ನನ್ನ ಹೊಟ್ಟೆ ತುಂಬುದಿಲ್ಲ, ಅದನ್ನು ಆ ವಿಷಯವನ್ನು ನಾನು ನನ್ನ ಮಕ್ಕಳಿಗೆ, ಅಂದ್ರೆ ಆ ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಇಲ್ದಿದ್ರೆ ಪೇರೆಂಟ್ಸ್ ಅವರಾಗಿ ಹೇಳಿಕೊಡ್ತಾರೆ ಇಲ್ಲ ಅಂತ ಅಲ್ವಾ. ಅದು ಒಂದು ಕಾರಣ ಇರ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಯಾವಾಗ್ಲೂ ಓರಲ್ ಟ್ರೆಡಿಷನ್, ತಂದೆಯಿಂದ ಮಗನಿಗೆ, ಮೊಮ್ಮಗನಿಗೆ ಬಾಯಿ ಮಾತಿನಲ್ಲಿ ಪಾಸ್ ಆಗುವಂತ ವಿಷಯಗಳು ಅಲ್ವಾ. ಸೊ ನಮ್ಗೆ ಎಲ್ಲಿ ಕೂಡ ಹೆಚ್ಚಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಹೇಗೆ ಮಾಡ್ತಿದ್ರು ಅಂತ ರಿಟರ್ನ್ ಡಾಕ್ಯುಮೆಂಟೇಶನ್ ನಮ್ಗೆ ಎಲ್ಲಿ ಸಿಗ್ಲಿಲ್ಲ. ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದೊಂದು ಆಧಾರ ಬೇಕು ಅಲ್ವಾ.
1: ಹೌದು.
0: ನಮ್ಗೆ ಲೇಟ್ ಕೃಷ್ಣಾನಂದ್ ಕಾಮತ್ ಅವರು ಬರೆದ ಬುಕ್, ಎರಡು ಬುಕ್ಸ್ ಉಂಟು, ಕೊಂಕ್ಣಾಲಿ ಕಾಲ ಮತ್ತೆ ಕಾವಿಕಲೆ ಅಂತ. ಅದು ಎರಡು ಒಂದು ರೆಫರೆನ್ಸಿಗೆ ಬಿಟ್ರೆ ಬೇರೆ ಯಾವ ಬುಕ್ಗಳು ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಅದು ಒಂದು ರೀಸನ್. ಮತ್ತೆ ಇನ್ನೊಂದು, ದೇವಸ್ಥಾನದಲ್ಲಿ ಇದ್ದ ಆಡಳಿತ ವರ್ಗದವರು ಮತ್ತೆ ಆ ಊರಿನ ಜನರು ಅದನ್ನು ಉಳಿಸ್ಬೇಕಂತ ಅವರು ಮನಸ್ಸು ಮಾಡಬೇಕಿತ್ತು ಅಲ್ವಾ. ಅವರು ಮನಸ್ಸು ಮಾಡಿದ್ರೆ ಇದನ್ನು ಉಳಿಸುವ ಕಾರ್ಯ ಬಹಳ ಸುಲಭ ಆಗ್ತಿತ್ತು. ಇದೆಲ್ಲ ಹಲವಾರು ಕಾರಣಗಳು.
1: ಆದ್ರೆ ಒಂದು ರೀತಿಯಲ್ಲಿ ದೇವಸ್ಥಾನವನ್ನ ರೀಬಿಲ್ಟ್ ಮಾಡುವಾಗ ಇಂತಹ ಹಳಿಗಳು
0: ಜೀರ್ಣೋದ್ಧಾರ ಆಗುವಾಗ ಅದರ ಬಗ್ಗೆ ಅರಿವು ಜಾಗೃತಿ ಇಲ್ಲ ಅಂತ ಆದ್ರೆ ಎಲ್ಲ
1: ನೆಲ ಕಚ್ಚಿ ಹೋಗ್ತದೆ. ಈಗ ಈ ಕಾವ್ಯ ಕಲೆಯ ಬಗ್ಗೆ ನೀವು ಒಂದು ಸಂಶೋಧನೆಗೆ ಕೂಡ ಇಳಿದಿದ್ದೀರಿ, ಯಾವೆಲ್ಲ ಈ ಸಂಶೋಧನೆಯ ಫಲಿತಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್?
0: ಸಂಶೋಧನೆ ಇದರಲ್ಲಿ ನಮ್ಗೆ ಫಸ್ಟ್ ಏನಂತ ಹೇಳಿದ್ರೆ, ಕಾವಿಕಲೆ ಗೋವಾದಿಂದ ಹಿಡಿದು ಎಲ್ಲೆಲ್ಲಿ ಇದೆ ಅಂತ ಫಸ್ಟ್ ನಾವು ಅದನ್ನು ಹುಡುಕಬೇಕಾಗತ್ತೆ. ಮತ್ತೆ ಕೆಲವೆಲ್ಲ ಮೆಮರೈಸ್ಡ್ ಅಕೌಂಟ್ಸ್, ಈಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಳ್ಳುದು, ಎಲ್ಲಿ ನೋಡ್ತೇವೆ ಅದನ್ನು ನಾವು ಚಿತ್ರೀಕರಿಸಿ ಅದನ್ನು ಡಾಕ್ಯುಮೆಂಟೇಶನ್ ಮಾಡುದು, ಏನು ಉಳಿದಿದೆ ಅದರದ್ದು ಡಾಕ್ಯುಮೆಂಟೇಶನ್ ಮಾಡು, ಮತ್ತೆ ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅದನ್ನು ನಾವು ಒಂದು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಅದು ಕಾವಿಕಲೆ ಎಲ್ಲಿಂದ ಪ್ರಾರಂಭವಾದದ್ದು, ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಹೋಯಿತು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ರಿಸರ್ಚ್ ವರ್ಕ್.
1: ಅಳಿವಿನಂಚಿನಲ್ಲಿ ಇರತಕ್ಕಂತಹ ಈ ಸಾಂಪ್ರದಾಯಿಕ ಕಲೆಯನ್ನ ಉಳಿಸುವಲ್ಲಿ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು?

0: ಹೌದು ಮೇಡಮ್.
1: ಪ್ರಯತ್ನ ಅಂತ ಏನಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾವಿಕಲೆದು ಪುನರುತ್ಥಾನ ಆಗಿದೆ. ಆದ್ರೂ ನಾನು ಈಗ ಕಾವಿಕಲೆ ಅಂತಲ್ಲ, ಯಾವುದೇ ಅಳಿವಿನಂಚಿನಲ್ಲಿರುವ ಕಲೆಯನ್ನು ಹೇಗೆ ಉಳಿಸಬಹುದು ಅಂತ ನನ್ನ ಮನಸ್ಸಿನಲ್ಲಿ ಫಸ್ಟ್ ಏನಂತ ಹೇಳಿದ್ರೆ ಕಲೆಯನ್ನು ಉಳಿಸುವ ಜವಾಬ್ದಾರಿ ಯಾವಾಗ್ಲೂ ಇನ್ನೊಬ್ಬರದ್ದು, ಆ ಮನೋಭಾವ ಯಾವತ್ತೂ ಇರಬಾರದು.
0: ಹೌದು
1: ಅಲ್ವಾ? ಎರಡನೇದು, ಅದನ್ನು ಉಳಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನನ್ನಿಂದಲೇ ಪ್ರಾರಂಭ ಆಗ್ಬೇಕು, ಅದನ್ನು ಉಳಿಸಬಲ್ಲೆ ಅನ್ನೋ ವಿಶ್ವಾಸವೂ ನನ್ನಲ್ಲಿ ಇರಬೇಕು. ಆ ವಿಶ್ವಾಸದ್ರೆ ಅದಕ್ಕೆ ಪೂರಕವಾಗಿ ನಮಗೆ ಪ್ರೋತ್ಸಾಹಿಸುವವರು, ಸಹಾಯ ಮಾಡುವವರು, ಅದರಲ್ಲಿ ಆಸಕ್ತಿ ಉಳ್ಳವರು ಸಮಾಜದಲ್ಲಿ ನಮಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ಅಂತಲ್ಲ, ಆ ಮೊದಲ ಹೆಜ್ಜೆ ನಮ್ಮಿಂದಲೇ ಪ್ರಾರಂಭ ಆಗಬೇಕು.
0: ಹೌದು.
1: ಎರಡನೇದು, ಯಾವುದೇ ಕಲೆಯಾಗಲಿ ನೀವು ಶಾಲೆಯಲ್ಲಿ ಮಾತ್ರ ಅಲ್ಲ, ಶಾಲಾ ಕಾಲೇಜು ಬಿಟ್ಟು ಬೇರೆ ಬೇರೆ ಕಡೆ ಇಂಥ ಕಾರ್ಯಾರ ನೀವು ಹಾಕಿಕೊಳ್ಳೇಬೇಕು. ಆವಾಗ ಕೇವಲ ಶಾಲಾ ಮಕ್ಕಳು ಅಥವಾ ಶಿಕ್ಷಕರಲ್ಲ, ಹೆತ್ತವರು, ಊರಿನ ಜನರು ಇದರಲ್ಲಿ ಪಾಲ್ಗೊಳ್ಬೇಕು. ಅದರ ಬಗ್ಗೆ ಅವರು ಅವರಿಗೆ ಅರಿವಾಗಬೇಕು, ಅದನ್ನು ಹೇಗೆ ಉಳಿಸಬಹುದು ಅಂತ ಅವರ ಮನಸ್ಸಿಗೆ ಬರಬೇಕು. ಯಾಕೆಂದ್ರೆ ಇದು ಎಲ್ಲ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ. ಸೊ ಇದರ ಬಗ್ಗೆ ಅವೇರ್ನೆಸ್ ಜನರಲ್ ಪಬ್ಲಿಕ್ಗೆ ಕೂಡ ಬರಬೇಕು. ಅದು ಬರಬೇಕಾದ್ರೆ ಇಂಥ ವರ್ಕ್ಶಾಪ್ಸ್ ನೀವು ಹಲವಾರು ಕಡೆ ಹಾಕಿಕೊಳ್ಳೇಬೇಕು. ಒಂದು ಮತ್ತೆ, ಈಗ ಕೆಲವು ಕಲೆ ಹೆಚ್ಚಾಗಿ ಇದು ನಾವು ದೇವಸ್ಥಾನದಲ್ಲಿ ನೋಡುವಂಥದ್ದು ಅಲ್ವಾ? ಆವಾಗ ದೇವಸ್ಥಾನದ ಆಡಳಿತ ವರ್ಗದವರು, ಜನರು ಎಲ್ಲ ಇದಕ್ಕೆ ಕೈಗೂಡಿಸಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಇದು ನಮ್ಮ ಪೀಳಿಗೆಯಲ್ಲ, ಮುಂದಿನ ಹಲವಾರು ಪೀಳಿಗೆಗೆ ಕೂಡ ನೋಡಲಿಕ್ಕೆ ಸಿಗ್ತದೆ. ಆವಾಗ ಅಟ್ಲೀಸ್ಟ್ ಈಗ ಯಾವುದು ಒರಿಜಿನಲ್ ಉಳಿದಿದೆ ಅದನ್ನು ಕೂಡ ಉಳಿಸ್ಕೊಳ್ಳಬಹುದು ಅಂತ ನನ್ನ ಅನಿಸಿಕೆ.
0: ಆಗ್ಲೇ ಹೇಳಿದಿರಿ, ಶಾಲಾ ಮಟ್ಟದಲ್ಲಿ ಮತ್ತು ಹೊರಗೆ ಕೂಡ ಇದಕ್ಕೆ ಒಂದಷ್ಟು ತರಗತಿಗಳಾಗಬೇಕು ಅಂತ.
1: ಹೌದು.
0: ನಮ್ಮಲ್ಲಿ ಈಗ ನೋಡಿದ್ರೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಡ್ರಾಯಿಂಗ್ ಏನು ಅಂತ ಹೇಳಿದ್ರೆ, ರೆಡಿಮೇಡ್ ಚಿತ್ರಗಳನ್ನ ಮಾಡಿ ಅದಕ್ಕೆ ಬಣ್ಣ ಬಳಿಯುವಂತದ್ದು ಬೇಸಿಕ್. ನಂತರ ಸ್ವಲ್ಪ ಮುಂದೆ ಹೋದ್ರೆ ಪೆನ್ಸಿಲ್ ಡ್ರಾಯಿಂಗ್ ಮತ್ತೆ ಬೇರೆ ಬೇರೆ ಡ್ರಾಯಿಂಗ್ ಗಳನ್ನ ಕಲಿಸ್ತಾರೆ. ಆದ್ರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈ ರೀತಿಯ ನಮ್ಮ ಪುರಾತನ ಕಲೆಯಾದಂತಹ ಕಾವ್ಯ ಕಲೆಯನ್ನ ಅಳವಡಿಸುವ ಬಗ್ಗೆ ನೀವೇನ್ ಹೇಳ್ತೀರಿ?
1: ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳುದಿಲ್ಲ. ಈಗ ಸಾಧಾರಣ ಎಲ್ಲಾ ಶಾಲೆಯಲ್ಲಿ ಕಲಾ ಶಿಕ್ಷಕರು ಮಕ್ಕಳಿಗೆ ನಮ್ಮ ಭಾರತೀಯ ಇಂತಹ ಕಲೆಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ಅವರಿಗೂ ಒಂದು ಲಿಮಿಟೇಷನ್ಸ್ ಇರ್ತದೆ. ಯಾಕೆಂದ್ರೆ ಅವರಿಗೆ ಸಿಗುವಂತಹ ಏನು ಸಮಯ ಉಂಟು ಅದರಲ್ಲಿ ಎಲ್ಲ ಹೇಳಿಕೊಡೋದು ಸಾಧ್ಯ ಇಲ್ಲ. ಸೊ ಮುಂದಕ್ಕೆ ಈ ಮಕ್ಕಳಿಗೆ ಆಸಕ್ತಿ ಬೆಳೆದಲ್ಲಿ ಅವರು ಕಲಾಶಾಲೆಗಳಿಗೆ ಹೋಗಿ ಮತ್ತೆ ಇದನ್ನ ಅವರು ಆಯ್ಕೆಯನ್ನಾಗಿ ಇಟ್ಟುಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು.
0: ಈಗ ಮೇಡಮ್, ಇದನ್ನ ಈ ಒಂದು ಕಲೆಯನ್ನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಲ್ಲಿ ಯಾವ ಪ್ರಯತ್ನಗಳನ್ನ ಮಾಡಬಹುದು ಅಂತ ಹೇಳ್ತೀರಿ?
1: ಮೊದಲನೆಯದಾಗಿ ಈ ಕಲೆಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ. ಮತ್ತೆ ಹೆಚ್ಚು ಹೆಚ್ಚು ಕಾವ್ಯ ಕಲೆಯಲ್ಲೇ ಪ್ರದರ್ಶನ ಆಗಬೇಕು.
0: ತುಂಬಾ ಕಡಿಮೆ ಇದೆ ಅಲ್ಲ,
1: ಅಂದ್ರೆ ಮಾಡುವವರೇ ಕಮ್ಮಿ ಅಲ್ಲ.
0: ಹೌದು,
1: ಮಾಡುವವರೇ ಕಮ್ಮಿ. ಅದೇನಾಗತ್ತಂತ ಹೇಳಿದ್ರೆ ಏಕವರ್ಣೀಯ ಚಿತ್ರ ಆದ್ರಿಂದ ಅದು ನೀವು ಬೇರೆ ಚಿತ್ರಗಳೊಟ್ಟಿಗೆ ಇದ್ರೆ ಇದು ಕಣ್ಣಿಗೆ ಕಾಣುದಿಲ್ಲ.
0: ಹೌದು,
1: ಅದಕ್ಕೆ ಸಹ ತುಂಬಾ ಕನ್ಸ್ಟ್ರೇಂಟ್ಸ್ ಉಂಟು ಅಲ್ವಾ?
0: ಹೌದು, ಖಂಡಿತ.
1: ಮತ್ತೆ ಅದರಲ್ಲಿ ನಿಮ್ಗೆ ಅಭಿರುಚಿ ಇದ್ರೆ ಮಾತ್ರ ಆ ಲೆವೆಲ್ಗೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಯಾರನ್ನಾದ್ರೂ ಫೋರ್ಸ್ ಮಾಡಿ ಇದನ್ನೇ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಪ್ಯಾಷನ್, ಆದ್ರಿಂದ ನಾನು ಇಷ್ಟ ತನಕ 17 ವರ್ಷ ಆದ್ರೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಆ ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಅದು ಉಳಿಸ್ಬೇಕು ಅಂತ ಯಾರ್ಯಾರಿಗೂ ನಾವು ಫೋರ್ಸ್ ಮಾಡಿ ಕಲಾಕೃತಿ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
0: ಹೌದು. ಈಗ ನಿಮ್ಮ ಮನೆಯಲ್ಲಿ ಇದನ್ನ ಬಿಡಿಸಿದ್ದೀರಾ? ಹೇಗೆ?
1: ಗೋಡೆ ಮೇಲೆ ನಾನು ಖಂಡಿತ ಮಾಡಲಿಲ್ಲ, ನಾನು ಕ್ಯಾನ್ವಸಿನ ಮೇಲೆಯೇ ಮಾಡುದು. ಯಾಕೆಂದ್ರೆ ಗೋಡೆ ಮೇಲೆ ಮಾಡಬೇಕಾದ್ರೆ ತುಂಬಾ ಕನ್ಸ್ಟ್ರೇಂಟ್ಸ್ ಇರುತ್ತೆ. ಮತ್ತೆ ಈ ರೀತಿ ಮಾಡಿದ್ರೆ ನಾನು ಹೆಚ್ಚಾಗಿ ಆರ್ಡರ್ಸ್ ತೆಗೆದುಕೊಳ್ಳೋದು. ಸೊ ಇದಕ್ಕೆ ಬೇಡಿಕೆ ಬಹಳಷ್ಟು ಇದೆ. ಈಗ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ನನಗೆ ದೇಶ ವಿದೇಶಗಳಿಂದ ಆರ್ಡರ್ಸ್ ಬರ್ತದೆ, ಅದನ್ನು ಮಾಡಿ ಕೊಡೋದು ನಾನು. ಆವಾಗ 10 ಹಲವು ಹೋಗ್ತದಲ್ಲ, ಅದರ ಬಗ್ಗೆ ಅವೇರ್ನೆಸ್ ಆಗತ್ತೆ ಮತ್ತೆ ಜನರಿಗೂ ಇಷ್ಟವೂ ಆಗತ್ತೆ. ಸೊ ಗೋಡೆ ಮೇಲೆ ಮಾಡೋದಕ್ಕಿಂತ ನಾನು ಮೊದಲೇ ಹೇಳಿದ ಹಾಗೆ ನಾನು ಕ್ಯಾನ್ವಸ್ ಮೇಲೆ ಪ್ರಿಫರ್ ಮಾಡ್ತೇನೆ.
0: ಈಗ ಕಾವ್ಯ ಕಲೆಯಲ್ಲಿ ಯಾವೆಲ್ಲ ಚಿತ್ರಗಳನ್ನ ಮಾಡಬಹುದು ಅಂತ ಹೇಳ್ತೀರಿ ಹೊಸದಾಗಿ?
1: ಅದು ಆ ಆರ್ಟಿಸ್ಟ್ಗೆ ಬಿಟ್ಟದ್ದು, ಅವರ ಕ್ರಿಯೇಟಿವಿಟಿಗೆ ಏನು ನಿಲುಕ್ತದೆ ಅದು ಮಾಡುವಂಥದ್ದು. ನನಗೆ ಮಾತ್ರ ನಮ್ಮ ರಾಮಾಯಣ ಮಹಾಭಾರತ, ನಾನು ಮೊದಲೇ ಹೇಳಿದ ಹಾಗೆ ಪುರಾಣಗಳಿಂದ ವಿಷಯವನ್ನು ಆಯ್ದು

0: ಮಾಡ್ಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಯಾಕೆಂದ್ರೆ ಎಷ್ಟು ಕತೆಗಳು ಸಿಗ್ತವೆ ಅಂತ ಹೇಳಿದ್ರೆ ನನ್ನ ಈ ಒಂದು ಜನ್ಮದಲ್ಲಿ ಅದು ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತೆ ನಾವು ಕೇಳದ ಕತೆಗಳು ಮತ್ತೆ ತುಂಬಾ ಮಕ್ಕಳಿಗೆ ವ್ಯಾಲ್ಯೂಸ್ ಇಂಪಾರ್ಟ್ ಮಾಡುವಂತ ಕತೆಗಳೆಲ್ಲ ಇದೆ. ಸೊ ನಾನು ಹೆಚ್ಚಾಗಿ ಅಂತ ವಿಷಯಗಳನ್ನೇ ಆಯ್ದು ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ.
1: ಒಂದು ವಿಶೇಷ ಕಲೆ,
0: ಹೌದು,
1: ನಮ್ಮ ಸಾಂಪ್ರದಾಯಿಕ ಶೈಲಿಯ ಕಾವ್ಯ ಕಲೆಯ ಪರಿಚಯವನ್ನ ಮಾಡಿಕೊಟ್ರಿ. ಒಂದು ರೀತಿಯಲ್ಲಿ ಅಳಿದು ಹೋಗ್ತಾ ಇರುವಂತಹ ಒಂದು ಕಲೆಯನ್ನ ಮತ್ತೆ ಉಳಿಸುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ. ನಿಮ್ಮ ಎಲ್ಲ ಹೊಸ ಪ್ರಯತ್ನಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
0: ಧನ್ಯವಾದ.
2: ಆಕಾಶವಾಣಿ ಧಾರವಾಡ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00-12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00-12:00. ವಿಷಯ, ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
2: ಆಕಾಶವಾಣಿ ಧಾರವಾಡ. ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ. ಈ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಮೆದುಳು ಜ್ವರಕ್ಕೆ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಬಾಗ್ ತಾಲೂಕಿನ ಬಸವರಾಜ್, ಜಕ್ಕಪ್ಪ, ಲಕ್ಷ್ಮೇಶ್ವರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುತ್ತೀರಿ. 1:30 ನಿಮ್ಮೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. 2:40 ಹೊಸ ಹಾಡು, ಇದರಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮವನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಬಗ್ಗೆ ಜನರಿಗೆ ಹೇಳಬೇಕೆ, ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಮೆದುಳು ಚುರಕ್ಕೆ ಚಿಕಿತ್ಸೆ ಕುರಿತು ಡಾ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತು ನಾವು ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಈ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆಯಲ್ಲಿ ಮಾಹಿತಿ ಪಡಿತೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನ ಉತ್ತಮ ಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಆದ್ರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೆಂಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದ್ರ ಬಗ್ಗೆ ಹೇಳಿ ಸರ್.
2: ನಾವು ಹಿಸ್ಟಾರಿಕಲಿ ತಗೊಂಡ್ರೆ, ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ವರ್ಷದ ಹಿಂದಿಂದ ಶುರು ಮಾಡಿದ್ರು. ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತುವರೆಗೂ ತಗೊಂಡ್ರೆ, ಅವರ ಚರಕ ಸಮಿತದಲ್ಲೇ ಬರೆದಿದ್ದಾರೆ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದ್ರೆ ಈಜಿಪ್ಟ್ ಅಲ್ಲಿ ಪಿರಮಿಡ್ ಅಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ ಪಿರಮಿಡ್ ಅಲ್ಲಿ. ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ ಅಂದ್ರೆ, ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 years ಅಲ್ಲ, ಐಮ್ ಟಾಕಿಂಗ್ ಅಬೌಟ್ 3000 years ಬ್ಯಾಕ್. ನಮ್ಮ ಪಿರಮಿಡ್ಸ್ ಇಂದನು ಬರುವಂತ ಅಲ್ಲೂ ಬರೆದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯ್ತು ಅಂದ್ರೆ, ಫಸ್ಟ್ ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್, ಅಂದ್ರೆ ನಮ್ ಸ್ಕಿಲ್ಡ್ ಇರುತ್ತಿತ್ತು ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದ್ರೆ ತೆಗೆಯೋದು, ನಮ್ಮ ಬಾಲ್ಯ ದೃಷ್ಟಿ ನಮ್ ಯಾವ ಸಣ್ಣ ಏಜ್ ಅಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್. ನಮ್ಮ ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರ್ಬೇಕಾಗಿತ್ತು, 10 ವರ್ಷದಲ್ಲಿ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಮ್ಮ ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ವರ್ಷದಾದಾಗ ಇಮ್ಯಾಜಿನ್, ನಾನು ಮಾಡೋ ಸರ್ಜರಿ ಅದೇ 10 ವರ್ಷದ ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದಟ್ ಈಸ್ ವಾಟ್ ಇಟ್ ಇಸ್. ಇವತ್ತು ನೋಡಿ ನೀವು, ಈಗ ನಮ್ಮ ಬಿಗ್ ಮೀಟಿಂಗ್ಸ್ ಅಲ್ಲಿ ನೋಡಿ, ಅಥವಾ ದೊಡ್ಡ ದೊಡ್ಡ ಕಾನ್ಫರೆನ್ಸಸ್ ಅಲ್ಲಿ ನೋಡಿ, ಅಥವಾ ನಮ್ಮ ಓನ್ ಪಾರ್ಲಿಮೆಂಟ್ ಅಲ್ಲಿ ನೋಡಿ, ಈಗ ವೆರಿ 75-80 ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ದೇರ್ ಆಲ್ ಈ ತರ ಅಡ್ವಾನ್ಸ್ ಸರ್ಜರೀಸ್ ಅಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದೋನು ಹಾಕೋ ಅವಶ್ಯಕತೆ ಇರೋದಿಲ್ಲ. And it gives you a completely different perspective.
1: ಅದೇ ಈಗ ನಾವು ಅಂತಿದ್ವಿ, ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳಿ ಹೇಳ್ತೀವಿ, ಆದ್ರೆ ಕಣ್ಣ ದೃಷ್ಟಿಯಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಚಿಕ್ಕವರಾಗಬಹುದು. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂದ್ರೆ ಈಗ 16 ವರ್ಷದ ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾನೇ ಸುಧಾರಣೆ ಆಗಿದೆ. ನಾವು ತುಂಬಾ ಹಿಂದೆ ಅಂತಂದ್ರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗ್ಲೂ ಕೂಡ ಕಣ್ಣು ದೃಷ್ಟಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗತ್ತೆ. ಹೆಂಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ. ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯ್ತು. ಈಗ ಬಾಲ್ಯಾವಸ್ಥೆ ಥರ ವಯಸ್ಸು 60 ಹೆಂಗಾಗಿ ಕಾಣಬೇಕು ಅಂತಂದ್ರೆ, ಬಹುಶಃ ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ
2: ಈಗ? ಈಗ ಲೇಸರ್ಸ್, ಈಗ ಮುಂಚೆ ಅರ್ಧ ಗಂಟೆ ಒಂದೊಂದ್ ಗಂಟೆ ಇದ್ದಿದ್ದೀಗ 4-6 ನಿಮಿಷದಲ್ಲಿ ಮುಗಿಯುತ್ತೆ.
1: ನೋಡಿ,
2: ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ ನಮ್ಮ ಈಗ 21-45-50 ವರ್ಷ ಇರೋರ್ಗು ನನ್ ಗ್ಲಾಸ್ ಹಾಕ್ಬೇಡು ಅಂದ್ರೆ 2-2.5 ಮಿನಿಟ್ಸ್ ಅಂದ್ರೆ ನಿಮ್ಮ

0: ನಾವು ಪ್ರೋಗ್ರಾಮ್ ಮುಗಿಸುವ ಅಷ್ಟೊತ್ತಿಗೆ ಒಂದ್ ಮೂರ್ ಜನಕ್ಕೆ ಸರ್ಜರಿ ಆಗಿದೆ
1: ಆಗತ್ತೆ.
0: ಆ ತರ ಡೈನಮಿಕ್ಸ್ ಬಂದಿದೆ
1: ನೋಡಿ. ಅದೇ ಆ ಕಾರಣಕ್ಕಾಗಿನೆ ಒಂದೇ ಸಲಕ್ಕೆ ನೂರಾರು ಜನರ ಸರ್ಜರಿಗಳನ್ನ ಮಾಡಿ ದಾಖಲೆ ಮಾಡಿದಂತಹ ಕಣ್ಣಿನ ತಜ್ಞ ಮೋದಿ ಅವರು ನೆನಪಾಗ್ತಾರೆ.
0: ಹೌದು, ಆ ಕಾಲದಲ್ಲಿ ಅವರು ಬಹಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಡಬಲ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ.
1: ಸರ್, ಈಗ ಈ ಲೇಸರ್ ಚಿಕಿತ್ಸೆ AI ತಂತ್ರಜ್ಞಾನದ ಮೂಲಕವಾಗಿನೂ ಕೂಡ ಕಣ್ಣಿನ ಸರ್ಜರಿಯನ್ನ ಮಾಡಬಹುದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್
0: ಈಗ ಇವತ್ತು ಇವತ್ತಿನ ದಿನ ಲೇಸರ್ಸ್ ಯಾವ ತರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ, ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್, ಅದೊಂದು. ಆಮೇಲೆ ಎಲ್ಲಾನು ಇಮೇಜ್ ಬೇಸ್ಡ್, ಎಲ್ಲ ನೀವು AI ಅದು ಇದು ಎಲ್ಲ ಹಾಕ್ಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪ್ರೆಡಿಕ್ಟೇಬಲ್. ಪ್ರೆಡಿಕ್ಟೇಬಲ್ ಅಂದ್ರೆ ಯಾರು ದೇವರಲ್ಲ. ಒಂದು ನಮ್ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಾವು ವಿ ಮೇ ಗೋ ರಾಂಗ್, ಬಟ್ ಏನಂದ್ರೆ ಪ್ರೆಡಿಕ್ಟೇಬಿಲಿಟಿ ಹ್ಯಾಸ್ ಇನ್ಕ್ರೀಸ್ ಅ ಗ್ರೇಟ್ ಡೀಲ್ ಅಂಡ್ ಮೆಷಿನ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನೌ.
1: ಈಗ ಒಂದ್ ನಾಲ್ಕೈದು ನಿಮಿಷದಲ್ಲೇನೆ ಸರ್ಜರಿ ಮಾಡಬಹುದು ಅಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೂ ಮುಗಿದು ಬಿಡುತ್ತೆ, ಆದ್ರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆಯ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ.
0: ಅದೇ ನಮ್ಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ನೆಸ್ಟೇ ಮೋಸ್ಟ್ ಆಫ್ ಇಟ್, ಬಿಕಾಸ್ ಮುಂಚೆ 8-10 millimeter ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ. ಇವತ್ತು ಹಾರ್ಡ್ಲಿ 2-1.5-2 millimeter ಅಂದ್ರೆ ನಮ್ ಪೆನ್ ಟಿಪ್ಪಷ್ಟು ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಇನ್ಸಿಷನ್ ಅಲ್ಲಿ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದ್ರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ದೇನೆ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್
1: ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಬಹಳ ಸಮಯ ಬೇಕು?
0: ಹೌದು, ಈಗ ಮುಂಚೆ ಒಂದು ಆಪರೇಷನ್ ಆದ್ರೆ ಒಂದೊಂದ್ ತಿಂಗಳು ಕತ್ಲೆ ಕೋಣೆಯಲ್ಲಿ ಅದು ಇದು ಕುಟ್ಕೊಂಡಿರೋರು ಏನು ಕೆಲಸ ಮಾಡ್ತಿರ್ಲಿಲ್ಲ, ಒಂದ್ ರೀತಿಯಲ್ಲಿ ರೆಸ್ಟ್ ಆಗೋದು ಅವ್ರೆಲ್ಲಾರ್ಗು ವಯಸ್ಸಾದವ್ರಿಗೆ. ಬಟ್ ಇವತ್ ಆ ತರ ಇಲ್ಲ. ಇವತ್ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಡ್ ಬರ್ತಾರೆ. ಆಮೇಲೆ ಕೆಲವರು ಐ ಆಪರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನ್ಗೇನ್ ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್.
1: ಈಗ ಸರ್ಜರಿ ಹೆಂಗೆ ಅಂದ್ರೆ, ಇವಾಗ ಸ್ಪೆಕ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತ ಹೇಳಿ ಅಂತಾರೆ ಕೆಲವರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ, ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು ಆ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಏನಂದ್ರೆ, ರೋಗಿಗೆ ಗ್ಲಾಸ್ ಹಾಕಿದ್ರೇನೆ ಏನೋ ಒಂಥರ ರಕ್ಷಣೆ ಇದ್ದಂಗಿರುತ್ತೆ, ಅದೇ ಇರಲಿ ಅಂತ ಕೆಲವರು ಅಂತಾರೆ. ಇಲ್ಲ, ನನಗೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಈ ಇದರ ಒಂದು ಅನುಭವ ಮತ್ತೆ ಇದರ ಸುರಕ್ಷತೆ ಅದ್ರ ಬಗ್ಗೆ ಹೇಳಿ ಸರ್.
0: ಈಗ ಗ್ಲಾಸಸ್ ಅನ್ನೋದು ಎಷ್ಟೇ ನಮ್ಗೆ ಒಂಥರ ಕವಚ ಇದ್ದಾಗ ಇದ್ರೂ ಇಟ್ ಈಸ್ ಅ ಹ್ಯಾಂಡಿಕ್ಯಾಪ್. ಈಗ ನೀವು ನಾವ್ ಸ್ಕೂಲ್ಗೆ ಹೋಗುವಾಗ ನಿಮ್ ಸ್ಕೂಲ್ ಫೋಟೋ ನೋಡಿ, ಯಾರೋ ಒಬ್ಬ ಗ್ಲಾಸ್ ಹಾಕ್ತಿದ್ದ, ಇಬ್ರು ಹಾಕ್ತಿದ್ದ, ಅವನ್ನ ಒಳ್ಳೆ ನಾವ್ ಏನೇನೋ ಅವನ್ನ ಹಿಯಾಳಿಸ್ತಿದ್ವಿ, ಸೋಡಾ ಗ್ಲಾಸ್ ಓದಿದ್ದು ಅಂತ. ಇವತ್ ನೋಡಿ, ಇಬ್ರು ಗ್ಲಾಸ್ ಹಾಕಲ್ಲ, ಉಳ್ದವರೆಲ್ಲ ಗ್ಲಾಸ್ ಹಾಕಿರ್ತಾರೆ. ಸೊ ಅದು ಏನಂದ್ರೆ, ನಮ್ ಬಾಡಿ ಇಸ್ ಗೆಟಿಂಗ್ ಹ್ಯಾಂಡಿಕ್ಯಾಪ್. ಇನ್ನೊಂದು, ಗ್ಲಾಸ್ ಹಾಕ್ದಾಗ ವಿಷನ್ ಕ್ಲಿಯರ್ ಇದ್ರೂ ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ವಿಷನ್ ವಾಟ್ ಯು ಹ್ಯಾವ್ ಟು ಸಿ. ಕಾಂಟ್ರಾಸ್ಟ್ ಲೋ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ, ನಾವ್ ನೋಡೋದು ನೀವು ನೋಡೋದು ಮ್ಯಾಗ್ನಿಫಿಕೇಶನ್ಸ್ ಅಲ್ಲಿ ಬೇರೆ ಇರುತ್ತೆ. ಮೂರನೇ, ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟ್ ಅಲ್ಲಿ ವಿಷನ್ ಬೇರೆಸ್ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ವೇ, ಎಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮ್ಮ ಈ ಕವಚ ಇದ್ರೂ ಯು ಫೀಲ್ ಲೈಕ್ ಯುವರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ ಅದು ಬರುತ್ತೆ ಅಂತ, ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯುವರ್ ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ ಟು ವಾಟ್ ಯು ಥಿಂಕ್. ಅಂದ್ರೆ ನಮ್ ಅನ್ಕೊಂಡಿರೋದ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ.
1: ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾ ಒಳ್ಳೇದಂತೀರಾ?
0: ಕಾಂಟ್ಯಾಕ್ಟ್ ಲೆನ್ಸ್ ಸೀ ಡಿಪೆಂಡ್ಸ್ ಆನ್ ದ ಪರ್ಸನ್. ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್. ಗ್ಲಾಸಸ್ ಅಲ್ಲಿ ತುಂಬಾ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ. ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ.
1: ಹಾಗಾದ್ರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಆಗ್ತಾ ಬಂತು, ಇನ್ನು ಏನು ಬದಲಾವಣೆ ಆಗುತ್ತೋ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಎಲ್ಲ ವಿಜ್ಞಾನಿಗಳು ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ರಿ. ಏನಂದ್ರೆ ಒಂದು ಕಣ್ಣೀರಿನಲ್ಲಿ ಆ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನು ರೋಗ ಬಂದಿದೆ ಅದನ್ನ ತಿಳಿಸಬಹುದು ಅಂತ.
0: ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ನಮ್ಮ ಬಾಡಿ

0: ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ. ಕಣ್ಣೀರು, ಸ್ವೆಟ್, ಸಲೈವ, ಬ್ಲಡ್, ಎಲ್ಲ ಕಡೆಯಲ್ಲೂ ಯೂರಿನ್, ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನು ಸೆಕ್ರೀಟ್ ಆಗುತ್ತೆ ಅದ್ರಲ್ಲಿ ಪಿಕಪ್ ಮಾಡ್ಬೋದು. ಕಣ್ಣೀರಿಂದನೂ ಹಾಗೆ ಎಲ್ಲಾ ರೀತಿಯಿಂದ ಪಿಕಪ್ ಮಾಡ್ಬೋದು. ನಮ್ಮ ಎಲ್ಜಮಿಯರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಇವಾಗ, ಪಾರ್ಕಿನ್ಸನ್ ಎಲ್ಜಮಿಯರ್ಸ್ ಪ್ರೋಟೀನ್ಸ್ ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನ ಪ್ರೋಟೋಕಾಲ್ ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್ ಅಂದ್ರೆ ಇಟ್ ಇಸ್ ಈಸಿಯರ್ ಆಲ್ಸೋ.
1: ಈಸಿಯರ್ ಅಲ್ವಾ ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ ಇವಾಗ, ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದ್ರೆ ತುಂಬಾನೇ ವಿಸ್ತಾರ ಆಗುತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗಾದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತದೆ. ವಿಶೇಷವಾಗಿ ಕಣ್ಣಿನ ದೃಷ್ಟಿ ವಿಷಯದಲ್ಲಿ ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಣ್ಣು ದಾನ ಬಹಳ ದೊಡ್ಡದು ಅಂತ ಹೇಳ್ತಾರೆ, ಮತ್ತು ಕಣ್ಣು ದೃಷ್ಟಿ ಅನಾದಿ ಕಾಲದಿಂದ ಹೇಗೆ ಪ್ರಯೋಗ ಮಾಡ್ತಾ ಬಂದರೂ ಹಾಗೆ ಈಗಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇವೆ. ಈ ವಿಷಯದಲ್ಲಿ ತಾವು ಉತ್ತಮವಾದಂತಹ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
1: ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಇದುವರೆಗೆ ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದಿರಿ. ಈಗ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತಹ ಕೆಲವು ಕಾಯಿಲೆಗಳು ಬರ್ತವೆ, ಅದರಲ್ಲಿ ಮೆದುಳು ಜ್ವರ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಿಪಿ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ಸರ್ ನಮಸ್ಕಾರ.
2: ಸರ್ ನಮಸ್ಕಾರ.
1: ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್, ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದ್ರೆ ಏನು ಸರ್?
2: ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದ್ರೆಗಳಂತೀವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು ಮೂರ್ ಲೇಯರ್ ಇರುತ್ತೆ ಸರ್, ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ, ಅದು ಡಿಫೆನ್ಸ್ ಮೆಕ್ಯಾನಿಸಮ್. ಅದಲ್ಲದೆ ಹಲವಾರು ಇದಾವೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿತ್ ಇನ್ ದ ಬ್ರೈನ್, ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ ಗಳಿದೆ, ಅದನ್ನೆಲ್ಲ ನಮ್ಮ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಂಡ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗುತ್ತೆ, ತುಂಬಾ ಸೀರಿಯಸ್ ಆಗುತ್ತೆ, ಒಂದು ಜೀವ ಹೋಗುತ್ತೆ. ಎರಡನೇದು ಬದುಕುಳಿದ್ರೂ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ, ಸೀಕ್ವೆಲ್ ಅಂತ ಹೇಳ್ತೀವಿ. ಅದು ತೊಂದರೆ ಬಿಟ್ಟು ಹೋಗುತ್ತೆ, ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರಬಹುದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಬದುಕಿರ್ತಾರೆ, ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ.
1: ಮಕ್ಕಳಿಗೆ ಸಮಸ್ಯೆ ಜಾಸ್ತಿ,
2: ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ.
1: ಓಕೆ, ಏನು ಸರ್ ಈ ರೀತಿಯಾದಂತಹ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು
2: ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ ಮೂರ್ ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವು ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮ್ಯೂಕರ್ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮಲ್ಲಿ ತುಂಬಾ ಪೇಪರ್ ಅಲ್ಲಿ ಬರುತ್ತಿತ್ತು. ಅದು ಯಾವಾಗ ಬಂತು ಅಂದ್ರೆ ಸ್ಟೀರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ, ಯಾರಿಗಾರು ಇಮ್ಯುನಿಟಿ ಕಮ್ಮಿ ಇದ್ರೆ. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಯಾವ್ದೋ ಒಂದು ಬೇರೆ ಕಾಯಿಲೆಗೆ ತುಂಬಾ ಸ್ಟೀರಾಯ್ಡ್ ತಗೊಂಡಿರ್ತಾರೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮತ್ತೆ ಟಿವಿ. ಟಿವಿನೂ ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಇದು ಟಿಬಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ, ಆದ್ರೂ ಅದು ಇನ್ನ ಇದೆ.
1: ಟಿಬಿ ಸಾಮಾನ್ಯ ನಾವು ಲಂಗ್ಸ್ ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿಬಿ ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್ ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೇರ್ದು ಅಂತಾರಲ್ಲ, ಅದೇನು ಅರ್ಥ?
2: ಅದು ಜ್ವರ ನೆತ್ತಿಗೇರೋದು ಅಂತ ಹೇಳಿದ್ರೆ ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರೆಗ್ನೆ ತಪ್ಪದಂಗೆ ಮಾಡೋ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರಲ್ ಸೀಜರ್ ಅಂತ ಹೇಳ್ತಾರೆ, ಫಿಟ್ಸ್ ಬರುತ್ತೆ.
1: ಓಕೆ,
2: ಜ್ವರ ಅಲ್ಲ
1: ಅಲ್ಲ ಅಂದ್ರೆ ಜ್ವರ ಜಾಸ್ತಿ ಆಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಾವೆಲ್ಲ ವೈದ್ಯರು. ಕೂಡ ಅದು ಆ ವಿಷಯವನ್ನು ಹೇಳ್ತೀರಿ. ಸರ್, ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು?
2: ಸರ್, ಕೆಲವು ಲಕ್ಷಣಗಳಿದೆ ಸರ್. ಪ್ರತಿಯೊಂದು ಜ್ವರನು ಮೆದುಳು ಜ್ವರ ಆಗಲ್ಲ. ಜ್ವರ ಬಂತಾನೆ ಮೆದುಳು ಜ್ವರ ಅಂತ ಅನ್ಕೊಂಡ್ಬಾರದು. ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನು ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರ, ಜ್ವರದ ಜೊತೆಗೆ ವಾಂತಿ, ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವ್ರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರು.

0: ಎಲ್ಲ ಸುಸ್ತಾಗ್ತದೆ ಅಂತ ಭ್ರಮಣೆನೆ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕಟ್ಟಾಗಿ ನಿಮ್ಗೆ ಅನ್ಸ್ಬೋದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವ್ದೇ ತಂದೆ ತಾಯಿಗಳು ಗೊತ್ತಾಗುತ್ತೆ ನನ್ ಮಗು ಯಾವತ್ತು ಈ ತರ ಇರ್ಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗುತ್ತೆ. ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ, ದದ್ದೆಗಳು ಏನ್ ಬರುತ್ತೆ ಅದನ್ನ ಸ್ವಲ್ಪ ಅಮ್ಕದ್ರೆ ಅದ್ ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳು ಏನ್ ತಿಳ್ಕೊಬೇಕಂದ್ರೆ ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳಿರ್ತವೆ. ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವು ಇದೆ, ಬೆಳಕು ನೋಡೋದ್ರೆ ಆಗ್ತಿಲ್ಲ. ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ, ಕತ್ತು ತುಂಬಾ ಟೈಟ್ ಆದಂಗೆ ಆಗಿರುತ್ತೆ. ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನ್ ಇದೆಲ್ಲ ಮಾಡಿ ಇನ್ನ ಸ್ವಲ್ಪ ಏನು ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಆ ಬೆನ್ನಿನ ಮೂಳೆಗಳು ವರ್ಟಿಬ್ರಾ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ, ಒಂದು 5 ಅನಿ ಇಲ್ಲ ಅಂದ್ರೆ 10 ಅನಿ ಅಷ್ಟೇ, ಆಯ್ತಾ? ಅದನ್ನು ತುಂಬಾ ಕಮ್ಮಿ, 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ ಗೆ, ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನು ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾತರ ಬ್ಯಾಕ್ಟೀರಿಯಾ ಇರಬಹುದು, ಯಾತರ ವೈರಸ್ ಅಂತ ಇರಬಹುದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ.
1: ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ?
0: ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ
1: ಹರಡುವ ಮಾರ್ಗ ಹೇಗೆ ಇದು? ಏನಾರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದ?
0: ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು. ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳು ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿಭೇದಿ ಅಥವಾ ಏನು ಗ್ಯಾಸ್ಟ್ರೋ ಎಂಟರೈಟಿಸ್ ಅಂತೀವಲ್ಲ, ಅದರಿಂದನೂ ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನ್ ಹೇಳ್ತೀವಿ, ಮೈನ್ ರೂಟ್ ಏನಂದ್ರೆ ಗಾಳಿಯಿಂದ ಬರುವಂತದ್ದು.
1: ಓಹೋಹೋ, ಅಂದ್ರೆ ಈಗ ಸಾಂಕ್ರಾಮಿಕ ಆದಾಗೂ ಆ ಸಾಧ್ಯತೆಗಳು ಇವೆ ಅಂತ ಅಂದಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದ್ ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ತಿರಕ್ಕೆ ಹೋಗಿ ತಂದೆ ತಾಯಿಗಳು ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ?
0: ಒಬ್ಬರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ಬರಿಗೆ ಮೆದುಳು ಜ್ವರ ಬರಲ್ಲ,
1: ಬಟ್ ಜ್ವರ
0: ಇನ್ಫೆಕ್ಷನ್ ಬರುತ್ತೆ.
1: ಇನ್ಫೆಕ್ಷನ್
0: ಆಗುತ್ತೆ. ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು ಅಥವಾ ನೆತ್ತಿಗೇರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳ ಲೆಕ್ಕ ತಗೊಂಡ್ರೆ 1 ಲಕ್ಷ ಜನ ದೊಡ್ಡವರಲ್ಲಿ ತಗೊಂಡ್ರೆ 1-35 ಜನಕ್ಕಾಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ, ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು.
1: ಹೌದು,
0: ಆಯ್ತಾ? ಆದ್ರೆ ಮಕ್ಕಳಲ್ಲಿ ಇದೇ 1 ಲಕ್ಷ ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ.
1: ಅಂದ್ರೆ ಅವರಿಗೆ ಜಾಸ್ತಿ
0: ಮಕ್ಕಳಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನಕ್ಕೆಂದ್ರೆ ಅವರಿನ್ನ ಚಿಕ್ಕವರು, ಮಕ್ಕಳು ಅಂದ್ರೆ ಆಗತಾನೆ ಹುಟ್ಟಿದ ನವಜಾತ ಶಿಶು ಮಗು ಆಗಿರಬಹುದು, 16 ವರ್ಷ 18 ವರ್ಷ ಅಂತ ಒಂದು ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ, ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು.
1: ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ?
0: ಆಗ್ಬೋದು ಸರ್, ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ, ಅವಾಗ ಏನಾದ್ರೂ ಇವಳ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ.
1: ವಯಸ್ಸಾದವರಿಗೂ
0: ಇದು ಆಗ ಸಾಧ್ಯತೆ ಇದೆ, ಅವಾಗ ಅವ್ರಿಗೂ ಆಗ ತೊಂದರೆಗಳು ಜಾಸ್ತಿ ಆಗುತ್ತೆ.
1: ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ ಮುಂಜಾಗ್ರತೆ ಆಗ್ಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ, ಏನೇನ್ ಮಾಡ್ಬೇಕು ಸರ್, ಯಾವ ರೀತಿ?
0: ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ ಹೋಗಿ ನಾವು ಔಷಧಿ ತಗೊಂಡು ಇದೆಲ್ಲ ಆಗುತ್ತೆ. ಅದು ತಪ್ಪು ಅಂತ ಹೇಳಂದ್ರೂ ಕಷ್ಟ, ಯಾಕೆಂದ್ರೆ ಎಷ್ಟೊಂದ್ ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸಂಶಯ ಬಂದ್ರೆ ಇದು ಚಿಕಿತ್ಸೆ ಎಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದು.
1: ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ. ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನ ತಗೋಬೇಕಾಗತ್ತೆ.
0: ಹೌದು ಸರ್.
1: ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವ್ದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕು ಪ್ಲೇಸಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟ್ ಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು, ಆರಾಮಾದ್ರೆ ಆರಾಮ್.
0: ಹೌದು ಸರ್.
1: ಸ್ವಲ್ಪ ಮತ್ತೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತ.
0: ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ, ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ, ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ. ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಬ್ಯಾಕ್ಟೀರಿಯಾ ಏನಿದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು.

0: ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು ಯು ಕೆ ಅಲ್ಲಿ ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ, ಅವ್ರೇನಾದ್ರು ತದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ಬಂದ್ಬಿಡ್ತಾರೆ, ಕ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳದಿಷ್ಟೇ, ನಾನು ಇದು ನೋಡಿದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗೆ ಜ್ವರ ಇಲ್ಲಿ ಇಲ್ಲದೆ ಹೋಗ್ಲಿ ಸಂಶಯ ಬಂತ, ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ ಅನ್ಕೋಬಹುದು. ಇದು ಏನಕ್ಕೆ ಇದು ಒತ್ತೇಳ್ತಾ ಇದೀನಿ ಅಂದ್ರೆ, ಎಷ್ಟೊಂದ್ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ಇನ್ನೊಬ್ಬ ದರ್ಗಾಗ ಹೋಗೋದು, ಯಾರೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ. ಇಲ್ಲಿ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು.
1: ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆದುಳು ಮತ್ತು ಬೆನ್ನು ಊರಿ ಆಗ್ಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡೋ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕ್ ಗೆ ಏನಾದ್ರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾರ ಇರುತ್ತಾ, ಸಂಬಂಧ ಇದೆಯಾ?
0: ಆಗ್ಬಹುದು ಸರ್. ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತ ಮಾಡಬಹುದು, ಅದು ಆಗ್ಬಹುದು.
1: ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ, ಹೇಗೆ?
0: ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನು ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ. ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ.
1: ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತ ಹೇಳಿ ಲಸಿಕೆ ಯಾವುದು
0: ಸರ್? ಇದರಲ್ಲಿ ಒಂದು ನ್ಯೂಮೋಕಾಕಲ್, ಒಂದು ಮೆನಿಂಜೋಕಾಕಲ್, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದೊಂದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲೇನೂ ಆಗ್ಬಹುದು. ಇವಾಗ BCG ಹಾಕೋದ ಉದ್ದೇಶ ಏನಂದ್ರೆ, TB ಮೆನಿಂಜೈಟಿಸ್ ಅಥವಾ ಸೀರಿಯಸ್ TB ಆಗದೆ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುದು. ಇದೇ ನಮಗೆ, ನಾನು ಹೊರಗಡೆ ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ. ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಳ್ತಾರೆ, ಅಷ್ಟಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ.
1: ತಾವ್ ಹೇಳಿದ್ರಲ್ಲ, 4-5 ತಾಸಿನಲ್ಲೇನೆ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರ್ಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರ್ಬೇಕಾಗತ್ತೆ ಅಂತನೋ ಒಂದು ಅಂಶ ಸರ್. ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್?
0: ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5ನೇ ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಅಷ್ಟೊತ್ತಕ್ಕೆ ಲಸಿಕೆಗಳಲ್ಲಿ ಕೊಟ್ಟು ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5ನೇ ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳಲ್ಲೂ ಇದನ್ನು ಆಚರಿಸುತ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮ ಹರಡಿ ಈ ಮೆದುಳು ಜ್ವರನ ನಿಲ್ಸಂತ ಕ್ರಮಗಳನ್ನ ಮಾಡ್ತಾ ಇದಾರೆ.
1: ಮಾಡ್ತಾ ಇದಾರಲ್ಲ, ಹೇಗೆ ಪೋಲಿಯೋ ಮುಕ್ತ ಕ್ಷಯಮುಕ್ತ ದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು,
0: ಪ್ರಪಂಚದಿಂದನೇ
1: ಇದನ್ನ
0: ಮಾಡಬೇಕಂತ ಹೇಳಿ,
1: ಇರಾಡಿಕೇಶನ್ ಮಾಡಬೇಕು ಅಂತ ಹೇಳಿ. ಸರಿ,
0: ಥ್ಯಾಂಕ್ ಯು ಸರ್, ಧನ್ಯವಾದ.
1: ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ ಮೆನಿಂಜೈಟಿಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದ್ರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ, ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ, ಬಹಳ ಸೂಕ್ಷ್ಮವಾದಂತಹ ಭಾಗ ಅದು. ಅದನ್ನ ರಕ್ಷಣೆ ಮಾಡ್ಕೋಬೇಕು, ರಕ್ಷಣೆ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು, ನಮ್ಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ. ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನ ಮಾಡಿಕೊಂಡು ನಾವು ಮುಂದುವರಿಬೇಕು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರತ್ ಚಂದ್ರ ರಾನಡೆ ಅವರು.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರತ್ ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎನಿ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆ ಅಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 ಜಾರಿಗೊಳಿಸಲಾಯಿತು. ನಂತರ ಇಎಂಪಿಎಸ್ ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 to 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬ್ಯುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯುಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,000

0: 600 ಇ-ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನ ನೀಡಲಾಗ್ತಾ ಇದ್ದು, ಅವುಗಳಲ್ಲಿ 1100 ಟ್ರಕ್ಗಳನ್ನ ದೆಹಲಿಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೇದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟುಕುವಂಥ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ-ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೇದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PME ಡ್ರೈವ್ ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡಿಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PME ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ PMEdrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PME ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥ ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ

0: ದಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ದಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ: ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ದಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
3: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ದಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60,00,000ಕ್ಕೂ ಹೆಚ್ಚು ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12,00,000 ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು, 23,00,000ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ದಿಪಡಿಸಿದ 16,00,000 ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
2: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು May 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು May 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ May 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರೂ ಅವರ ಅಧಿಕಾರಾವಧಿ 4,398 ದಿನಗಳು. ಮೇ 26, 2014 ಇಂದಿನ ಜೂನ್ 10, 2026 ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತ

0: ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ದಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಗ್ರಾಮೀಣ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಐಎಲ್ಸಿಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ದಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ದತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟಗಳ ಸಚಿವರೊಂದಿಗೆ ದ್ವಿಪಕ್ಷೀಯ

0: ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000ಕ್ಕೂ ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ದಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
5: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಕನಕದೀಪ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ರಾಯಬಾಗ್ ತಾಲೂಕು ಬಸವರಾಜ್, ಜಕ್ಕಪ್ಪ, ಲಕ್ಷ್ಮೇಶ್ವರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣಂತ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಬಾಗ್ ತಾಲೂಕು ಬಸವರಾಜ್ ಜಕ್ಕಪ್ಪ ಲಕ್ಷ್ಮೇಶ್ವರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
3: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12 ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
0: ಆಕಾಶವಾಣಿ ಧಾರವಾಡ.

0: ನಿಮ್ಮೊಂದಿಗೆ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರ.
1: ನಂದು ನಮಸ್ಕಾರ. ಸುರೇಖ, ಪತ್ರದ ಸಂಖ್ಯೆ ಯಾಕೋ ಕಡಿಮೆ ಅವ ಅಂತ ನಂಗೆ ಅನಿಸ್ಲಿಕ್ಕತ್ತದ. ಬಹುಶಃ ಮಳೆಯಿಂದನೂ ಇರಬಹುದು, ಅಥವಾ ಒಂದೊಂದ್ಸತಿ ಏನಾಗ್ತದ, ಅಂಚೆ ವಿಳಂಬದಿಂದನೂ ಕೂಡ ನಮಗೆ ಪತ್ರಗಳು ಕಡಿಮೆ ಬಂದಿರ್ತಾವ.
0: ಹೌದು,
1: ಇರ್ಲಿ, ಎಂದಿನಂತೆ ಬಂದಂತಹ ಪತ್ರಗಳನ್ನು ನಾವು ಓದಿ ನಂತರ ನಮ್ಮ ಕೇಳುಗರ ಕರೆಗಳನ್ನ ಸ್ವೀಕರಿಸೋಣಂತ.
0: ಹಂಗೆ ಆಗ್ಲಿ.
1: ಹಿರೇಸಿಂಗನಗುತ್ತಿಯಿಂದ ಬಸವರಾಜ್ ಹೂಗಾರ್ ಅವರು ಬರೆದಂತ ಪತ್ರ. 28ರಂದು ಪ್ರಸಾರವಾದ ಭಾವಯಾನ ಕಾರ್ಯಕ್ರಮ ಜ್ಞಾನದ ರಸಪಾನವಾಗಿತ್ತು. ಮಾತಿನ ಮಹತ್ವವನ್ನ ಮಾರ್ವಿಕವಾಗಿ ತಿಳಿಸುವಂತಿತ್ತು. ಭಾಗವಹಿಸಿದ ಮಾಯಾರಾಮನ್ ಹಾಗೂ ಮಂಜುಳಾ ಪುರಾಣಿಕ ಅವರು ಮಾತು ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು, ಮಧುರವಾಗಿರಬೇಕು ಅಂತ ತಿಳಿಸಿದ್ರಲ್ದ, ಚನ್ವೀರ್ ಕಣ್ವಿ ಹಾಗೂ ದರಾ ಬೇಂದ್ರೆ ಅವರು ತಮ್ಮ ಕವನಗಳ ಮೂಲಕ ವ್ಯಕ್ತಪಡಿಸಿದ ಉದಾತ್ತ ಉನ್ನತ ಉದ್ಬೋಧಕ ವಿಚಾರಗಳನ್ನ ಮಾತಿನ ಮಹೋನ್ನತ ಸ್ಥಾನ ಕುರಿತಾಗಿ ಇರುವ ಅಂಶದೊಂದಿಗೆ ವಿವರಿಸಿದ್ರು. ಇದು ಎರಡು ಸಲ ಪ್ರಸಾರ ಮಾಡಿದ್ದು ಕೇಳಿ ಸಂತೋಷ ಆಯ್ತು. ಒಂದರ ಅಂದ್ರೆ ನಾವು ಮತ್ತೆ ಮರು ಪ್ರಸಾರ ಮಾಡ್ತಿರ್ತೀವಲ್ಲ ಅದಕ್ಕೆ. ಇನ್ನು ದಿನಾಂಕ 29ರಂದು ಕೃಷಿ ರಂಗದಲ್ಲಿ ಪ್ರಸಾರವಾದ ಗ್ರಾಮಲಕ್ಷ್ಮಿ, ಈ ಕಾರ್ಯಕ್ರಮ ಚೇತೋಹಾರಿಯಾಗಿತ್ತು. ಭಾಗವಹಿಸಿದ ಕಲ್ಲಕ್ಕ ಮಲ್ಲಕ್ಕ ಇವರ ಸುರಸ ಸಂಭಾಷಣೆ ಅಂತ ಹೇಳ್ಯಾರೆ, ಸರಸ ಅಲ್ಲ, ಸುರಸ ಸಂಭಾಷಣೆ. ಸಾವಯವ ಕೃಷಿ ಬಗ್ಗೆ ಸಿರಿಧಾನ್ಯ ಸೇವನೆಯ ಪ್ರಯೋಜನ ಕುರಿತಾಗಿ ಉಪಯುಕ್ತ ಮಾಹಿತಿ ಕೇಳಿ ಸಂತೋಷ ಆಯ್ತು. ಸಾವಯವ ಕೃಷಿ ಮಹಿಳೆ ದಾಕ್ಷಾಯಿಣಿ ರಾಮನ್ಗೌಡರು ಅವ್ರ ಜೊತೆಗೆ ನಡೆಸಿದ ಸಂದರ್ಶನ ಸ್ಫೂರ್ತಿದಾಯಕವಾಗಿತ್ತು, ಉಳಿದ ಮಹಿಳೆಯರಿಗೆ ಮಾರ್ಗದರ್ಶಕವಾಗಿತ್ತು ಅಂತಾರ. ತಂಬಾಕಿನಿಂದಾಗುವ ದುಷ್ಪರಿಣಾಮ ಕುರಿತು ವಿಷಯದ ಬಗ್ಗೆ ಡಾಕ್ಟರ್ ಗಿರಿಯಪ್ಪ ಗೌಡರ್ ಅವರ ಜೊತೆಗೆ ನಡೆಸಿದ ಸಂದರ್ಶನ ಸಂದರ್ಭೋಚಿತವಾಗಿತ್ತು. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ಯಾರ ನೋಡು.
0: ನನ್ನ ಹತ್ರ

0: ಒಂದು ಪತ್ರ ಅದ, ಯಶೋದ ರಮಾನಂದ ಧಾರವಾಡದಿಂದ ಬರ್ದಾರ. ಇದೀಗ ಕಾರ್ಯಕ್ರಮ ವಿವರಣೆಯ ಒಂದು ಸಮಸ್ಯೆ ಆಗ್ಬಿಟ್ಟದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಇರೋದ್ರಿಂದ ಕಾರ್ಯಕ್ರಮ ವಿವರಣೆ ಪ್ರಸಾರ ಆಗ್ತಾ ಇಲ್ಲ. ಬೇರೆ ಸಮಯದಲ್ಲಾದ್ರೂ ಹೇಳಬಹುದಲ್ಲ? ಕೆಲವೊಂದು ನಿರೂಪಕರು 7 ಗಂಟೆಗೆ 9ಕ್ಕೆ ಪೂರ್ಣ ಸಮರಿ ಕೊಡ್ತಾರ, ಕೆಲವರು ವಾದ್ಯ ಸಂಗೀತ ಹಾಕ್ತಾ ಸಮಯ ಕಳೀತಾರ. ಕಾರಣ ದಯಮಾಡಿ 7 ಅಥವಾ 7:30 ದಿನದ ಪೂರ್ತಿ ವಿವರಣೆ ನೀಡ್ರಿ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿಯೂ ಸಮರಿ ಹಾಕಬಹುದು ಅಂತ ಹೇಳ್ತಾ, ಇನ್ನು ರಾತ್ರಿ 11ಕ್ಕೂ ಕೂಡ ಪೂರ್ತಿ ವಿವರಣೆ ನೀಡ್ರಿ. 2 ನಿಮಿಷ ಹೆಚ್ಚಾಗಬಹುದು ಅಷ್ಟೇ. ಕೆಲವರಂತೂ ಬೆಳಗಿನವರು ಪೂರ್ತಿ ಹೇಳೋದೇ ಇಲ್ಲ, 11ಕ್ಕೆ ನಿಲ್ಲಿಸ್ಬಿಡ್ತಾರ. 11:30 ಯಾರ ಕಾರ್ಯಕ್ರಮ ಇದೆ ಅನ್ನೋದು ನಮಗೆ ಕುತೂಹಲ ಇರ್ತದ. ಕಾರಣ ಪ್ರೋಗ್ರಾಂ ಸಮರಿ ಹೇಳಲು ನಿರ್ದಿಷ್ಟ ಸಮಯವನ್ನ ಗೊತ್ತುಪಡಿಸ್ರಿ ಅಂತ ಹೇಳ್ತಾ ಇದ್ದಾರೆ.
1: ಈಗ ಅವ್ರದೇ ಪ್ರಶ್ನೆ ಅವ್ರದೇ ಉತ್ತರ ಅದ. ಅಲ್ಲಿ ಬೆಳಿಗ್ಗೆ 6:50 ಪ್ರಾಯೋಜಿತ ಕಾರ್ಯಕ್ರಮ ಬರ್ತಾ ಇರೋದ್ರಿಂದ ನಮ್ಮ ಕಾರ್ಯಕ್ರಮ ವಿವರಣೆ ಹೇಳಲಿಕ್ಕೆ ಆಗ್ತಾ ಇಲ್ಲ.
0: ಹೌದು,
1: ಆದ್ರೆ ಅವ್ರ ಗಮನ

0: ಈ ವಿಷಯದ ಬಗ್ಗೆ ಗಮನ ಹರಿಸ್ರಿ ಅಂತ ಹೇಳ್ತೀವಿ ಅಂತ ಹೇಳೋಣ. ರಾತ್ರಿ ಕೂಡ ಎಲ್ಲರಿಗೂ ಕಂಪಲ್ಸರಿಯಾಗಿ 11 ಗಂಟೆಗೆ ಪ್ರಸಾರ ಕಾರ್ಯ ಮುಗಿಸುವ ಮೊದಲು 11:05 ಒಂದು ಸಲ ನಾಳೆ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮ ವಿವರಣೆ ಕೊಡ್ರಿ ಅಂತ ಹೇಳೋಣ. ಮಹಾದೇವ್ ಜಗತಾಪ್ ಅವರು ಗುಳೆದಗುಡದಿಂದ ಬರೆದ ಪತ್ರ. ಗಜವದನ ಬೇಡುವೆ ವಂದನದೊಳಗ ಈ ಹಾಡನ್ನ ಪ್ರಸಾರ ಮಾಡಿದ್ವಿ. ರೇವತಿ ರಾಘವೇಂದ್ರ ಅವರ ಧ್ವನಿಯೊಳಗ ಬಸವೇಶ್ವರ ವಚನ ಮೂಡಿ ಬಂದಿತ್ತು. ವಿಷ್ಣು ನಾಯಕ್ ಅವರ ವೃಂದಗಾನದ ರಚನೆ ಜೈ ಭಾರತಿ ಜಯ ಭಾರತಿ ಈ ಎಲ್ಲ ಹಾಡು ಚೆನ್ನಾಗಿ ಮೂಡಿ ಬಂದು ಅಂತಾರ. ದಿನಾಂಕ 4 ಗಿರೀಶ್ ಕುಲಕರ್ಣಿ ಅವರ ಚಿಂತನ ಯುವಕ ವಿವೇಕಾನಂದ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ಜೀವನ ಬೆಳಕು ಕಾರ್ಯಕ್ರಮ ಚೆನ್ನಾಗಿತ್ತು. ಶಿವಾನಂದ ಪಾಟೀಲ್ ಅವರ ಧ್ವನಿಯಲ್ಲಿ ಅಲ್ಲಮ ಪ್ರಭುಗಳ ವಚನ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ಎಂಬ ಆಧ್ಯಾತ್ಮ ದಾನಂದ ನೀಡಿತು. ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ತಾಯಿಗಿದೋ ನಮನ ಇದು ಕೂಡ ಚೆನ್ನಾಗಿತ್ತು. ಪರಿಸರ ಚಿಂತನ ಅರ್ಥಪೂರ್ಣವಾಗಿತ್ತು. ಇದನ್ನು ಪ್ರಸ್ತುತಪಡಿಸಿದವರು ಚೆನ್ನಪ್ಪ ಅಂಗಡಿಯವರು.
1: ಕೃತಕ ಹಲ್ಲು ಅಳವಡಿಕೆ ಹಾಗೂ ತಪ್ಪು ತಿಳುವಳಿಕೆ ಈ ಕುರಿತು ಏನು ಮಾತುಕತೆ ಆಯ್ತಲ್ಲ, ಅದು ಮಾಹಿತಿ ಪೂರ್ಣವಾಗಿತ್ತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಗದಗದ ಸುರೇಶ್ ಎಸ್ ವೈಲಯ್ಯ ಅವರು ಪತ್ರ ಬರೆದು ತಿಳಿಸ್ಯಾರ.
0: ಈ ಪತ್ರ ಬರೆದವರು ಕುಬೇರಪ್ಪ ವಿಭೂತಿ. ಇವರು ಧಾರವಾಡ ಆಕಾಶವಾಣಿಯ ಅಭಿಮಾನಿ ಕೇಳುಗರಂತ ನಮಗೂ ಕೂಡ ಬಹಳ ಅಭಿಮಾನ ಅನಿಸ್ತದೆ. ಸುರೇಖ ಎಸ್ಡಿಎಂ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಉಪವಾಸ ಹಾಗೂ ತಪ್ಪು ತಿಳುವಳಿಕೆ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಿಳಿ ಹೇಳಿದರು. ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉಪವಾಸ ದಿನವನ್ನ ರಾಷ್ಟ್ರದ ಪ್ರಗತಿಗೆ ಅರ್ಪಣೆ ಮಾಡಿ ಆ ದಿನವನ್ನ ನಾವೆಲ್ಲರೂ ಶಾಸ್ತ್ರಿ ದಿನ ಅಂತ ಆಚರಿಸಿದ್ದು ಹೆಮ್ಮೆಯ ವಿಚಾರ. ಉಪವಾಸದಿಂದ ದೇಹದ ಕಾರ್ಯ ಚಟುವಟಿಕೆಗೆ ಹೊಸ ಉಲ್ಲಾಸ ಬರ್ತದೆ. ದೇಹ ರೋಗ ಮುಕ್ತವಾಗಿ ಹೊಸ ಉಲ್ಲಾಸ ಪಡಿತದ. ಹಾಗೂ ಯಾರು ಉಪವಾಸ ಮಾಡಬಾರದು ಅನ್ನೋದನ್ನ ವಿಸ್ತಾರವಾಗಿ ತಿಳಿ ಹೇಳಿದರು ಅಂತಾರ. ದಿನಾಂಕ 4 ಬೆಳಿಗ್ಗೆ ಪ್ರಸಾರವಾದ ಭಾವ ಸಂಗಮ ಅಂದರ ಇದು ಭಾವಯಾನ.
1: ಹೌದು,
0: ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ಲಾಸ್ಟಿಕ್ ಬಳಕೆ ಪರಿಸರದ ಮೇಲೆ ಬೀಳುವ ಹಾನಿಯನ್ನ ಅರ್ಥಪೂರ್ಣವಾಗಿ ತಿಳಿ ಹೇಳಿದರು. ಇಂಥ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಮಹತ್ವದ ಅರಿವು ತಿಳುವಳಿಕೆಯನ್ನು ನೀಡುತ್ತದ. ಪ್ರಸಾರಕ್ಕೆ ಧನ್ಯವಾದ ಅಂದರು. ನೋಡು,
1: ಕೆ ಜೈತೀರ್ಥ ಕೆ ಸುಧಾ ದಾವಣಗೆರೆಯಿಂದ ಪತ್ರವನ್ನು ಬರೆದಾರ. 3 ಪ್ರಸಾರವಾದ ವಂದನಾದ ಗೀತೆಗಳು ತುಂಬಾ ಇಂಪಾಗಿದ್ವು. ಸಂಗೀತ ಕಟ್ಟಿಯವರು ಹಾಡಿದಂತಹ ನೀರೇ ನೀ ಕರೆ ತಾರೆ ಗೀತೆ ಉತ್ಕೃಷ್ಟವಾಗಿತ್ತು. ಸುಬೋಧ ಸಮಾಲೋಚನೆ ಕೊರತೆ ವಿಷಯ ದೈನಂದಿನ ಬದುಕಿಗೆ ಕನ್ನಡಿ ಹಿಡಿಯುವಂಗಿತ್ತು. ಈ ವಾರದ ವಚನಾಮೃತ ಕೂಡ ಇಷ್ಟ ಆಯಿತು. ಈ ದಿನದ ನಿಮ್ಮೊಂದಿಗೆ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿತ್ತು. ದೂರವಾಣಿಯಲ್ಲಿ ಹೊಸ ಶ್ರೋತೃಗಳ ಕರೆಗಳ ಬಗ್ಗೆ ಸಂತಸವಾಯಿತು ಅಂತ.
0: ನಮಗೂ ಕೂಡ ಸಂತಸ ಆಯಿತು. ಈ ನಿಟ್ಟಿನಲ್ಲಿ ನಮ್ಮ ಹಳೆಯ ಕೇಳುಗರು ಕೂಡ ಗಮನಿಸ್ಲಿ ಅಂತ ಹೇಳೋಣ. ಈ ಪತ್ರ ನೋಡು, ಗೆಜ್ಜಲಗಟ್ಟಿಯಿಂದ ಶರಣಪ್ಪ ಅನ್ವಾರ್ ಅವ್ರು ಬರ್ದಾರ. ಅವ್ರಿಗೆ ನಾವು ಗೀತ ರಾಮಾಯಣವನ್ನ ಪ್ರತಿ ಬುಧವಾರ ಪ್ರಸಾರ ಮಾಡ್ತಾ ಇದ್ದೀವಿ 9:15. ಇದರಲ್ಲಿನ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ಲಿಕ್ಕೆತ್ತಾವ. ಮರಾಠಿಯಲ್ಲಿ ಇದ್ರೂ ಕೂಡ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನ ಕೇಳುವಷ್ಟರಲ್ಲೇ ಮುಗ್ದೇ ಹೋಗ್ತದ ಅಂತಾರ. ಹಂಗಾಗಿ ಅದು ಮತ್ತೆ ಬರುವ ವಾರ ಮುಂದಿನ ಕಂತು ಪ್ರಸಾರ ಆಗ್ತದೆ. ಇದನ್ನ ಅನುವಾದಿಸಿದಂತ ನಮ್ಮ ಯಾರು ಶ್ರೀನಿವಾಸ್ ತೋಪ್ಖಾನೆ ಅವರಿಗೆ ಧನ್ಯವಾದಗಳನ್ನ ತಿಳಿಸಾರ. ಪ್ರಸಾರಕ್ಕಾಗಿ ಧನ್ಯವಾದ ಅಂತಂದಾರ. ಮತ್ತೆ ರಂಗಗೀತೆಗಳನ್ನ ಸುಭದ್ರಮ್ಮ ಮನ್ಸೂರ್ ಅರ್ಜುನ್ ಸಾ ನಾಕೋಡ್ ಅವರ ಗೀತೆಗಳನ್ನ ಪ್ರಸಾರ ಮಾಡ್ರಿ ಅಂತಾರ. ಖಂಡಿತವಾಗಿಯೂ ಪ್ರಸಾರ ಆಗ್ತಾ ಇವೆ. ಇವತ್ತಿನ ರಂಗಗೀತೆ ಕಾರ್ಯಕ್ರಮದೊಳಗೆ ಅವರು ಕೇಳಿ.
1: ಹೌದು, ಸಂಗಪ್ಪ ಫ ಹೂಗಾರ್ ಅವರು ಕೆಲವರದಿಂದ ಪತ್ರವನ್ನ ಬರೆದಾರ. ಶಿರೀಶ್ ಜೋಶಿ ಹಾಗೂ ಸಿಂಧೋಳಿಯವರ ಚಿಂತನೆಗಳು ತುಂಬಾ ಚೆನ್ನಾಗಿದ್ವು. 250 ವಚನಾಮೃತ ಸಂಚಿಕೆ ಕೂಡ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಡಾಕ್ಟರ್ ರಾಮಕೃಷ್ಣ ಮರಾಠಿಯವರು ಅಭಿಮಾನದ ಮಾತುಗಳನ್ನು ಹಂಚಿಕೊಂಡ್ರು. ನರಜನ್ಮವ ತೊಡೆದು ಹೊರಜನ್ಮವ ಮಾಡಿದ ಗುರುವೇ ಎನ್ನುವ ಅಕ್ಕಮಹಾದೇವಿಯವರ ವಚನಕ್ಕೆ ಧ್ವನಿ ನೀಡಿದ ರೋಹಿಣಿ ದೇಶಪಾಂಡೆಯವರ ಗೀತೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಇದಲ್ಲದೇನೆ ಭಕ್ತಿ ಸಂಗೀತ ವಂದನಾ ಕೃಷಿ ರಂಗ ರೈತರಿಗೆ ಸಲಹೆಗಳು ಸುನೀತಿ ಪಥ ಇದರಲ್ಲಿ ತಾನೊಂದು ಬಗೆದರೆ ಎನ್ನುವ ಕಥೆಯನ್ನ ಕೇಳಿದ್ರಂತ ಅದು ಕೂಡ ಚೆನ್ನಾಗಿತ್ತು ಅಂತಾರ. 3 ಪ್ರಸಾರವಾದ ಕಾರ್ಯಕ್ರಮಗಳು ಕಲ್ಪನಾ ಹೆಗಡೆ ಹಾಗೂ ಡಾ ಶ್ರೀಧರ್ ಕಟ್ಟಿಯವರ ಚಿಂತನೆಗಳು ಚೆನ್ನಾಗಿದ್ವು ಅಂದರ. 190 ಸುಬೋಧ ಸಮಾಲೋಚನೆಯಲ್ಲಿ ಆಪ್ತ ಸಮಾಲೋಚಕರಾದ ಡಾ ಗುರುರಾಜ್ ಪಾಟೀಲ್ ಅವರು ಕೊರತೆ ವಿಷಯವಾಗಿ ಸಮಗ್ರವಾಗಿ ತಿಳಿಸಿಕೊಟ್ಟರು. ಸುದೀರ್ಘವಾಗಿ ಸಂದರ್ಶಿಸಿ ಪ್ರಸಾರ ಮಾಡಿದ ಮಂಜುಳಾ ಪುರಾಣಿಕ್ ಅವರಿಗೂ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬಾಳ ಬುತ್ತಿ ನೆನಪಾಗಿ ಕಾಡ್ತವ ಹಾಡು ಸುನೀತಿ ಪಥ ನಡೆ ನುಡಿ ಕಾರ್ಯಕ್ರಮಗಳು ಮೆಚ್ಚುಗೆಯಾದವು ಅಂತ ಹೇಳ್ತಾ 98 ಕನಕದೀಪ ಸರಣಿಯಲ್ಲಿ ಪ್ರೊಫೆಸರ್ ಜಯಶ್ರೀ ಶಿವಾನಂದ್ ಅವರು ಕನಕ

0: ಕನಕದಾಸರ ಕೀರ್ತನೆಯ ಸಾಲುಗಳನ್ನು ಅರ್ಥಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ರು. ಹಾಗೆಯೇ 75ನೇ ನಿಸರ್ಗ ಜ್ಞಾನಾಮೃತದಲ್ಲಿ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು ಸಾಮಾಜಿಕ ಆರೋಗ್ಯದಲ್ಲಿ ಕುಟುಂಬದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ರು. ಅವರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.
1: ಹಿರೇಸಿಂಗನಗುತ್ತಿಯಿಂದ ಬಸವರಾಜ ಹೂಗಾರವರು ಬರೆದಂತ ಇನ್ನೊಂದು ಪೋಸ್ಟ್ ಕಾರ್ಡ್ ನನ್ನ ಹತ್ರದಾಗಲೇ, ನಾನು ಇನ್ಲ್ಯಾಂಡ್ ಓದಿದ್ದೆ ಅವ್ರದ್ದು. ಇದರಲ್ಲಿ ದಿನಾಂಕ 2ರಂದು ಯುವಾಣಿಯಲ್ಲಿ ಪ್ರಸಾರವಾದ ಶಿಕ್ಷಕಿ ಕವಯಿತ್ರಿ ಪೂನಂ ಧಾರವಾಡಕರ್ ಅವರ ಜೊತೆಗೆ ನಡೆಸಿದ ಸಂದರ್ಶನ ಸ್ಫೂರ್ತಿದಾಯಕವಾಗಿತ್ತು ಮತ್ತು ಯುವ ಬರಹಗಾರರಿಗೆ ಭರವಸೆಯ ಬೆಳಕನ್ನು ಬೀರುವಂಗಿತ್ತು. ಈ ಸಂದರ್ಶನದಲ್ಲಿ ಅವರು ಅನೇಕ ಪುಸ್ತಕಗಳನ್ನು ಓದಿ ಅರಿವಿನ ಮೇರೆ ವಿಸ್ತರಿಸಿಕೊಂಡು ಕವಿಗಳ ಮಾರ್ಗದರ್ಶನದಿಂದ ಕವನಗಳನ್ನು ರಚಿಸಿದ ಸ್ವಾನುಭವವನ್ನು ತಿಳಿಸಿದರು ಅಂತಾರ. ದಿನಾಂಕ 3ರಂದು ಪ್ರಸಾರವಾದ ಚಿಂತನದಲ್ಲಿ ಶ್ರೀಧರ್ ಕಟ್ಟಿಯವರು ಮನುಷ್ಯನು ತನ್ನ ಜೀವನದಲ್ಲಿ ಮೂಢನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಬೇಕು ಅನ್ನೋದನ್ನು ಉದಾಹರಣೆಗಳೊಂದಿಗೆ ವಿವರಿಸಿದರು. ಅವತ್ತೇ ಪ್ರಸಾರವಾದ ಸುಬೋಧ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಗುರುರಾಜ್ ಪಾಟೀಲ್ ಅವರು ಕೊರತೆ ವಿಷಯದ ಬಗ್ಗೆ ಮಾರ್ಮಿಕವಾಗಿ ವಿವರಿಸಿದ್ರು. ಪ್ರಸಾರಕ್ಕಾಗಿ ಧನ್ಯವಾದ ಅಂದರು.
0: ಸಂಗಪ್ಪ ಫ ಹೂಗಾರ್ ಅವರು ವಿಶ್ವ ಪರಿಸರದ ಬಗ್ಗೆ ಡಾಕ್ಟರ್ ವಿನಾಯಕ್ ಕುಲಕರ್ಣಿ ಅವರ ಮಾತುಗಳು ಚೆನ್ನಾಗಿದ್ವು ಅಂತ ಹೇಳಿದ್ದಾರೆ. ಭೈರಿದೇವರ ಕೊಪ್ಪದ ಡಾಕ್ಟರ್ ರಾಮು ಮೂಲ್ಗಿ ಅವರ ಹಂತಿ ಹಾಡುಗಳು ಕೂಡ ಜನಪದ ಸಂಗೀತದಲ್ಲಿ ಚೆನ್ನಾಗಿ ಕೇಳಿ ಬಂದ್ವು, ಅವರಿಗೆ ಧನ್ಯವಾದಗಳು ಅಂತ ಹೇಳ್ಯಾರ.
1: ಕಾಲ್ತಿಪ್ಪಿಯಿಂದ ಬಾಳೇಶ್ ಲಟ್ಟಿ, ಸುಜಾತಾ, ಗೀತಾ, ಸಾವಿತ್ರಿ ಹಾಗೂ ಮನೆಯವರು ಅವರು ಬರೀತಾರ. ಪ್ರತಿ ಶನಿವಾರ ನಂದನ ಕಾರ್ಯಕ್ರಮವನ್ನ, ಅಂದ್ರೆ ಇದು ಸಿನೆಕ್ವಿಜ್ ನಂದನ, ಈ ಕಾರ್ಯಕ್ರಮವನ್ನ ಜಿ ಸುರೇಖಾ ಸುರೇಶ್ ಅವರು ಚೆನ್ನಾಗಿ ನಡೆಸಿಕೊಡ್ತಾರ. ಮತ್ತ ಕೇಳು ಗೆಳತಿ ಕಾರ್ಯಕ್ರಮವನ್ನು ತಪ್ಪದ ಕೇಳ್ತೀವಿ, ಇದು ಕೂಡ ಚೆನ್ನಾಗಿ ಮೂಡಿ ಬರ್ತದ ಅಂತ ಪತ್ರ ಬರೆದಾರ ನೋಡು.
0: ಲಿಂಗಸೂರದ ಶಂಕರಗೌಡ ಜಿ ಗೌಡರ್ ಅವರು ಇನ್ಲ್ಯಾಂಡ್ 3 ಪತ್ರಗಳಿದಾವೆ ಇಲ್ಲಿ,
1: ಬಹಳ ವಿವರವಾಗಿ ಬರೆದಾರೆ.
0: 18ನೇ ತಾರೀಕು ಪ್ರಸಾರವಾದ ವಂದನಾ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರು, ರೇಖಾ ಭಟ್ ಕೋಟೆ ಮನೆಯವರು ಹಾಡಿದ ಗೀತೆಗಳು ಚೆನ್ನಾಗಿದ್ವು ಅಂತ ಹೇಳಿದ್ದಾರೆ. ಎಂ ಡಿ ಗೋಗಿರಿ ಅವರ ಚಿಂತನ ಬಕ್ರೀದ್ ಹಬ್ಬದ ಆಚರಣೆ ಕುರಿತು ಇತ್ತು, ಅದರ ಹಿನ್ನೆಲೆಯನ್ನ ತುಂಬಾ ಚೆನ್ನಾಗಿ ತಿಳಿಸಿತು. ಭಾವಯಾನ ಕಾರ್ಯಕ್ರಮವನ್ನು ಮಂಜುಳಾ ಮೇಡಮ್ ಮತ್ತೆ ಮಾಯಾ ಅವರು ಚೆನ್ನಾಗಿ ನಡೆಸಿಕೊಟ್ರು. ಅದಲ್ದೇನೆ ಕನಕದೀಪ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೆಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅನ್ನುವ ಸಂದೇಶವನ್ನು ತಿಳಿಸ್ತು. ಮಗನಿಲ್ಲದಿಂದ್ರೆ ಮೋಕ್ಷ ಇಲ್ಲ ಅನ್ನೋದನ್ನ ಅಲ್ಲಗಳೆದಂಥ ಕನಕದಾಸರ ಬಗ್ಗೆ ಮಾತುಗಳು ತುಂಬಾ ಚೆನ್ನಾಗಿ ಕೇಳಿ ಬಂದವು. ರಂಗನಾಟಕ ರಕ್ತರಾತ್ರಿ ಪ್ರಸಾರ ಆಗಿತ್ತು, 1 ತಾಸು ಮೈಯೆಲ್ಲ ಕಿವಿಯಾಗಿ ಕೇಳಿದ್ವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ರಂಗನಾಟಕವನ್ನ ನಾವು ಕೇಳಿರಲೇ ಇಲ್ಲ. ಬಹಳ ಜನರು ಕೇಳುಗರು ರಂಗನಾಟಕ ಪ್ರಸಾರ ಮಾಡ್ರಿ ಪ್ರಸಾರ ಮಾಡ್ರಿ ಅಂತೇಳಿ ಫೋನಲ್ಲಿ ಹೇಳ್ತಾ ಇದ್ರು. ನೀವು ಪ್ರಸಾರ ಮಾಡಿದ್ರಿ, ಆ ನಾಟಕ ಅದ್ಭುತವಾಗಿತ್ತು ಅಂತ ತಿಳಿಸಾರ. ಅದ್ರ ಜೊತೆಗೆ ಇನ್ನೊಂದು ಪತ್ರದಲ್ಲಿ 1 ವಾರದ ಕಾರ್ಯಕ್ರಮಗಳನ್ನು ಕೇಳಿ ಪತ್ರ ಬರೆದಿದ್ದೀನಿ ಅಂತ, ಬುಧವಾರದಿಂದ ಬುಧವಾರದವರೆಗೆ ಅಂತ ಹೇಳಿದ್ದಾರೆ ಇವರು. ವಂದನಾ ಚಿಂತನ ಸುಬೋಧ ಸಮಾಲೋಚನೆ ರೈತರಿಗೆ ಸಲಹೆ ವಚನಾಮೃತ 247, 248, 249 ಸಂಚಿಕೆಗಳು ತುಂಬಾ ಚೆನ್ನಾಗಿದ್ವು ಅಂತ ಹೇಳ್ತಾ, ಮುಡಿಗೇರದ ಮಲ್ಲಿಗೆ ರಂಗನಾಟಕ ಕೇಳಿದೆ ತುಂಬಾ ಇಷ್ಟ ಆಯಿತು, ಆಮೇಲೆ ದೇವರ ದಾಸಿಮಯ್ಯ ಅವರ ವಚನ ಸದಾಶಿವ ಪಾಟೀಲ್ ಅವರು ಹಾಡಿದ್ದು, ಆಮೇಲೆ ಅನುರಾಧ ಧರೇಶ್ವರ್ ಅವರ ಸ್ವರದಲ್ಲಿ ಎನ್ ಕೆ ಅವರ ಗೀತೆ ಕೇಳಿ ಬಂತು, ಅದು ಕೂಡ ನನಗೆ ಇಷ್ಟ ಆಯಿತು. ಸರಳಾ ದೇಸಾಯಿ ಅವರು ಹಾಡಿದಂತಹ ಬಸವೇಶ್ವರರ ವಚನ, ಡಿ ಕುಮಾರದಾಸ್ ಅವರು ಹಾಡಿದ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ರಚನೆ ಪಾಪದ ಫಲವೇ ದುಃಖ ಅನ್ನುವ ಗೀತೆ, ಅದು ಕೂಡ ಇಷ್ಟ ಆಗಿತ್ತು, ಟಾಪ್ 1 ಅಂತ ಹೇಳ್ತಾ ಇದ್ದಾರೆ. 25ನೇ ತಾರೀಕು ಪ್ರಸಾರವಾದ ರಂಜಾನ್ ದರ್ಗಾ ಇವರಿಂದ ಚಿಂತನ ಕೇಳಿದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಚನಾಮೃತ 249 ಸಂಚಿಕೆ ಇಷ್ಟ ಆಯಿತು. ವಾರದ ಕೌಟುಂಬಿಕ ಚರ್ಚೆ ಮನೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ, ಮುಂದಿನ ಪತ್ರದಲ್ಲಿ 1ನೇ ತಾರೀಕು ಪ್ರಸಾರವಾದ ಎಲ್ಲಾ ಕಾರ್ಯಕ್ರಮಗಳು ಇಷ್ಟ ಆದ್ವು. ಚಂದ್ರಶೇಖರ್ ಪುರಾಣಿಕ್ ಮಠ ಅವರ ಧ್ವನಿಯಲ್ಲಿ ಅಲ್ಲಮಪ್ರಭು ಅವರ ವಚನವನ್ನ ಕೇಳಿದೆ. ಅರ್ಪಣಾ ಕಾರ್ಯಕ್ರಮಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಗೀತೆಗಳು ಪ್ರಸಾರ ಆಗ್ತಾ ಇದಾವೆ. 9:30ಕ್ಕೆ ಹಾಸ್ಯ ನಾಟಕ ಕೇಳಿದೆ, ಮಂಜುಳಾ ಪುರಾಣಿಕ್ ಅವರು ಈ ನಾಟಕವನ್ನ ನಿರ್ದೇಶ ಮಾಡಿದ್ರು. ಕಂಗ್ಲಿಷ್ ಪುರಾಣ
1: ಕಮಲಾಬಾಯಿ
0: ಕಂಗ್ಲಿಷ್ ಪುರಾಣ, ಕಮಲಾಬಾಯಿ ಪಾತ್ರ ಕೂಡ ತುಂಬಾ ಮೆಚ್ಚುಗೆ ಆಯಿತು, ಹಾಸ್ಯಭರಿತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ 75ನೇ ವಚನಾಮೃತ ಕಾರ್ಯಕ್ರಮ ಬಸವೇಶ್ವರ ಪೀಠದಲ್ಲಿ ಏರ್ಪಡಿಸಿದ್ರಿ. 128ನೇ ವಚನಾಮೃತ ಕಾರ್ಯಕ್ರಮವನ್ನು ಧಾರವಾಡದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಏರ್ಪಡಿಸಿದ್ರಿ. 2 ಕಾರ್ಯಕ್ರಮಗಳನ್ನು ನಾನು ಬಂದಿದ್ದೆ, ನೋಡಿದೆ ಕಾರ್ಯಕ್ರಮವನ್ನು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಬಿಡೋಣ.
1: ನನ್ನ ಹತ್ರ ನೋಡು, ಹುಬ್ಬಳ್ಳಿ ನವನಗರದಿಂದ ಶ್ಯಾಮ್ ಸುಂದರ್ ಬಿದರ್ ಕುಂದಿ ಅವರು ಬರೆದ ಪತ್ರ. ಇವರು 6:35 to 6:50 ಮುಂಜಾನೆ, 8:15 to 8:30 ರಾತ್ರಿ ಅಂತ ಟೈಮ್ ಹಾಕ್ಯಾರ. ಕಳೆದ 46 ಶುಕ್ರವಾರಗಳಂದು ಪ್ರಸಾರವಾದ

0: ಮನ್ಸೂರ್ ಸ್ವರಯಾತ್ರೆಯ ಸುಮಧುರ ಕಾರ್ಯಕ್ರಮವನ್ನು ಹೆಚ್ಚಾಗಿ ಮುಂಜಾನೆ ಕೇಳಿಸಿಕೊಂಡೆ. ತಪ್ಪಿದಾಗ ಕೆಲವು ಸಲ ರಾತ್ರಿ ಮರುಪ್ರಸಾರಕ್ಕೆ ಕಿವಿಗೊಟ್ಟೆ, ಒಮ್ಮೆಯೂ ತಪ್ಪಿಸಿಕೊಂಡಿಲ್ಲ. ಪದ್ಮವಿಭೂಷಣ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ, ಸಂಗೀತ ಸಾಧನೆ, ಎಷ್ಟೊಂದು ವಿವರಗಳನ್ನು ವಿವಿಧ ಆಕರಗಳಿಂದ ಕಲೆ ಹಾಕಿ ವಿಶೇಷ ಅಪರೂಪದ ಸಂಗತಿಗಳನ್ನು ನಿರೂಪಿಸಿದ ಲೇಖಕ ನಿರೂಪಕರು, ಸಂಗೀತ ಕಲೆಯ ಪರಿಭಾಷೆಯನ್ನು ಬಲ್ಲವರು. ಹೀಗಾಗಿ ಮನ್ಸೂರರ ಮನೋಧರ್ಮ ಸ್ಫುಟವಾಗಿ ಕೇಳಿಬಂತು. ಅವರ ವಿಶಿಷ್ಟ ಗಾಯನಗಳು ತುಣುಕುಗಳು ರಸವತ್ತಾಗಿವೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿವೆ. ಧ್ವನಿ ಮುದ್ರಣ ಭಿನ್ನ ಧ್ವನಿಗಳ ಸಂಯೋಜನೆ ಸಮರ್ಪಕವಾಗಿದೆ. ಆದರೆ ಬರೀ 20 ನಿಮಿಷ ಅಂದರೆ 20 ಅಲ್ಲ 15 ನಿಮಿಷ, ಇಂಥ ಪ್ರಸಾರಕ್ಕೆ ಕಡಿಮೆ ಅನಿಸೇದ. 30 ನಿಮಿಷ ಆದರೂ ಇದಕ್ಕೆ ಬೇಕು ಅಂತ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ಯಾರ. ಶಾರ್ಟ್ ಅಂಡ್ ಸ್ವೀಟ್ ಅಂತ ಅವರ ಬರ್ದಾರ. ಹಂಗಾಗಿ ಶಾರ್ಟ್ ಅಂಡ್ ಸ್ವೀಟ್ ಇದ್ರನ ಚಂದ. ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತೊಂದು ಕಾರ್ಯಕ್ರಮ ಬರ್ತದ, ಅದನ್ನ ಅವರು ಕಾದು ಕೇಳಲಿ ಅಂತ ಹೇಳೋಣ. ಇನ್ನು ಎರಡು ಪತ್ರ ಸುರೇಖಾ ನಂತರ ಬೆಳಗಾವಿಯಿಂದ ಅರ್ಚನಾ ತೇಜಸ್ವಿನಿ ಹಾಗೂ ವಿಜಯಕುಮಾರ್ ಭಸ್ಮೈ ಇವರಿಗೆ ದಿನಾಂಕ 3ರಂದು ರಾತ್ರಿ 10 ಗಂಟೆಗೆ ಪ್ರಸಾರವಾದ ಸುರೇಖಾ ಅವರು ಪ್ರಸ್ತುತಪಡಿಸಿದ ನರೇಂದ್ರ ಅವರ ರಚನೆಯ ಪರಿವರ್ತನೆ ನಾಟಕ ಅವ್ರಿಗೆ ಬಹಳ ಹಿಡಿಸ್ತಂತ. 31ರಂದು ರವಿವಾರ ಮುಂಜಾನೆ 6:35ಕ್ಕೆ ಪ್ರಸಾರವಾದ ಸುನೀತಿ ಪಥ ಕಾರ್ಯಕ್ರಮ ನಮಗೆ ತುಂಬಾ ಮೆಚ್ಚುಗೆ ಆಯಿತು. 10:15ಕ್ಕೆ ಪ್ರಸಾರವಾದ ನಿಲಯದ ಕಲಾವಿದರು ಭಾಗವಹಿಸಿದ ಕಿರುನಾಟಕ, ಬಹುಶಃ ಇದು ಕಲಾಕಾರ ಅಪಾರ್ಟ್ಮೆಂಟ್ ಇರಬಹುದು ಅನಿಸ್ತದ, ಇದು ಕೂಡ ಚೆನ್ನಾಗಿತ್ತು ಅಂತಂದಾರೆ.
1: ಎಷ್ಟನೇ ತಾರೀಕು
0: ದಿನಾಂಕ ಅದೇ ದಿನ ಅಂದ್ರೆ 31ರಂದು 10:15
1: ಮಾಲತಿ ಪಟ್ಟಣ ಶೆಟ್ಟಿ ಅವರು ಬರೆದಿರುವ ನಾಟಕ ಪ್ರಸಾರ ಆಗಿತ್ತು.
0: ಅದು ಚೆನ್ನಾಗಿತ್ತು ಅಂದ್ರೆ ಪತ್ರಕ್ಕಾಗಿ ಧನ್ಯವಾದಗಳನ್ನ ಹೇಳೋಣ. ಇನ್ನು ಕರೆ ತಗೊಳ್ಳೋಣಲ್ಲ.
1: ಹಲೋ ನಮಸ್ತೆ. ಹಲೋ
2: ನಾ ಧ್ರುವ ಹನುಮಸಾಗರ್ ಅಂತ ಮಾತಾಡ್ತೀನಿ ಬಾಲ್ಕೋಟೆಯಿಂದ.
1: ಹೇಳ್ರಿ ಧ್ರುವ.
2: ಬ್ಲೈಂಡ್ ಇದ್ದೀನಿ, ಬ್ಲೈಂಡ್ ಇದ್ದೀನಿ. ನಮ್ದು ಎಂಎ ಆಗಿದೆ, ಎಂಎ ಬ್ಲೈಂಡ್ ಇದ್ದು 2 ಸರಿ ಕೆಪಿಎಸ್ ಸೆಲೆಕ್ಷನ್ ಆಗಿತ್ತು
1: ಸರ್. ಇದು ನಿಮ್ಮೊಂದಿಗೆ ಕಾರ್ಯಕ್ರಮ. ಹಲೋ ಸರ್. ಸರ್ ಇದು ನಿಮ್ಮೊಂದಿಗೆ ಕಾರ್ಯಕ್ರಮ ಸರ್. ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ ಧ್ರುವ ಸರ್.
2: ಕಾರ್ಯಕ್ರಮ ಬಹಳ ಚಲೋ ಬರ್ತಾವ. ನಾವು 1956ನೇ ಇಸವಿ ನಾ ಕೇಳ್ಕತ್ತೀನಿ. ಅವಾಗ 6 ವರ್ಷ ಇದ್ದೆ. ಇಂದು ಕಾರ್ಯಕ್ರಮ ಇರ್ತಿತ್ತು, ರಾತ್ರಿ ನಾಟಕ ಇರ್ತಿತ್ತು ಅವಾಗ. ಆಮೇಲೆ ಅವಾಗ ಬರೀ ಮುಂಜಾನೆ 2 ತಾಸು, ಸಂಜೆ ಮುಂದೆ 2 ತಾಸು ಇಷ್ಟೇ ಇರ್ತಿತ್ತು. ನಂತರ ಅಗ್ರಿಕಲ್ಚರ್ ಸಂಬಂಧ ಮಾಡಿದ್ರು. ಆಮೇಲೆ ಟೈಮ್ ಹೆಚ್ಚಿಗೆ
0: ಆಯ್ತು. ಹಿಂದಿಂದ ಬೇಡ, ಈಗ ಪ್ರಸ್ತುತ ಹೇಳ್ರಿ.
1: ಈಗಲೂ ಕೂಡ ಗಿಳಿವಿಂಡು ಕಾರ್ಯಕ್ರಮ ಪ್ರಸಾರ ಆಗತ್ತೆ, ಕೃಷಿ ರಂಗನು ಪ್ರಸಾರ ಆಗತ್ತೆ, ಮತ್ತೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳಿದಿರಾ?
2: ಕನ್ನಡ ಧ್ವನಿ ವಾಹಿನಿ
1: ಅದ್ರ ಬಗ್ಗೆ ಸಾಕಷ್ಟು ಸಲ ನಾವು ಉತ್ತರ ಕೊಟ್ಟಿದ್ದೀವಿ. ಅದು ಚಲನಚಿತ್ರ ಧ್ವನಿ ವಾಹಿನಿ ಬೆಂಗಳೂರು ನಿಲಯದಿಂದ ಪ್ರಸಾರ ಆಗ್ತಾ ಇತ್ತು. ಆ ಅವಕಾಶ ಈಗ ಸದ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದೀವಿ.
0: ಮತ್ತೆ ಇದ್ರ ಜೊತೆಗೆ ಧ್ರುವ ಅವರೇ ಇದ್ರ ಜೊತೆಗೆ ಇನ್ನೊಂದು ಆಕಾಶವಾಣಿಯವರು ನಿಮಗೆ ಹೇಳುದು ಅಂದ್ರೆ, ದಯವಿಟ್ಟು SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಪ್ರಶ್ನೆ, ಒಂದೇ ಕರೆ ಸಾಕು ನಿಮ್ದು. ಬಹಳಷ್ಟು ಜನ ಕೇಳುಗರು ನಮಗೆ ಕಂಪ್ಲೇಂಟ್ ಮಾಡ್ಲಿಕ್ಕತ್ತಾರ. ದಯವಿಟ್ಟು ಇದನ್ನೊಂದು ಸ್ವಲ್ಪ ಗಮನಿಸ್ರಿ. ಅಲ್ಲ ಇರ್ಲಿ, ಬೇರೆಯವ್ರಿಗೂ ಕೂಡ ಡೌಟ್ ಇರ್ತದ, ಬೇರೆಯವ್ರ ಡೌಟ್ ನಾಗೂ ನಮಗ್ ಪರಿಹಾರ ಸಿಗ್ತದ. ದಯವಿಟ್ಟು ಗಮನಿಸ್ರಿ.
1: ಒಂದೇ ಒಂದು ಪ್ರಶ್ನೆಯನ್ನ ಖಂಡಿತವಾಗ್ಲೂ.
0: ಎಸ್ ಸರ್, ಎಸ್ ಸರ್, ಧನ್ಯವಾದ. ಎಸ್ ಸರ್, ಧನ್ಯವಾದ,
1: ತುಂಬಾ ಧನ್ಯವಾದ ನಿಮ್ಗೆ. ಹಲೋ ನಮಸ್ತೆ, ಯಾರು ಮಾತಾಡಿದ್ರಿ?
3: ಷಣ್ಮುಖಪ್ಪ ಹಂಗೈತೆ ಎಲ್ಲಾರು ಮೇಡಮ್.
1: ಷಣ್ಮುಖಪ್ಪ ಹೇಳಿ.
3: ನಾವು ಪ್ರತಿ ವಾರಂತೂ ನಡೆ ನೋಡಿ ತಪ್ಪಿಸಂಗಿಲ್ಲ ಮೇಡಮ್. ಆಮೇಲೆ ಕೆಲವೊಂದು ಬದಲಾವಣೆ ಆಗಿವೆ. ಆಮೇಲೆ ಬೆಳಗ್ಗೆ ಒಂದನ ಇದು ಪ್ರಸಾರ ಆಗ್ತದೆ ಮೇಡಮ್, ಫಸ್ಟ್ ಗೆ ಹಾಡ್ ಹಾಕ್ತಾರಲ್ಲ, ಅದು ಯಾಕೋ ಧ್ವನಿ ಸುಸ್ರಾವಾಗಿ ಬರಂಗಿಲ್ಲ. ಆಮೇಲೆ ಸಹಗಾಯಕ ಕೂಡ ಹಾಡ್ತಾರಲ್ಲ, ಅದು ಒಂದನ ರೀ, ಒಂದೇ ಮಾತ್ರ ಬಯಲ ಹಾಕೋದಷ್ಟು ಸುಸ್ರಾವಾಗಿ ಕೇಳ ಬರಂಗಿಲ್ಲ ಮೇಡಮ್. ಅದನ್ನ ಕೇಳಕ ಮನಸ್ಸಾಗಂಗಿಲ್ಲ, ಅದನ್ನ ಕೇಳಕ ಹಚ್ಚಿದ್ದೆ ಮೇಡಮ್.
0: ಅಲ್ಲ ಅದು ಒಂದನ ಬರುದಿಲ್ಲೋ ಅಥವಾ ಬೇರೆ ಕಾರ್ಯಕ್ರಮಗಳು ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತದೋ?
3: ಇಲ್ಲ ಅದೊಂದು, ಯಾಕಂದ್ರೆ ಧ್ವನಿ ಸರಿಯಾಗಿ ಬರಂಗಿಲ್ಲ ಬೆಳಗ್ಗೆ. ಅದ
0: ಇಲ್ಲ, ಅದು
3: ಕಡ್ಗ ಬಂದಂಗ್ ಬಂದ್ಬಿಡ್ತೇವೆ.
0: ಇಲ್ಲ ಇಲ್ಲ, ಅದು ದೆಹಲಿ ಕೇಂದ್ರದವರು ನಮಗ್ ಕಳಿಸಿಕೊಟ್ಟಂತ ಇದು. ಅದು ಈಗ ಅದನ್ನ
3: ಅದಾದ್ಮೇಲೆ ಸಹಗಾಯಕರು ಹಾಡ್ತಲ್ವ, ಒಂದೇ ಮಾತ್ರ ಭಾರಿ ಚಂದ ಬರ್ತೈತ್ರಿ.
1: ಒಂದ್ ನಿಮಿಷ ನೀವು ಕೇಳಿ, ಅವರು ಹೇಳ್ತಾರೆ.
0: ಈಗ ಅದು ದೆಹಲಿ ಕೇಂದ್ರದವರು ನಮಗೆ ಕಳಿಸಿಕೊಟ್ಟದ್ದು, ಅದು ಕಂಪಲ್ಸರಿ ಆಗಿ 3:30 ಪ್ರಸಾರ ಆಗ್ಲೇಬೇಕು. ಹಂಗಾಗಿ ಅದು ಬೇರೆ ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ಇದೇ ಕಾರ್ಯಕ್ರಮ ಮುಂದುವರಿತದ.
3: ಸರಿ ಮೇಡಮ್, ಆದಷ್ಟು
0: ಸಾಕಷ್ಟು ಅವ ಈಗ.

0: ಇಲ್ಲ ಇಲ್ಲ, ಪ್ರತಿ ವಾರನೂ ಇದ್ದೇ ಇರ್ತದೆ ಆಲ್ಮೋಸ್ಟ್ ಎವ್ರಿ ಡೇ.
1: ಸರಿ ಮೇಡಮ್.
2: ಕರೆಗೊಂದು ಗೀತೆ ಅಲ್ಲ, ಈಗ ಹಲೋ ಅಭಿಲಾಷದಲ್ಲೂ ಕೂಡ ನಾವು
0: ಸಾಕಷ್ಟು
2: ಇಡೀ ಗೀತೆಯನ್ನ ಪ್ರಸಾರ ಮಾಡೇ ಮಾಡ್ತೀವಿ.
0: ಮತ್ತೆ ಹಲೋ ನಂದನ ಕೂಡ.
2: ಹೌದು, ಹಲೋ ನಂದನ, ಎಸ್ ಎಂ ಎಸ್ ಆಧಾರಿತ ನಂದನ ಇದೆ. ಹಲೋ ನಮಸ್ತೆ. ಹಲೋ
3: ಹಲೋ, ನಮಸ್ಕಾರ ಮೇಡಮ್.
2: ನಮಸ್ಕಾರ, ಯಾರು ಮಾತಾಡಿದ್ರಿ?
3: ನಾವು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಮಾತಾಡೋದು ಮೇಡಮ್.
2: ಹೇಳ್ರಿ ಕೆಂಪಣ್ಣ.
3: ಮೇಡಮ್, ನಿನ್ನೆ 8 ತಾರೀಕು ನಂದನ ಮತ್ತು ಅಭಿಲಾಷ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದೆ ಮೇಡಮ್. ಮತ್ ನಾವು 2 ವಾರದಿಂದ ಹೊಸ ಕೇಳುಗರಿಗೆ ಅವಕಾಶ ಸಿಗ್ಲ ಅಂತ ಪತ್ರ ಬರ್ದಿಲ್ಲ ಮೇಡಮ್ ನಿಮ್ಮೊಂದಿಗೆ.
0: ಅಡ್ಡಿ ಇಲ್ಲ, ಪತ್ರ ಬರೀರಿ, ಕರೆ ಮಾಡಬೇಡ್ರಿ ಅಷ್ಟ.
2: ಪತ್ರ ಬರೀಬಹುದು, ಪತ್ರ ಬರೀಬಹುದು, ಕರೆಯನ್ನ ಮಾತ್ರ ಬಿಟ್ಟು ಬಿಟ್ಟು ಮಾಡಿ. ಒಂದ್ ತಿಂಗಳಾದ್ರೂ ಬಿಟ್ಟು ಮಾಡಿ.
3: ವಿವಿಧ ಭಾರತಿ ಮೊದಲ ಬರ್ತೈತಿ
0: ಈಗ, ವಿವಿಧ ಭಾರತಿ ಪ್ರೈಮರಿ ಎರಡು ಮರ್ಜ್ ಆಗ್ಯದ. ನೀವು 103 ಹಚ್ಕೊಂಡ್ರು ಕೂಡ ಅದೇ ಕಾರ್ಯಕ್ರಮಗಳು ಬರ್ತಾವ.
3: ಓಕೆ, ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
2: ನಮಸ್ಕಾರ. ಹಲೋ
4: ಹಲೋ ಮೇಡಮ್,
2: ಹೇಳ್ರಿ.
4: ನಮಸ್ತೆ, ಈಶ್ವರ್ ಅಲ್ಲಿ ಮಾಲೀಕ್ಬರ್ದಿಂದ
0: ಹೇಳ್ರಿ.
4: ನಮಸ್ತೆ ನಿಮಗೆ.
2: ನಮಸ್ತೆ ನಮಸ್ತೆ, ಹೇಳಿ ಈಶ್ವರ್.
4: ಬೆಳಿಗ್ಗೆ 6:55 ಪ್ರಸಾರ ಆಗ್ತದೆ ಎಲ್ಲ ಕಾರ್ಯಕ್ರಮ ಮೇಡಮ್. ಸೈರನ್ ಎಷ್ಟೊತ್ತಿಗೆ ಹಚ್ತೀರಿ ನೀವು ಮುಂಜಾನೆ?
0: ಯಾವ ಸೈರನ್? ಸಿಗ್ನೇಚರ್ ಟ್ಯೂನ್ ಕೇಳ್ತಿದ್ದೀರಿ?
2: ಅದಕ್ಕಿಂತ ಮುಂಚೆ ಬರುವಂತದ್ದು 5:55
0: ಇಲ್ಲ ಇಲ್ಲ, ಅಂದ್ರ ಅದು ಮೊದ್ಲ ಕೊಟ್ಟಿಟ್ಟಿರ್ತಾರ, ಆದ್ರೆ ನಮ್ಮ ಪ್ರಸಾರ ಕಾರ್ಯ ಶುರು ಆಗುವ 2 ನಿಮಿಷ ಮೊದ್ಲಷ್ಟ ನಾವು ಅದನ್ನ ತಗೋತೀವಿ. ನೀವು ಲಗೂನ ರೇಡಿಯೋ ಹಚ್ಚಿ ಬಿಟ್ಟಿರ್ಬೇಕು.
4: ಅದನ್ನ 2-3 ಸರಿ ನೋಡಿದ್ರಿ, ಯಾಕಂದ್ರೆ ಅಷ್ಟೊಂದು ಮುಂಚೆ
0: ಇಲ್ಲ, ಇಲ್ಲ ಟೆಸ್ಟ್ ಮಾಡೋ ಸಲುವಾಗಿ ಹಚ್ಚಿಬಿಟ್ಟಿರ್ತಾರ ಅದನ್ನ.
2: ಅಂದ್ರೆ ಟೆಸ್ಟ್ ಮಾಡ್ಬೇಕಲ್ಲ, ಸ್ಟುಡಿಯೋ ಟೆಸ್ಟ್ ಮಾಡಿದ್ಮೇಲೆ ಎಲ್ಲ ಪ್ರಸಾರ ಶುರು ಆಗೋದು. ಹಲೋ ಹಲೋ ಹಲೋ
3: ಹಲೋ, ಎಜುಕೇಶನ್ ಸಂಬಂಧ ಟೈಮ್ ಭಾಳ ಇಡಬೇಕು. ಕೋವಿಡ್ ಇದ್ದಾಗ ಆನ್ಲೈನ್ ಎಜುಕೇಶನ್ ಕೊಡ್ತಿದ್ರಲ್ಲ, ಅಂದ್ರೆ ಈ SSLC ಹುಡುಗರಿಗೆ PUC ಹುಡುಗರಿಗೆ ಎಜುಕೇಶನ್ ಕೊಡ್ಬೇಕು, ಹಿಸ್ಟ್ರಿ ಆಮೇಲೆ ಸೈನ್ಸ್ ಇವೆಲ್ಲ ಮಾಡ್ಬೇಕಂತ.
0: ಮಾತಾಡೋರು ಯಾರು? ನಿಮ್ಮ ಹೆಸರು ಹೇಳ್ಬೇಕಲ್ಲ ಮೊದ್ಲು.
3: ಹನುಮಸಾಗರ್ ಮಾತಾಡ್ಕೊತೀನಿ.
0: ಮತ್ ಈಗ ಹೇಳಿದ್ವಲ್ಲ ನಾವು, ಒಂದ್ ಸಲಕ್ ಒಂದ ಪ್ರಶ್ನೆ ಕೇಳ್ಬೇಕು ಅಂತ ನಿಮಗ. ಅಲ್ಲಲ್ಲ, ಎಲ್ಲಾ ಕಾರ್ಯಕ್ರಮದೊಳಗೂ ಅಷ್ಟೇನೆ. ಆಯ್ತಾಯ್ತು, ಸಾಕಷ್ಟು ನಾವು ಮಾಡ್ಲಿಕ್ಕತ್ತೀವಿ ಆ ನಿಟ್ಟಿನಲ್ಲಿ.
2: ಹಲೋ ಹಲೋ,
3: ನಮಸ್ತೆ
2: ಮೇಡಮ್. ನಮಸ್ತೆ, ಸರಿಯಾಗಿ ಕೇಳ್ತಾ ಇಲ್ಲ
3: ಮೇಡಮ್. ಈಗ ಸಿನಿ ಕ್ವಿಜ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಿ ಮೇಡಮ್, ಧನ್ಯವಾದಗಳು ನಿಮಗೆ ರೀ. ಹಾಗೆ ಒಂದ್ ವಾರ ಸಿನಿ ಕ್ವಿಜ್ ಮಾಡಿ, ಇನ್ನೊಂದ್ ವಾರ ಸಾಮಾನ್ಯ ಜ್ಞಾನ ಕ್ವಿಜ್ ಮಾಡ್ರಿ ಮೇಡಮ್.
0: ಯಾರು ಮಾತಾಡೋರು? ಯಾರು
2: ಹೆಸರು ಹೇಳಿ ನೀವು? ಯಾರು
3: ಮಾಡ್ರಿ? ಮುಗುಳ್ ಕೊಡದಿಂದ ಮಾತಾಡ.
0: ಶಿವಲಿಂಗಯ್ಯ ಅವ್ರು, ನೀವು ಯಾವಾಗೂ ಒಂದ್ ಕೊಟ್ಟ ಕೂಡಲೇ ಒಂದ್ ಪ್ರಶ್ನೆ ಇಟ್ಕೊಂಡ ಬಿಟ್ಟಿರ್ತೀವಿ. ಮನುಷ್ಯ ಒಂದ್ ಕೊಟ್ಟ ಮೇಲೆ ಒಂದ್ ಸ್ವಲ್ಪ ಕಾಯ್ಬೇಕು, ಕಾಯ್ದು ಅದ್ರೊಳಗ ಖುಷಿ ಅನುಭವಿಸ್ಬೇಕು, ಆಮೇಲೆ ಮುಂದಿನ ಪ್ರಶ್ನೆ ಇಡಬೇಕು.
3: ಎಂಜಾಯ್ ಮಾಡ್ತಾ ಇದ್ದಾರೆ ಮೇಡಮ್, ಇದ್ರೊಳಗೆ ಸಮಸ್ಯೆ ಇಲ್ಲ ಮೇಡಮ್, ಅದು ಬರ್ಲಂತ ನಾನು ಆಚೆ.
0: ಆಯ್ತಾಯ್ತು, ನೋಡೋಣ.
2: ಹಲೋ ಹೇಳಿ, ಯಾರು?
5: ಬಿಚರೇಂದ್ರ.
2: ಹೆಸರು?
5: ಚಂದ್ರಕಾಂತ್ ಅಂಬೇಕರ್ರೆ, ರಾಯಭಾಗರ್.
2: ಹೇಳ್ರಿ ಅಂಬೇಕರ್ ಅವ್ರೆ.
5: ನಿಮ್ಮ ಕಾರ್ಯಕ್ರಮ ಬಾಳ ಚೆನ್ನಾಗಿ ಬರ್ತಾರ್ರಿ, ಎಲ್ಲ ಕಾರ್ಯಕ್ರಮ ಕೇಳ್ತಾನ್ರಿ. ಅವ್ರು ಮರಾಠಿ ಹಾಡ್ಕೊಡ್ರಿ, ಸಾಯಂಕಾಲ ಹಾಕ್ರಿ. 5:50
0: ಅಲ್ಲ, 5:50 ಬದಲಾಗಿ ಈಗ 7:45 ಪ್ರಸಾರ ಮಾಡ್ತಾ ಇದ್ದೀವಿ.
5: ಕೇಳ್ತಾನ್ಬಿಡ್ರಿ, ಹಂಗ ಸಾಯಂಕಾಲ ಹಾಕಿದ್ರೆ ಚಲೋ ಆಗ್ತದೆ.
0: ಇಲ್ಲ, 5:50 ನಿಮ್ಗೆ 2 ಹಾಡು ಕೇಳಿಕ್ ಸಿಕ್ತಿದ್ವು, 7:45 ಹಾಕಿವಲ್ಲ, 3 ಅಥವಾ 4 ಹಾಡು ಕೇಳಿಕ್ ಸಿಗ್ತದ.
2: ಹಲೋ
6: ನಮಸ್ಕಾರ ಮೇಡಮ್.
2: ನಮಸ್ಕಾರ, ಯಾರು? ಹೇಳ್ರಿ ಗೌಡ್ರೆ.
6: ಪತ್ರ ಓದಿದ್ರಿ, ಖುಷಿ ಆಗ್ ಬಹಳ. ನಮಗ ಪತ್ರ ಲೇಟೇ ಬಂದವ್ ನೋಡ್ರಿ, ಮೊದಲ ಬರ್ಬೇಕಾಗಿತ್ತು. ಇವತ್ ಬಂದ ನೋಡ್ರಿ ಪತ್ರ.
0: ಹೌದು, ಇವತ್ ಪತ್ರಗಳ ಸಂಖ್ಯೆನು ಕಡಿಮೆ ಅದ, ಅದ್ರಾಗ ನಿಮ್ಮ 3 ಪತ್ರ ಬಂದಾವ.
6: ಇವತ್ತೊಂದು ಭಕ್ತಿಗೆ ಹಾಡಿದ್ರಿ ಮೇಡಮ್, ಗಣಪತಿ ಭಟ್ ಅವರು. ಏನು ಮಾಡಿದ್ರೆ ಬಹು ಹಿಂಗ ಅದು ಸ್ವಾಮಿ, ದಾನವಂತಕ ನೀನ್ ದಯವಾಗದ ಅನ್ನಕಂತ ಹೇಳಿ ಪುರಂದೋಸ್ ಹಾಡಿದ್ರಿ. ಅದ್ಭುತ ಹಾಡಿದ್ರಿ. ಸವಿತಾ ಅಂಬರೀಶ್ ಅವರು ತೋಂಡ ಸಿದ್ಧಲಿಂಗ ಸ್ವಾಮಿಗಳ ಒಳಗೆ ಹಾಡಿದ್ರಿ. ಸುದೈವೊಳಗೆ ವಿಷ ಒಂಟೆ, ಮೊದಲೊಳಗೆ ಕೈ ಒಂಟೆ ಅಂತ ಹೇಳಿ ಅದ್ಭುತ ಹಾಡಿದ್ರಿ.
0: ಕೇಳ್ತಾ ಇರ್ತೀರಲ್ಲ, ಬಹಳ ಸಂತೋಷ ನಮಗ.
6: ಆಮೇಲೆ ಸುಭಾಷ್ ವೈಭವ್ ಅವ್ರು ಹಾಡಿದ್ರಿ.
0: ಹೊಸ
6: ವಚನ

0: ಅಂತರಂಗದಲ್ಲಿ ಅರಿವಾದಾಗ ಬಹಿರಂಗದಲ್ಲಿ ಕರೆಯಲ್ಲ ಡಾಕ್ಟರ್.
1: ನೀವು ಮುಂದಿನ ವಾರ ಬರೆಯುವ ಪತ್ರನ ಹೇಳ್ಬಿಟ್ರಿ ನಮಗ. ಬಂದಾಗೂ ತಗೊಂಡು ಓದ್ಲಿಕತ್ತೀವಿ ನಾವು.
2: ನೀವು ಯಾವಾಗ ಕಳಿಸಿದ್ರು ಅಥವಾ ಪತ್ರ ನಮಗೆ ಯಾವಾಗ ಬಂದ್ ಮುಟ್ಟಿದ್ರು ನಾವು ಓದೇ ಓದ್ತೀವಿ. ಧನ್ಯವಾದ ನಿಮಗೆ. ಹಲೋ ನಮಸ್ತೆ. ಹಲೋ
3: ಹಲೋ
2: ನಮಸ್ತೆ.
3: ಹಲೋ
2: ಹಲೋ ಹೇಳಿ.
3: ನಾವು ತುಪ್ಪದ ಕುಳಕಿಯಿಂದ ಮಾತಾಡ್ತೀವ್ರಿ.
1: ಹೆಸರು
3: ಪಂಪಾಪಟ್ಟಿ ಹಳ್ಳಿ ಅಂತ
1: ಹೇಳಿ.
3: ಮುಂಜಾನೆ ಸಿಗ್ನಲ್ ಸರಿಯಾಗಿ ಬರೋಲ್ಲ ರೀ, ಹತ್ತು ಬಾರಿ ಮಟ. ಅದಕ್ಕ ಯಾಕೆ ಹಂಗಾಗತ್ತೆ ಅನ್ಬೇಕು.
1: ಯಾವ ಊರು ತಮ್ದು?
3: ತುಪ್ಪದ ಕುರಟ್ಟಿ.
1: ಎಲ್ಲಿಗೆ ಬರ್ತದೆ ಇದು?
3: ಅಣ್ಣಿಗೇರಿ ತಾಲೂಕು ರೀ.
1: ಅಣ್ಣಿಗೇರಿ ತಾಲೂಕು ತುಪ್ಪದ ಕುರಟ್ಟಿ ಅಂದ್ರ ಬೆಳಗಿನ ನಿಮ್ಗೆ ಪ್ರಸಾರನ ಸರಿ ಬರುದಿಲ್ಲ ಅಥವಾ ಹೆಂಗ?
3: ಹೌನ್ರಿ, ಸರಿಯಾಗಿ ಬರುದಿಲ್ರಿ.
1: ಅಂದ್ರೆ ಕೇಳುದಿಲ್ಲ ಅಥವಾ ಗರ್ರ ಅಂತ ಶಬ್ದ ಬರ್ತದೋ ಏನು?
3: ಗರ್ರ ಅಂತ ಸಪ್ಪಳ
1: ಸಪ್ಪಳ ಆಗ್ತದ. ನಿಮ್ದು ಕರೆಂಟಿನ ರೇಡಿಯೋನೋ ಆಪ್ ಒಳಗ್ ಕೇಳ್ತಿರೋ?
3: ಕರೆಂಟಿನ ರೇಡಿಯೋ ರೀ.
1: ಹಾ ಹಾ ಹಾ, ಸರಿ. ನಮ್ಮ ತಾಂತ್ರಿಕ ವಿಭಾಗದವ್ರಿಗೆ ಹೇಳ್ತೀವಿ, ಇದನ್ನ ನೋಡ್ತಾರೆ.
3: ನಮಸ್ಕಾರ.
1: ನಮಸ್ತೆ.
2: ಹಲೋ
4: ಹಲೋ
2: ಹೇಳಿ.
4: ನಮಸ್ತೆ ಮೇಡಮ್.
2: ನಮಸ್ತೆ.
4: ನಾವು ಹಾವೇರಿ ಜಿಲ್ಲೆಯಿಂದ ಬಸವರಾಜ್ ಅಂಬಿಗರ್ ಅಂತ ಮೇಡಮ್.
2: ಹೇಳ್ರಿ ಬಸವರಾಜ್.
4: ಎಲ್ಲಾ ಕಾರ್ಯಕ್ರಮ ನಮ್ಗೆ ಚೆನ್ನಾಗ್ ಬರ್ತಾವ. ಮಂಜುಳ ಮೇಡಮ್ ಅವರು ಬಹಳ ಕಾರ್ಯಕ್ರಮ ಕೊಡ್ತಾರ ನಮ್ಗೆ, ಆದ ಚೆನ್ನಾಗಿರು. ಎಲ್ಲಾ ಕಾರ್ಯಕ್ರಮ ಅಡ್ಡಿಲ್ಲ.
1: ಧನ್ಯವಾದ.
2: ಹಲೋ
5: ಹಲೋ
2: ನಮಸ್ತೆ.
5: ನಮಸ್ಕಾರ ರೀ. ಹುಬ್ಬಳ್ಳಿಯಿಂದ ನಾಗೇಶ್ವರಲ್ಲಿ ಟಿವರ್ ಮಾತಾಡೋದು.
2: ಹೇಳ್ರಿ.
5: ಕಾರ್ಯಕ್ರಮ ಎಲ್ಲ ಚೆನ್ನಾಗ್ ಬರ್ತಾವ ಅಡ್ಡ ಇಲ್ಲ. ಬಸವಣ್ಣನವರ ಕಾರ್ಯಕ್ರಮ ಬರ್ತಾವಲ್ಲ, ಇದು ವಚನಾಮೃತ, ಆಮೇಲೆ ಗುರುವಾರ ದಿನ ಬರುವಂತ
1: ಕನಕ ದೀಪ,
5: ಅವೆಲ್ಲ ಬಹಳ ಚಲೋ ಬರ್ತಾವ. ಎಲ್ಲ ಕೇಳಿ ಸಂತೋಷ ಆಗಿದೆ, ತುಂಬಾ ಚೆನ್ನಾಗಿದೆ.
2: ಹಲೋ
6: ಹಲೋ ರೀ ಮೇಡಮ್.
2: ಹೇಳ್ರಿ.
6: ನಾವು ಚಿಕ್ಕಪಡಿಸಲಿಂದ ರಮೇಶ್ ಕಾಂಕನವಾಡಿ.
2: ಹೇಳ್ರಿ ರಮೇಶ್.
6: ಎಲ್ಲಾ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾರೆ. ಇವತ್ತು ಗುರುರಾಜ್ ಪಾಟೀಲ್ ಅವರು, ಮಂಗಳ ಮೇಡಮ್ ಅವರು ಸುಬೋಧ ಸಮಾಲೋಚನೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತ್ರಿ. ಸುನೀತಿ ಪತ ನಾಟಕ ಬಹಳ ಚೆನ್ನಾಗಿ.
2: ಮಕ್ಳು ಕೇಳಿಸ್ತೀರಾ ಮನೇಲಿ?
6: ಎಲ್ಲಾಕಿ ನಾವು ಬ್ಲೈಂಡ್ ಇದೀರಿ ಮೇಡಮ್. ರೇಡಿಯೋ ಕೇಳೋದು ಒಂದೇ ಬಗ್ಗೆ ನಮ್ದು. 45 ವರ್ಷ ಆದ್ರೆ ಕೇಳ್ತೀರಿ. ಅವಾಗ ರೇಡಿಯೋನೇ ಇದ್ದಿದ್ರು ನಮ್ ಚಿಕ್ಕಪಡಿಸಲಿ. ಎಲ್ಲರಿ ಒಂದ್ ಎರಡು ರೇಡಿಯೋ ರೀ. ಆ ಕೃಷಿ ರಂಗದ ಪಾರ್ಜಾತ ಆಟ ಅಂದ್ರೆ ಬಹಳ ಹುರುಪ್ರಿ. ನಾವು 30-40 ಮಂದಿ ಕರೆಸಿ ನಮ್ಮ ಅಪ್ಪ ಇಲ್ಲ ಆಟ ಹೊರಗೆ ಇತ್ತು ಸೌಂಡ್ ಇತ್ತು ಹಸ್ತಿದೀವ್ರಿ ನೋಡ್ರಿ. ಅವಾಗ ಇರ್ಕೊಂಡು ಕೇಳ್ತೀವಿ ನಾವು ಬ್ಲೈಂಡ್ ಇದೀವ್ರಿ.
2: ಇಲ್ಲ ಮನೇಲಿ ಮಕ್ಳಿಗೆ ಕೇಳಿಸ್ತೀರಾ?
6: ಹೌನ್ರಿ
2: ಕೇಳಿಸ್ತೀರಾ? ರೇಡಿಯೋ ಕೇಳಿಸ್ತೀರಾ? ಸರಿ,
1: ಧನ್ಯವಾದಗಳು.
2: ಕೊನೆ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ. ಹಲೋ ಹಲೋ ವೇಳೆ ಆಗ್ತಾ ಇದೆ, ಸಾಕಷ್ಟು ಕರೆಗಳು ಬರ್ತಾ ಇದಾವೆ. ಆದ್ರೆ
1: ಮತ್ತೆ ಬರುವ ನಿಮ್ಮೊಂದಿಗೆ ಕಾರ್ಯಕ್ರಮದೊಳಗೆ ಮತ್ತಷ್ಟು ಪತ್ರಗಳೊಂದಿಗೆ ಭೇಟಿ ಮಾಡೋಣ ಅಂತ. ಸುರೇಖಾ
2: ಹೌದು.
1: ನಮಸ್ಕಾರ.
2: ನಮಸ್ಕಾರ ಕೇಳುಗರೆ.

ಇಂದಿಗೆ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಜಿ ಸುರೇಖಾ ಸುರೇಶ್. ತಾಂತ್ರಿಕ ಸಹಾಯ ನೀಡಿದವರು ದೀಪಾ ಬೈಜು ಹಾಗೂ ವಿಜಯ ಅಥಣಿ. ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆಯನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. ನಂತರ 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ.

ಲೋಕಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲ ಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ, ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿ

0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜ್ಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
2: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
1: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂ ಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
3: ಆಕಾಶವಾಣಿ ಧಾರವಾಡ ಹೊಸ ಹಾಡು.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420

0: 4233.
1: ಆರಂಭದಲ್ಲಿ ಕೇಳಿ ಆಟ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾ ರವಿಪ್ರಸಾದ್ ಕಟ್ಟಿಮನಿ.

0: ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1 244-344-1 244-344-1 ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00-12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಕೇಳಿ ಆಟ ಚಿತ್ರದ ಇನ್ನೊಂದು ಗೀತೆ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದ್ದೆ.
3: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
4: ಬಹದ್ದೂರ್ ಚಿತ್ರದ ಗೀತೆ ಕೇಳಿ ಬರುವ ಸ್ವರಗಳು ಸೋನು ನಿಗಮ್ ಹಾಗೂ ವಾಣಿ ಹರಿಕೃಷ್ಣ ಅವರದು. ಕವಿರಾಜ್ ಅವರ ಗೀತೆ

0: ಇದುವರೆಗೆ ಹೊಸ ಹಾಡು ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:50. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ವಡೇಕರ್ಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಕರ ನಮಸ್ಕಾರ. ಸಮಯ 5:30:36. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
5: ನಿಸರ್ಗ ಜ್ಞಾನಾಮೃತ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳಿಬರುತ್ತಿರುವ ಗೀತೆ ಎಡಕಲ್ ಗುಡ್ಡದ ಮೇಲೆ ಚಿತ್ರದ್ದು. ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸರಿಸ್ಮಸ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಮೌರ್ಯ ಚಿತ್ರದ ಗೀತೆ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಇನ್ನು ಮುಂದೆ ಕೇಳೋಣ ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿರುವ ಬಲೆ ಹುಚ್ಚ ಚಿತ್ರದ ಗೀತೆಯನ್ನ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರಾಜೇಶ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಜೀವನದಿ ಚಿತ್ರದ ಗೀತೆ ಇದು.
1: ಪದ್ಮಾವತಿ ಶಭಕ್ತ

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತಾ ಚಿತ್ರದ ಗೀತೆ ಇದು.

Okay.

0: ಶ್ರೋತೃ ಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ಟೀ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳೋಣ ಮುಗುಳು ನಗೆ ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿ ನೀಡಿದ್ದಾರೆ ವಿಜಯ್ ಪ್ರಕಾಶ್.

ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಸಮರ್ಥತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
4: ಇದೀಗ ಕಾಣೆಯಾದವರ ಪ್ರಕಟಣೆ. ವಿನಯ್ ಮರಿತಮ್ಮಪ್ಪ ಹುಲ್ಲೂರ್ ಎಂಬ 22 ಯುವಕ, ಧಾರವಾಡ ಜಿಲ್ಲೆ ಅಮೀನ್ಬಾವಿಯಿಂದ ದಿನಾಂಕ 6/5/2026 ಕಾಣೆಯಾಗಿರುತ್ತಾರೆ. ಎತ್ತರ 5'5", ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಕೆಂಪು ಮೈಬಣ್ಣ, ಕಪ್ಪು ಕೂದಲು ಹೊಂದಿರುತ್ತಾರೆ. ಕನ್ನಡ ಇಂಗ್ಲಿಷ್ ಭಾಷೆ ಮಾತನಾಡುವ ವಿನಯ್ ಕಾಣೆಯಾದಾಗ ಕಪ್ಪು ಪ್ಯಾಂಟ್, ತಿಳಿ ಗುಲಾಬಿ ಬಣ್ಣದ ಚೆಕ್ಸ್ ಉದ್ದ ತೋಳಿನ ಅಂಗಿ ಧರಿಸಿದ್ದು ಇರುತ್ತದೆ. ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಧಾರವಾಡ ಗ್ರಾಮೀಣ PSI ನಂಬರ್ 9480804345 ಅಥವಾ ಪೊಲೀಸ್ ಕಂಟ್ರೋಲ್

ರೂಮ್ ಧಾರವಾಡ 08-36-22-33-201 ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ.

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
3: ಆಕಾಶವಾಣಿ ಧಾರವಾಡ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: New Delhi. The government has approved 22 new applicants under the third round of the production-linked incentive PLI scheme for textiles. The Ministry of Textiles said a total of 96 companies have been selected under round 3 of the scheme with a committed investment of more than 12,822 crore rupees and a projected turnover exceeding 58,000 crore rupees. The government has approved extension in validity of the credit guarantee scheme for microfinance institutions 2.0 up to the 31st of August this year or till guarantees for an amount of 20,000 crore rupees are issued. The Ministry of Finance said that as on date, loans totaling to 770 crore rupees have been sanctioned under the scheme. The scheme aims to provide credit guarantee support through National Credit Guarantee Trustee Company Limited to strengthen lending to microfinance institutions and facilitate increased credit flow of up to 20,000 crore rupees to non-banking financial company microfinance institutions. The chief of the Balochistan Liberation Front, Dr. Allah Nazar Baloch, has criticized Pakistan's policies in Pakistan-occupied Jammu and Kashmir, saying that growing public resistance in the region reflects demands for fundamental rights, self-determination and political freedom. According to media reports, Dr. Baloch alleged that Pakistan has increasingly relied on repression to suppress dissent but has failed to curb demands for political and economic rights. Meanwhile, reports indicate that more than 30 people have been killed and around 200 injured in clashes between protesters and security forces in Pakistan-occupied Jammu and Kashmir. And with that, we end this news bulletin.
1: Akashavani Dharapada. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿರಂಗದಲ್ಲಿ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಕುರಿತು ಖಾನಾಪುರ ತಾಲೂಕು ಗೊಂಡನಹಟ್ಟಿಯ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ್ ಲಂಗಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. ಆನಂತರ ಮುಧೋಳ ತಾಲೂಕು ಮಾಲಿಂಗ್ಪುರದ ಚನ್ನಪ್ಪ ಚಂದ್ರಶೇಖರ್ ಲೋಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. 7:45 ಸುಭದ್ರಮ್ಮ ಮನ್ಸೂರ್ ಅವರು ಹಾಡಿರುವ ರಂಗಗೀತೆಗಳು. 8:00 ಮಹಿಳಾ ವಾಣಿಯಲ್ಲಿ ಆಹಾರ ಸುರಕ್ಷತೆಯ ಅಗತ್ಯ ಮತ್ತು ಮಹತ್ವ ಈ ಕುರಿತು ಡಾಕ್ಟರ್ ಹೇಮಲತಾ ಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರರಾದ ಸೋನಿಕಾ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. 10:00 ನಾಟಕ ಚಿಕ್ಕಮ್ಮ. ರಚನೆ ಚಿದಂಬರ್ ಇನಾಮದಾರ್. ನಿರ್ಮಾಣ ಪ್ರಭಾ ಶಿರೂರ್. 10:30 ಹಾಗೂ ನಾಳೆ 10:30 ಕೇಂದ್ರ ಸರ್ಕಾರ 12 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ವಿಶೇಷ ಬಾನುಲಿ ವರದಿ ಕೇಳುತ್ತೀರಿ. ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಎಎ ಸನದಿ ಸಿಂಧೋಳಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರುಬಸವ ಮಹಾಮನೆ ಮರಗುಂಡಿ. ನಿರೂಪಣೆ ಜಿ ಸುರೇಖ ಸುರೇಶ್. 6:50 ಕೆಎಲ್ಎಸ್ ವಿಡಿಐಟಿ ಪ್ರಾಯೋಜಿತ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾ ರಾಮನ್. 7:15 ಹಾಗೂ ಮಧ್ಯಾಹ್ನ 2:40 ಭಾವಯಾನ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರಿಸಿ. 7:50 ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:45 ಕೆರೆ ಕಾಯಕ ಕುರಿತು ಮಾತನಾಡುತ್ತಾರೆ ಶಿವಾನಂದ ಕಳವೆ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಮೇಘನಾ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:15

ಇದಕ್ಕೆ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕನಕದೀಪ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ ಸುರೇಖ ಸುರೇಶ್. ಪ್ರಾಯೋಜಕರು ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 9:30 ನಂದನ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:30 ಭಾವಗೀತೆಗಳು ವಿವಿಧ ಕಲಾವಿದರು ಕಲಾವಿದರಿಂದ. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ಕೇಳು ಗೆಳತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 11:30 ಗುಲಾಂ ಸಾದಿಕ್ ಖಾನ್ ಅವರ ಗಾಯನದಲ್ಲಿ ರಾಗ್ ನಟ್ ಭೈರವ್.

ಇನ್ನು ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಡ ಸಜ್ಜಿನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ, ಬಳಿಕ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹೃದಯ ಮತ್ತು ನಿರ್ಣಾಯಕ ಆರೈಕೆಯ ಕುರಿತು ಡಾಕ್ಟರ್ ಸಂತೋಷ್ ನೇಮಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿರಿ ಸಂದರ್ಶಕರು ಸವಿತಾ ದೇಶ್ಮುಖ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಹಾಗೂ ಕೃಷಿ ರಂಗದಲ್ಲಿ ಇಂಡಿ ತಾಲೂಕು ಚಡಚಣದ ಗುಂಡಯ್ಯ, ಈರಯ್ಯ, ಧನುಜ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದ ಕೇಳುತ್ತೀರಿ. 1:30 ಹಲೋ ಅಭಿಲಾಷ. ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ.

ನಾಳೆ 6:51ಕ್ಕೆ ಕೃಷಿ ರಂಗದಲ್ಲಿ ಕೃಷಿ ಉಪಕರಣಗಳ ಸಂಶೋಧಕರು ಹಾಗೂ ನವೀನ ಕೃಷಿ ತಂತ್ರಜ್ಞಾನಗಳ ಅಭಿವೃದ್ಧಿಕಾರರಾದ ಅಣ್ಣಿಗೇರಿಯ ಖಾಜಾ ಹುಸೇನ್ ಇಮಾಮ್ ಸಾಬ್ ಇಮಾಮ್ ಹುಸೇನ್ ಗುಲುವಂದಿ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. 7:45ಕ್ಕೆ ಮರಾಠಿ ಹಾಡುಗಳು. 8:00ಗೆ ಹೆಬಸೂರಿನ ಪಿಯು ಕಾಲೇಜ್ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ ಯುವವಾಣಿಯಲ್ಲಿ. 9:15ಕ್ಕೆ ಸ್ವರ ಸೌರಭ. 9:30ಕ್ಕೆ ನಾಟಕ ಅವನ ಪ್ರೇಮ. ಮೂಲ ಕಥೆ ವಾಣಿ, ರೇಡಿಯೋಗೆ ಎಚ್ಎಸ್ ಪಾರ್ವತಿ. ಹತ್ತು ಗಂಟೆಗೆ ರಘುನಂದನ್ ಭಟ್ ಅವರ ಗಾಯನದಲ್ಲಿ ರಾಗ್ ಭಾಗ್ಯಶ್ರೀ ಕೇಳುತ್ತೀರಿ. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ.

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ.

عاشقانه. ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836.
1: ಆಕಾಶವಾಣಿ ಧಾರವಾಡ, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ, ಆನಂತರ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: नया कैपिटल निर्मित हो रहा है, बन रहा है, डेवलप हो रहा है, उसके दो फैसले लिए गए। अहमदाबाद मेट्रो का फेज 2A कोटेश्वर रोड से एयरपोर्ट का कॉरिडोर आज अप्रूव हुआ है कैबिनेट में।
1: केंद्रीय पेट्रोलियम तथा प्राकृतिक ईंधन मंत्री हरदीप सिंह पुरी वर्य अद्य अवदत् यत् देशे संकुचित प्राकृतिक ईंधनस्य सीएनजी इत्यस्य अभावः नास्ति। सः अवदत् यत् सर्वकारः गृहेषु पाइप्ड नेचुरल गैस पीएनजी इत्यस्य आपूर्तिं विस्तारयितुं तथा च एलपीजी संपर्कान् पीएनजी संपर्क रूपेण परिवर्तयितुं प्रयत्नाः प्रचलन्ति।
2: ग्लोबल सिचुएशन का फायदा उठा के कुछ लोगों ने आर्टिफिशियल शॉर्टेजेस करने की कोशिश की है, तो एकदम हमने उसमें क्रैकडाउन कर दिया। कोई कमी नहीं है, ना सीएनजी की कमी है, ना पाइप गैस जो लोगों के घरों में जा रहे हैं, इनफैक्ट एलपीजी के हम कन्वर्ट कर रहे हैं इनटू पीएनजी कनेक्शन।
1: अफगानिस्तान देशस्य कुनार खोस्त पत्तिका इत्येतेषु प्रान्तेषु पाकिस्तानी सैन्य वायु आक्रमणे न्यूनातिन्यूनं 13 जनाः मृताः। तेषु 11 बालकाः आसन्। एकस्मिन् वक्तव्ये तालिबान पक्षस्य प्रवक्ता जवीहुल्ला मुजाहिद इत्यनेन आक्रमणस्य निन्दां कृत्वा नागरिक गृहाणि लक्ष्यीकृत्य आक्रमणं ह्यः रात्रौ अभवत् इति उक्तम्। सः अवदत् यत् पाकिस्तानस्य सेना पुनः एकदा अफगानिस्तान देशस्य वायुक्षेत्रस्य उल्लङ्घनं कृतम्, अपि च तत् मानवीय अपराधम् उक्तम्। पाकिस्तान अफगानिस्तान देशयोः मध्ये गत कतिपयेषु मासेषु वर्धमान द्वन्द्वस्य मध्ये एषा नवीनतमा घटना अभवत्, यत्र पुनः पुनः गुलिका प्रहारे नागरिकानां मृत्योः चिन्ता वर्धमाना अस्ति। अन्त्यक्रीडावार्तायाम्, ऑस्ट्रेलियन ओपन बैडमिंटन क्रीडायां भारतस्य पीवी सिंधु तन्वी शर्मा इत्येतयोः युगलं सिडनी नगरे महिला एकल क्रीडायाः द्वितीये चक्रे प्रविष्टम् इति वार्ताः।
3: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೇಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ವಕ್ರತುಂಡಾಯ ನಮೋ ನಮಃ ಅಂತ ಆನೆಗೆ ಮೊದಲು ದೀರ್ಘದಂಡ ನಮಸ್ಕಾರ ಹಾಕ್ಬಿಡಿ. ಯಾಕಂದ್ರೆ ನಾವು ಭೂಮಿನ ಅಗದು ಬಗದು ಪೈಪು ಕೇಬಲ್ಗಳನ್ನ ಹಾಕಿ ವಿದ್ಯುತ್, ನೀರು, ಗ್ಯಾಸ್ ಅನ್ನ ಸಪ್ಲೈ ಮಾಡೋಕೆ ಬಳಸ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ, ಆವಿಷ್ಕಾರ ಮಾಡಿದ್ದೀವಿ ಅನ್ನೋ ರೀತಿ ಬೀಗ್ತಾ ಇರ್ತೀವಿ. ಆದ್ರೆ ನಮ್ಮ ಈ ಆನೆಗಳು ನೆಲನ ಒಂದೇ ಒಂದು ಇಂಚು ಕದಲಿಸದೆ ನಮ್ ತರ ಪೈಪು ಕೇಬಲ್ಗಳನ್ನ ತೂರಿಸದೆ ಶತಶತಮಾನಗಳಿಂದಲೂ ಸಂದೇಶ ರವಾನೆ ಮಾಡ್ತಾ ಇವೆ ಅಂದ್ರೆ ಇದರ ಮುಂದೆ ನಮ್ಮ ಬೀಗಾಟ ಏನೇನೂ ಇಲ್ಲ. ಸಂಶೋಧನೆಗಳ ಪ್ರಕಾರ ನಮ್ಮ ಭಾರತೀಯ ಆನೆಗಳು ತಾವು ನಿಂತಿರೋ ಕಾಡಿನ ನೆಲದಿಂದಲೇ ಕನಿಷ್ಠ 4-5 ಕಿಲೋಮೀಟರ್ ದೂರದಲ್ಲಿರೋ ಸಂಬಂಧಿಕ ಆನೆಗಳೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಸಂವಹನ ಮಾಡೋ ತಾಕತ್ತಿದೆಯಂತೆ. ಅದೇ ಆಫ್ರಿಕನ್ ಆನೆಗಳು 10 ಕಿಲೋಮೀಟರ್ ದೂರದ ತನಕ ಹೀಗೇನೆ ಮಾತನಾಡ್ಕೊಳ್ತವಂತೆ. ಸಾಮಾನ್ಯವಾಗಿ ಆನೆಗಳು ಆಗಾಗ ಕಾಲ್ಗಳನ್ನ ಭೂಮಿಗೆ ಒದೆಯೋದು, ಸುಖಾ ಸುಮ್ಮನೆ ನೆಲ ಕದಮಿ ಮೇಲೆತ್ತೋದು, ತೊಟ್ಲಂತೆ ಮಾಡಿಕೊಂಡು ತೂಗಾಡಿಸೋದು ಮಾಡ್ತಾ ಇರ್ತವಲ್ಲ, ಆ ಹಾವಭಾವಗಳಿಂದಲೇ ಭೂಮಿಯ ಒಳಗೆ ಯಾವ ಕೇಬಲ್ಗಳೂ ಇಲ್ಲದೆ 4-5 Hz ತರಂಗಗಳ ಹುಟ್ಟಿಸಿ ಮಾತುಕತೆ ನಡೆಸೋದು. ಊಟ ಆಯ್ತಾ, ತಿಂಡಿ ಆಯ್ತಾ, ನಿಮ್ಮಲ್ಲೆಲ್ಲರೂ ಹೇಗಿದ್ದಾರೆ ಅಂತೆಲ್ಲ 10 Hz ಕಡಿಮೆ ಸಾಂದ್ರತೆಯ ತರಂಗಗಳನ್ನ ಹೊರಡಿಸಿ ಕೇಳ್ಕೊಳ್ತವಂತೆ. ಇದಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಇನ್ಫ್ರೋಸೋನಿಕ್ ಸೌಂಡ್ ಅಂತ ಕರೀತಾರೆ. ನಾವು ಆನೆ ಪಕ್ಕ ನಿಂತರೂ ಇದರ ಸದ್ದು ನಮಗೆ ಕೇಳಿಸೋದೇ ಇಲ್ಲ. ಅದಕ್ಕೂ ಕಾರಣ ಇದೆ, ನಮ್ಮ ಕಿವಿಯ ತಾಕತ್ತಿರೋದು 30-40 Hz ಹೆಚ್ಚು ಮಾತನ್ನ ಗ್ರಹಿಸೋದ್ರಲ್ಲಿ. ಅದಕ್ಕೆ ಆನೆಗಳು ನಡೆಸೋ 5 Hz ತರಂಗಾಂತರದ ಸದ್ದಿನ ಸಂವಹನ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಆನೆ ನಡೆದದ್ದೇ ದಾರಿಲಿ ಹೆಂಗೆಲ್ಲಾ ಕಮ್ಯುನಿಕೇಶನ್ ನಡೀತಿರುತ್ತೆ ನೋಡಿದ್ರ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಈ ಜನಪ್ರಿಯ ಭಾವಗೀತೆನ ನಮ್ಮ ರಾಷ್ಟ್ರಕವಿ ಜಿ ಎ ಶುರುರೂಪನವರು 1960 ರಚಿಸಿದ್ರು. ಸಿ ಅಶ್ವಥ್ ಮನದುಂಬಿ ಹಾಡಿ ಕನ್ನಡಿಗರ ಮನ ಮನೆಗೆ ತಲುಪಿಸಿಬಿಟ್ರು. ಇದಾಗಿ 60 ನಂತರ ಜಿಎಸ್ಎಸ್ ಮೊಮ್ಮಗಳು ಅನನ್ಯ ಪ್ರಸಾದ್ ತಾತ ಹಂಬಲಿಸಿದ ಕಡಲಲ್ಲಿ 52 ದಿನಗಳ ಕಾಲ ತಾನೇ ದೋಣಿನ ಹುಟ್ಟು ಹಾಕೊಂಡು ಸಮುದ್ರಯಾನ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ. ಇದು ಅಮೆರಿಕಾದಲ್ಲಿರೋ ನಮ್ಮ ಸೀಮೆ ಹುಡುಗಿ ಕರ್ನಾಟಕದ ಮುಡಿಗಿಟ್ಟ, ಹೆಮ್ಮೆಯ ಕಿರೀಟ. ಅನನ್ಯ ಎಂಥ ಅನನ್ಯ ಸಾಹಸಿ ಅಂದ್ರೆ, ದೋಣಿನೇ ಉಲ್ಟಾ ಪಲ್ಟಾ ತಿರುಗಿಸೋ ಓರ್ಕಾ ತಿಮಿಂಗಿಲಗಳು ಸುತ್ತುವರೆದ್ರೂ ಬಲು ದಿಟ್ಟವಾಗಿ ಅದನ್ನ ನಿಭಾಯಿಸಿದ್ಲಂತೆ. ಪವಾಡ ಅಂದ್ರೆ ಒಂದ್ಸಲ ಕಡುಗತ್ತಲಲ್ಲಿ ಅಟ್ಲಾಂಟಿಕ್ ಸಾಗರದ ಮಧ್ಯೆ 25 ಅಡಿ ಎತ್ತರಕ್ಕೆ ಎದ್ದ ದೈತ್ಯ ಅಲೆಗಳು ದೋಣಿಯನ್ನ ಗಾಳಿಯಲ್ಲಿ ತೇಲಿಸಿದಾಗ್ಲೂ ಅನನ್ಯ ಎದೆಗೊಂದಲಿಲ್ಲ. ಆಗಲೂ ಕಾಣುವ ಕಡಲಿಗೆ

0: ಹಂಬಲಿಸುತ್ತಲೇ ಇತ್ತು ಆಕೆ ಮನ. ಈಕೆಯ ದೋಣಿಯ ಹೆಸರು ಒಡಿಸಿ. ಮೋಟ್ರು ಇಲ್ಲದ ಈ ದೋಣಿಯ ಉದ್ದ 25 ಅಡಿ. ಉಪ್ಪು ನೀರನ್ನ ಸಿಹಿ ನೀರು ಮಾಡೋ ಯಂತ್ರ. 80 ದಿನಕ್ಕಾಗುವಷ್ಟು ಡ್ರೈ ಫ್ರೂಟ್ಸ್ ಈಕೆಗೆ ಊಟ. ಸುಮಾರು 3,000 ಕಿಲೋಮೀಟರ್ ಅಟ್ಲಾಂಟಿಕ್ ಸಮುದ್ರನ ಈಕೆ ಒಬ್ಳೆ ಧೈರ್ಯದ ಜೊತೆ ಕಾಣಬಲ್ಲೇನು ಒಂದು ದಿನ, ನೋಡಬಲ್ಲೇನು ಒಂದು ದಿನ ಅಂತ 52 ದಿನಗಳ ಕಾಲ ದೋಣಿ ಚಲಾಯಿಸಿದ ದಿಟ್ಟಗಿತ್ತಿ ಅನನ್ಯ. ಇವೆಲ್ಲ ಎಲ್ಲ ಸುಮ್ಮನೆ ಬಂದಿದ್ದಲ್ಲ, 3 ವರ್ಷದ ಕಠಿಣ ಪರಿಶ್ರಮದ ಅನನ್ಯ ಫಲ. ನಮ್ಮಲ್ಲಿ ಕುರಿ ಮೇಕೆ ಕತ್ತೆಗಳನ್ನ ಮೇಯಿಸೋದು ಅಂದ್ರೆ ಏನ್ ಹೇಳಿ? ಅವುಗಳನ್ನ ಕಾಡಿಗೆ ಹೊಡೆಯೋದು, ಇಲ್ಲವೇ ಹೊಲಗಳ ಬಳಿ ಹುಲ್ ಮೇಯೋಕೆ ಕರ್ಕೊಂಡು ಹೋಗೋದಲ್ವಾ? ಪ್ರಿಯ ಶ್ರೋತೃಗಳೇ, ಚಿಕಾಗೋದ ಓಹೇರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕತ್ತೆ ಕುರಿಗಳು ಇಲ್ಲ ಅಂದ್ರೆ ಆಗೋದೇ ಇಲ್ಲ. ರನ್ವೇಗಳು ಗಡ್ಡ ಬಿಟ್ಕೊಂಡು ದೇವದಾಸನ್ ತರ ಆಗೋಗುತ್ತೆ. ಅಂದ್ರೆ ರನ್ವೇ ತುಂಬಾ ಹುಲ್ ಬೆಳೆಯುತ್ತೆ. ದಿನಕ್ಕೆ 30 ಕುರಿ ಕತ್ತೆಗಳು ಬಂದು ರನ್ವೇ ಹತ್ರ ಇರೋ ಹುಲ್ಲನ್ನ ತಿಂದು ತೇಗದೇ ಇದ್ರೆ ಅಬ್ಬಬ್ಬಾ, ನಿಲ್ದಾಣದ ಮುಖ ನೋಡೋಕು ಕೂಡ ಆಗಲ್ಲ. ಆ ಪಾಟಿ ಹಾವು ಚೇಲ್ಗಳು ಸೇರ್ಕೊಂಡು ಬಿಡ್ತವಂತೆ. ಈ ರೀತಿ ತಿಂದು ಡರ್ ಅಂತ ತೇಗಲೆಂದೇ ಕುರಿ ಕತ್ತೆಗಳನ್ನ ಬಾಡಿಗೆಗೆ ತರ್ತಾರಂತೆ. ಈ ವಿಮಾನ ನಿಲ್ದಾಣ ಇರೋದು ಬೆಟ್ಟ ಗುಡ್ಡಗಳ ಮಧ್ಯೆ. ಅಲ್ಲಿ ಯಂತ್ರಗಳನ್ನ ಬಳಸಿ ಹುಲ್ಲಿಗೆ ಕತ್ತರಿ ಹಾಕೋದು ಪ್ರಯಾಸದ ಕೆಲಸ ಮತ್ತು ಪರಿಸರ ವಿರೋಧಿ ಹೆಜ್ಜೆ. ಅದಕ್ಕೆ ಅಂತಲೇ 30 ಪ್ರಾಣಿಗಳ ಹಿಂಡು ಇಲ್ಲಿ ಸದಾ ಸಿದ್ಧವಾಗಿರ್ತವೆ. ಅದರಲ್ಲಿ ಮೇಕೆ ಕುರಿಗಳ ಪಾತ್ರ ದೊಡ್ಡದು. ಇದರ ಕ್ಯಾಪ್ಟನ್ ಕತ್ತೆ. ಗುಡ್ಡಗಳ ನಡುವೆ ಇರೋ ವನ್ಯ ಮೃಗಗಳು ಸಹಪಾಠಿ ಕುರಿ ಮೇಕೆಗಳ ಮೇಲೆ ಎರಗದಂತೆ ರಕ್ಷಣೆ ಮಾಡುವುದೇ ಕತ್ತೆ ಕೆಲಸ. ವಾರ್ಷಿಕವಾಗಿ ಹುಲ್ ಕತ್ತರಿಸೋ ಈ ಕ್ಯಾಪ್ಟನ್ ಡಾಂಕಿ ಟೀಮಿಗೆ 100,000 ರೂಪಾಯಿ ಖರ್ಚು ಮಾಡ್ತಾ ಇದೆ ಚಿಕಾಗೋ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ, ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಮೂಡಿ ಬರುವುದು.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ,

0: ಓಹೋ, ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ತೂಗಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.

0: ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ದಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2040

0: ಸಾಮರ್ಥ್ಯಗಳಿಗಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ ಒಂದು ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನು ಪಟ್ಟಿಯಿಂದ ಹೊರಗುಳಿಯಬಾರದು, ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ May 31ರಿಂದ ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವು ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾ ವಹಿಸಬೇಕು.

ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಆಕಾಶವಾಣಿ ಧಾರವಾಡ.

ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಎಲೆಕ್ಟ್ರಾನಿಕ್ ಮನಿ ಆರ್ಡರ್ ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್, ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ. ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448300

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
11: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ಕೇಳೋಣ.
12: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಖಾನಾಪುರ ತಾಲೂಕಿನ ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾ ಶಂಕರ್ ಲಂಗ್ಟಿ ಅವರೊಂದಿಗೆ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಈ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
13: ನಮಸ್ಕಾರ ರೈತ ಬಾಂಧವರೇ. ಖಾನಾಪುರ ತಾಲೂಕಿನ ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ್ ಲಂಗ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಕುರಿತು ಮಾತನಾಡಲಿದ್ದಾರೆ. ಡಾಕ್ಟರ್ ಶಂಕರ್ ಲಂಗ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
14: ನಮಸ್ಕಾರ ಸರ್.
13: ಡಾಕ್ಟರ್ ಶಂಕರ್ ಲಂಗ್ಟಿ ಅವರೇ, ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ.
14: ಸರ್, ನಾನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಗ್ರಾಮ. ನಂದು ಹೆಸರು ಬಂದು ಶಂಕರ್ ಹನುಮಂತ್ ಲಂಗ್ಟಿ ಅಂತ. ನಮ್ಮ ತಾತೆ ಮುಚ್ಚಾದ್ರ ಕಾಲದಲ್ಲಿ ನಮ್ಮ ತಂದೆಯವ್ರನ್ನು ಈ ಕೃಷಿ ಒಳಗೆ ಇದ್ರು. ನಾನು ಅವರ ಜೊತೆಯಾಗಿ ಕುಡ್ಕೊಂಡು ನಾನು ಕೃಷಿಯನ್ನು ಕಲಿತೆ. ತಂದೆಯವರು ಉಳ್ಳುವಾಗ, ಬಿತ್ತುವಾಗ, ಅವರೆಲ್ಲ ಇದು ಮಾಡುವಾಗ ಅವ್ರ ಜೊತೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಕೃಷಿ ಒಳಗೆ ಆಸಕ್ತಿ ಹುಟ್ಟಿದ್ದು ನಮ್ಮ ತಂದೆಯವರಿಂದ. ಯಾಕಂದ್ರೆ ನಮ್ದು ಮೂಲ ಕೃಷಿನ ನಮ್ದು ಉದ್ಯೋಗ. ನಂತರ ಏನಾಯ್ತು, ನಾನು 1982 ನಮ್ಮ ತಂದೆಯವರು ದೇಹ ಬಿಟ್ರು. ಕಾರಣಾಂತರ ವಯೋ ಕಾಯಿಲೆಯಿಂದ ಅವರು ದೇಹ ಬಿಟ್ಟ ನಂತರ ಇಡೀ ಮನಿತನ ಜವಾಬ್ದಾರಿ ನನ್ನ ಮ್ಯಾಗ ಬಿತ್ತು. ನಾನು ಅವಾಗ 14 ಬಾಲಕ. ನಾನು ಶಾಲೆಯನ್ನು ಕಲಿತು ನಿಲ್ಲಿಸಬೇಕಾಯ್ತು. ನಾನು ಕಲಿತದ್ದು ಮೂರನತ್ತೆ. ನನಗೆ ಹೆಚ್ಚು ಶಿಕ್ಷಣ ಓದಕ್ಕೆ ಇದಾಗಲಿಲ್ಲ. ಅವಾಗೆಲ್ಲ ಹಳ್ಳಿ ಒಳಗೆಲ್ಲ ದನ ಕಾಯುವಂತ ಪದ್ಧತಿ. ನಾ ದನಗಳನ್ನ ಕಾಕೊಂಡು ನನ್ನ ಮನೆ ಉಪಜೀವನ ನಾನು ಬಹಳ ಕಷ್ಟದಾಗಿದ್ದೆ. ನಾನು ನಮ್ಮ ಮನೆ ಉಪಜೀವನ ನೋಡ್ಕೊಂಡು ಹೋಗೋದಲ್ದ ನನ್ನ ತಂದೆಗೆ ಒಬ್ಬನೇ ಮಗ ಇರೋದ್ರಿಂದ ಇಡೀ ಮನಿತನ ಜವಾಬ್ದಾರಿ ನನ್ನ ಮ್ಯಾಗ ಬಿತ್ತು. ಬೆಳೀತಾ ಬೆಳೀತಾ ನಾನೇನು ಶುರು ಮಾಡಿದೆ ಅಂದ್ರೆ, ನಮ್ಮ ಮನೆಯೊಳಗೆ ಒಂದು ಸಣ್ಣ ರೆಡವೆ ಇತ್ತು. ಆ ರೆಡವೆಗಳದೊಳಗ ಬೇರೆ ಬೇರೆ ಈ ಪ್ರೋಗ್ರೆಸಿವ್ ಫಾರ್ಮರು, ಈ ಬೇರೆ ಬೇರೆ ಸುಧಾರಿಸಿದ ರೈತರ ಯಶೋಗಾದಿಗಳೆಲ್ಲ ಬರ್ತಾ ಇದ್ವು ಕೃಷಿ ರಂಗದೊಳಗೆ. ನಾ ಬಿಡುವಿನ ಟೈಮ್ದಾಗ ಸಾಯಂಕಾಲ 7 ಕೃಷಿ ರಂಗ ಹಿಂಗೆಲ್ಲ ಬೇರೆ ಬೇರೆ ಕೆಲ್ಲ ಕೇಳ್ತಾ ಇದ್ದೆ. ನಾ ಅವಾಗ ಕೇಳಿದಾಗ ಈ ರೈತರಂಗ್ ನಾನು ಯಾಕೆ ಆಗಬಾರ್ದು, ಇವ್ರು ಇಂಥದೆಲ್ಲ ಸಾಧನೆ ಮಾಡಿದಾರಲ್ಲ, ಬೇರೆ ರೈತರಂಗ್ ನಾನು ಯಾಕೆ

0: ಇದನ್ನ ಸಾಧಿಸಬಾರ್ದು, ನಾ ಯಾತ್ರಾಗಿದಾಗಬೇಕಂತ ನನಗೊಂದಿಷ್ಟು ತಲೆಯಾಗ ಹೊಚ್ಚಿತ್ರಿ. ಅದ ಇದು ಹಿಂಗ ಅನ್ಕೊಂತ ನಾಲ್ಕೈದು ವರ್ಷ ಹೋತ್ರಿ. ಒಂದ್ ನಾಲ್ಕೈದು ವರ್ಷ ಆದ್ಬೇಕ ನಾನು ಧರ್ಮಸ್ಥಳದಲ್ಲಿ ಒಂದು ಬೀಜ ಸಂರಕ್ಷಕರ ಜಾತ್ರೆ ಅಂತ ಆಯ್ತ್ರಿ. ಆ ಟೈಮ್ಕ 2004-05 ಹಂಗಿರ್ಬೇಕ್ರಿ. ಅದ ಅಲ್ಲೇ ನನಗೆ ಒಬ್ರು ಶಾರದಾ ದಾಬಡೆ ಅಂತ ಶಿವರಾಜ್ ಹುಣಗುಂದ್ ಅವರು ನನ್ನ ಅಲ್ಲಿ ಕಳಿಸಿಕೊಟ್ರಿ ಧರ್ಮಸ್ಥಳಕ್ಕೆ. ಅವ್ರು ಅಂತೇಳಿ ತಮ್ಮ ಜೇಬಿನಾಗಿನ ದುಡ್ಡು ಕೊಟ್ಟು ನನಗೆ ಅಲ್ಲಿ ಕಳಿಸಿದ್ರು. ಅವ್ರು ಕಳಿಸಿಕಾಸ ಅಲ್ಲೇ ಧರ್ಮಸ್ಥಳದೊಳಗೆ ಒಂದು ಬೀಜ ಜಾತ್ರೆ ಅಂದ್ರೆ ಏನ, ನಾ ಬೇರೆ ಬೇರೆ ಮನುಷ್ಯರ ಜಾತ್ರೆ ಕೇಳಿದೆನ. ಈ ಬೀಜ ಜಾತ್ರೆ ಅಂದ್ರೆ ಏನಂತ ಕೇಳಿದಾಗ ನನಗೆ ಅಲ್ಲಿ ಹೋದಾಗ ಗೊತ್ತಾಯ್ತು, ಬಹಳಷ್ಟು ಎಲ್ಲ ಈ ಭತ್ತದೊಳಗೆ ಸಾವಿರಾರು ತಳಿಗಳಲ್ಲಿದ್ದು ಈ ಸಿರಿಧಾನ್ಯ ಅಂತ ಏನ್ ಹೇಳ್ತಾವು ನವಣಿ ಸ್ವಾಮಿ ಅರಕ ಊದ್ಲು ಬರಗ ಇವೆಲ್ಲವನ್ನೂ ಸಾಕಷ್ಟು ಅಲ್ಲಿದ್ದು. ಇಷ್ಟೆಲ್ಲ ತರಕಾರಿ ಒಳಗ ಒಂದು 10 ಕೆಜಿ ಇರುವಂತ ಒಂದು ಕುಂಬಳಕಾಯಿ ನೋಡಿದನ, 1 ಕೆಜಿ ಇರುವಂತ 1/2 ಕೆಜಿ ಇರುವಂತ ಕುಂಬಳಕಾಯಿ ಅಂದ್ರೆ ಇಷ್ಟೊಂದು ವೈವಿಧ್ಯಮಯವಾಗಿ ನಮ್ಮ ಕೃಷಿ ಇತ್ತು ಅನ್ನೋದು ನನಗೆ ಗೊತ್ತಾಯ್ತು. ಅವಾಗ ಗೊತ್ತಾಗಿ ನಾ ಯಾಕೆ ಇವನ್ನ ಆಯ್ಕೆ ಮಾಡಬಾರ್ದು ಅಂತೇಳಿ ಆ ಕಾರ್ಯಕ್ರಮ ಸಂಯೋಜಕರು ಶಿವರಾಜ್ ಹುಣಗುಂದ್ ಅವ್ರಿಗೆ ಭೇಟಿಯಾದೆ. ಅವಾಗ ಅವರು ಅಲ್ಲೇ ಇದ್ರ ಕಾರ್ಯಕ್ರಮಕ್ಕೆ, ಸರ ಇವೆಲ್ಲ ತಳಿಗಳನ್ನು ನಮ್ಮ ವಿಶೇಷ ನಮ್ಮಲ್ಲಿ ಭತ್ತ ಬೆಳೆಯುವಂತ ಪ್ರದೇಶ, ನಾ ನಮ್ಮ ತಂದೆಯವ್ರ ಕೃಷಿ ಮಾಡುವಾಗ ಈ ಕೆಂಪು ಭತ್ತ ಕರಿ ಭತ್ತ ಮತ್ತೆ ಹುಗ್ಗಿ ಭತ್ತ ಈ ವಾಸನೆ ಇರುವಂತ ಭತ್ತಗಳು ಸಾಕಷ್ಟು ಕುಮ್ಮದ ಕೃಷ್ಣ ಕುಮ್ಮದ ಇಂಥವೆಲ್ಲ ಅಕ್ಕಿಗಳು ಕೇಳಿದ್ದೆ, ಕುಂಕುಮ ಸಾಳಿ ನವಲಿ ಸಾಳಿ ಅಂತರ ಸಾಳಿ ಕಾಗಸಾಳಿ ಇಂಥವೆಲ್ಲ ತಳಿಗಳ ಹೆಸರು ಕೇಳಿದ್ದೆ. ಈಗೆಲ್ಲ ಇಲ್ಲ ಸರ್ ಅವೆಲ್ಲ ಏನೋ ಇವೆಲ್ಲ ಇಲ್ಲ ಅನ್ನೋ ಕಾರಣ ಏನಾಯ್ತಂದ್ರೆ ನಮ್ಮಲ್ಲಿ ಶುಗರ್ ಫ್ಯಾಕ್ಟ್ರಿಗಳ ಹಾವಳಿ ಜಾಸ್ತಿ ಆಯ್ತು. ಈ ಕಬ್ಬಿನ ಫ್ಯಾಕ್ಟ್ರಿಗಳ ಹಾವಳಿಯಾಗೆ ಎಲ್ಲ ಜನ ಎಲ್ಲ ನಮ್ಮ ಮೂಲ ತಳಿಗಳನ್ನು ಬಿಟ್ಟು ಕಬ್ಬಿನ ಬೆನ್ನು ಹೆತ್ತಿ ಬಿಟ್ರು. ಆಟೋಮೆಟಿಕ್ ಆಗಿಲ್ಲೇ ದೇಶಿ ತಳಿ ನಾಶ ಆಯ್ತು. ಇಂಥ ಅಳಿವಿನ ಅಂಚಿನಲ್ಲಿರುವಂತಹ ತಳಿಗಳನ್ನ ಉಳಿಸಬೇಕಂತ ಒಂದು ನನಗೆ ತಲೆ ಬಂತ್ರಿ. ಇವಾಗ ಬಂದ ನಾನು ಫಸ್ಟ್ ಆಯ್ಕೆ ಮಾಡಿಕೊಂಡಿದ್ದು ಈ ದೇಶಿ ತಳಿ ಸಂರಕ್ಷಣೆ ನಾ ಪನ ತೊಟ್ಟೆ. ಅವಾಗ ನನಗೆ ಅಲ್ಲಿ ಧರ್ಮಸ್ಥಳದಾಗ ಸಿಕ್ಕಿದ್ದು ಒಂದು 25 ತಳಿ ನನಗೆ ಶಿವರಾಜ್ ಹುಣಗುಂದ್ ಅವ್ರು ಕೊಟ್ರು. ಆ ನಂತರ ಆ 25 ತಳಿಯನ್ನ ನಮ್ಮ ಹೊಲದಾಗ ಹಾಕಿದೊಳಗ ಅದು ಯಾವನ ಜೂನ್ 1 ಅಲ್ಲಿಂದ ಬಂದೆ ವಾಪಸ್. ಜೂನ್ 2-3 ನಮ್ಮ ಭೂಮಿ ಒಳಗೆ ಅದನ್ನ ಬಿತ್ತನೆ ಮಾಡಿದೆ. ಅದು ಮುಂದೆ ನವೆಂಬರ್ದಾಗ ಬಹಳ ಚೆನ್ನಾಗಿ ಬಂತ್ರಿ. ಅದು ಎಲ್ಲ ಮಾಗಿತ್ತು, ತೆನಿ ಕೆಂಪು ಭತ್ತ ಕರಿ ಭತ್ತ ಕಲರ್ ಕಲರ್ ಕಲರ್ ಕನಕೈತಿ ಗದ್ದೆ ಒಳಗ. ನಮ್ಮ ಊರೊಳಗ ಸುಮಾರು 70-80 ವಯಸ್ಸಿದವ್ರನ್ನ ನಾ ಕರ್ಕೊಂಡ್ ಬಂದೆ. ಯಾಕಂದ್ರೆ ಯುವ ಪೀಳಿಗೆಗೆ ಇದ್ರ ಮಾತು ಗೊತ್ತಿರಂಗಿಲ್ಲ. ಅವ್ರನ್ನ ಕರ್ಕೊಂಡ್ ಬಂದೆ. ಅವ್ರೆಲ್ಲ ಹೇಳಾಕತ್ರು ಇದು ಹುಗ್ಗಿ ಭತ್ತ ಹಿಂಗೆಲ್ಲ ಅವ್ರ ಹೆಸರು ಹೇಳಾಕತ್ರ ಅದಕ್ಕೆಲ್ಲ ಬೇರೆ ಬೇರೆ. ಇದು ಕಡಿಮಿನ ಭತ್ತ, ಇದು ರೊಟ್ಟಿ ಭತ್ತ, ರೊಟ್ಟಿಗಿಂತ ಒಂದು ಭತ್ತ ಬೆಳಿತಿರಲ್ಲಿ ಇಂಥವೆಲ್ಲ ಹೇಳಾಕತ್ರ ಅವ್ರ. ಸಕ್ಕರೆ ಕಾಯಿಲೆಗೆ ಮತ್ತೆ ನಂಜು ನಿವಾರಕ ಗುಣ ಇತರಾಗತಿ ಬಾನಂತಿ ಐಕ್ಯ ಇದು ಹಿಂಗೆಲ್ಲ ಹೇಳಾಕತ್ರ ಅವ್ರ. ಹೇಳಾಕತ್ ಕೂಡಲೇ ನನಗೆ ಬಹಳ ಹುರುಪಾಯ್ತು. ಒಳ್ಳೆ ಒಂದು ಕೆಲಸ ಮಾಡತ್ತಲ್ಲ ಅಂತೇಳಿ ನನಗೊಂದು ಬಹಳ ಇದಾತಿ. ಅವರೆಲ್ಲ ಹಿರಿಯರು ಇವೆಲ್ಲ ಮಾಯಾಗಿ ಹೋಗಿದ್ದು ಎಲ್ಲಿಂದ ತಂದೆವು ಅಂತ ನನಗೆ ಹೇಳಿದ್ರು. ಅವ್ರು ಹಿಂಗಿಂಗ್ ಮಾಡಿದನ್ರಿ ಅಂತಂದೆ. ಮತ್ತೆ ಅಷ್ಟ ಆಗ್ಬಿಡ್ದಾರೆ ಅವನ್ ನೋಡಾಕಂತ ನಮ್ ಧಾರವಾಡ ಯೂನಿವರ್ಸಿಟಿ ಅವ್ರನ್ನ ಕರೆಸಿದ್ದೆ. ನಾ ಧಾರವಾಡ ಅಗ್ರಿ ಯೂನಿವರ್ಸಿಟಿ ಅವ್ರು ಅವ್ರು ಹನುಮರೆಟ್ಟಿ ಸರ್ ಬಂದ್ರು ನಮ್ಮ ಹೊಲಕ್ಕೆ. ಹನುಮರೆಟ್ಟಿ ಸರ್ ಬಂದಾಗ ಅವ್ರು ಇವಿಷ್ಟ ಅಲ್ಲ ನಮ್ಮಲ್ಲಿ ಒಂದಿಷ್ಟು ತಳಿ ಇದಾವ ಕೊಡ್ತೇನೆ ನಿಮ್ಗೆ ನೀವು ಉಳಿಸ್ರಿ ಅಂದ್ರು. ಅವರೊಂದು 50 ತಳಿ ಕೊಟ್ರು ನನಗೆ. ಮರನೇ ವರ್ಷ ನನಗೆ 70 ತಳಿದೊಂದು ನಮ್ಮ ಹೊಲದೊಳಗೆ ಒಂದು ಕ್ಷೇತ್ರೋತ್ಸವ ಮಾಡಿದ್ರಿ ಅವನ್ನೆಲ್ಲ ಬೆಳೆದು. ಅವಾಗ ಬಹಳಷ್ಟು ಜನರನ್ನ ಬಂದ್ರು ಬಂದು ಬಹಳ ಇದ. ಅವಾಗ ಬೇರೆ ಬೇರೆ ಈ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಅವಾಗೆಲ್ಲ ಬಹಳ ಚಲೋ ಪ್ರಚಾರ ಕೊಟ್ರು. ಅದನ್ನ ಒಳ್ಳೆ ಒಂದು ಇದಾತ್ ನಮಗ. ಆದ್ಬಳಿಕ ನಾವೊಂದು ಸಮಾನ ಮನಸ್ಕರದ್ದು ಒಂದು ಸಂಘ ಮಾಡ್ಕೊಂಡು ಊರೊಳಗ ಗುಂಡೆನೆಟ್ಟಿ ಊರೊಳಗ ಸಮಾನ ಮನಸ್ಕರದ್ದು ಒಂದು ಸಂಘ ಮಾಡ್ಕೊಂಡು ಶಿವರಾಜ್ ಹುಣಗುಂದ್ ಅವರು ಇದ್ರು ಹಿಂಬಾಲಿ ನಮಗೆ ಹೇಳಾಕ. ಶಾರದಾ ದಾಬಡೆ ಅವರು ಇದ್ರು. ನೀವು ಯಾಕೆ ಜವಾರಿ ತಳಿಗಳ ಬೀಜ ಬ್ಯಾಂಕ್ ಅನ್ನ ಯಾಕೆ ಮಾಡಬಾರ್ದು? ಬೀಜ ಬ್ಯಾಂಕ್ ಅಂದ್ರೆ ನಮಗೆ ಅದಕ್ಕೆ ಆದಂತ ಒಂದು ದೊಡ್ಡ ಬುಡವನ್ನು ಬೇಕು, ಅದಾದ್ಬೇಕು ಇದು ಬೇಕು ಅಂತ ಎಲ್ಲ ಪ್ರಶ್ನೆ ಇದೆ. ಎಲ್ಲ ಆಗುದಲ್ಲ ನಮಗೆ ರೈತರಿಗೆ
1: ಸಂರಕ್ಷಣೆ ಮಾಡಿ ಇಡ್ಲಿಕ್ಕೆ ಅದು ತನ್ನದೇ ಆದ
0: ಬೇಕಾಗತ್ತೆ ಅಂತೇನ. ನನಗೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಹಾಕಿಲ್ಲ. ಅವಾಗ ನಾ ದಿನ ದುಡ್ಡು ತಂದ ನಾ ಜೀವನ ಉಪಾಯ ಸಾಗಿಸ್ಬೇಕಾಗಿತ್ತು. ಜಮೀನು ಕಡಿಮೆ ಇತ್ತು ನಮಗೆ, 1.5 ಎಕರೆ ಭೂಮಿ ಇತ್ತು ಅವಾಗ. ಹಂಗಾದಾಗ ಅವ್ರೇನ್ ಹೇಳಿದ್ರು, ನೀ ಮುಷ್ಟಿಗೆ ಬೀಜ ಕೊಡ, ಒಂದು ಮುಟ್ಕಿ ಒಳಗೆ ಬೀಜ ಕೊಡ್ನಿ, ಅದನ್ನ ತಗೊಂಡು ಅದನ್ನ ದೊಡ್ಡ ಮಾಡ್ಕೊಳ್ದ. ಅವ್ರಿಗೆ ಅವ್ರಿಗೆ ಬಿಟ್ಟು ವಿಚಾರ ಬೇರೆ, ಓದ ನಿನ್ನ ಕಡೆಯಿಂದ ಓದೋರಿಗೆ. ನೀನಾಕ ಅವ್ರಿಗೆ 1 ಎಕರೆ ಕೊಡ್ಬೇಕು 2 ಎಕರೆ ಕೊಡ್ಬೇಕು, ಅವ್ರು ಮಾಡ್ಕೊಳ್ಳಿ. ಯಾರು ಬೇಕಂದ್ ಉಳಿಸ್ಬೇಕ ಬಂದವ್ರಿಗೆ ಅದ್ರ ಮಹತ್ವ ಗೊತ್ತಾದ್ರೆ ಅವರು ಬೆಳ್ಕೋತಾರು ಅಂದ್ರೆ. ಹಂಗ ಶುರು ಆಗಿದ್ದು, ಒಂದು ಮುಷ್ಟಿಗೆ ಬೀಜದಿಂದ ಶುರುವಾಗಿದ್ದು. ಇವಾಗ ಸಿಕ್ಕಾಪಟ್ಟಿ ಆಲದ ಮರ ಆಗಿ ಬೆಳೀತ್ರಿ.
1: ಬಹಳ ಸಂತೋಷ. ಶಂಕರ್ ಲಂಕಟಿ ಅವರೇ, ತಾವು ಇವಾಗ ಎಷ್ಟು ಜಮೀನನ್ನ ಹೊಂದಿದ್ದೀರಿ, ಯಾವೆಲ್ಲ ಬೆಳೆಗಳನ್ನ ಬೆಳೆದಿದ್ದೀರಿ, ಏನೆಲ್ಲ ಕೃಷಿಯನ್ನ ಮಾಡ್ತಾ ಇದ್ದೀರಿ?
0: ಸರ್ 12 ಎಕರೆ ಜಮೀನ್ ಅದ್ರಿ. 12 ಎಕರೆ ಜಮೀನದೊಳಗ ನಾ ಬದುಗಳ ಮ್ಯಾಗ ಒಂದಿಷ್ಟು ಮಾವಿನ ಗಿಡಗಳು ಹಚ್ಕೊಂಡೇನ್ರಿ. ಅವು ಆಪೂಸ್ ಒಂದಿಷ್ಟು ನೀರ್ಲಿ ಗಿಡ ಅದಾವ್ರಿ, ನಿಂಬೆ ಗಿಡ ಅದಾವ, ಮತ್ತ ನಮ್ದು ತೆಂಗು ಐತಿ. ಅಷ್ಟಲ್ಲ ಒಂದು ಪಾರಂ ಪಾಂಡು ಮಾಡ್ಕೊಂಡಿನ ಅಂದ್ರೆ ಕೃಷಿ ಹೊಂಡ. ಕೃಷಿ ಹೊಂಡ 60x60 10 ಫೂಟ್ ಆಳ ಅದನ್ನ ಮಾಡ್ಕೊಂಡ ಇಡೀ ನಮ್ಮ ಜಮೀನ ನೀರ್ಲ ಅದಕ್ಕೆ ಬಂದದಿ ಸಂಗ್ರಹ ಆಕತಿ. ಇದನ್ನ ಮಾಡ್ಕೊಳಕ್ ಏನ್ ಕಾರಣ ಅಂದ್ರೆ 2000 ಇಸವಿ ಒಳಗ ನಾವು ಒಂದು 9 ಬೋರ್ ಹೊಡೆದೆ. ಅವಾಗ ಒಂಬತ್ತು ಬೋರ್ ಹೊಡೆದ್ರೆ ಒಂದು ಹನಿ ನೀರು ಬೀಳಿಲ್ಲ.

0: ಒಂದೇ ಒಂದ್ ಕಡೆ ಒಂದ್ ಬೋರ, ಲಾಸ್ಟ್ಕ್ ಒಂದ್ ಬೋರ್ ಒಂಬತ್ತನೇದ್ದು ಒಂದ್ ದೀಡ್ ಇಂಚ್ ಸ್ವಲ್ಪ ಬರ್ತಾ ಇತ್ತು ರೀ, ಅದು ಬ್ಯಾಸಿಗೆ ಗ್ಯಾಪ್ ಹಾಕಿತ್ತು. ಅದ್ರ ಬಡ್ಡೆಲೆ ಒಂದು ಕೃಷಿ ಹೊಂಡ ಹೊಡಿಸಿದ್ರಿ ನಾ 60x60. ಗವರ್ಮೆಂಟ್ ಸಹಾಯಧನ ತಗೊಂಡು, ನಮ್ ಕೃಷಿ ಇಲಾಖೆಯಿಂದ ಸಹಾಯಧನ ತಗೊಂಡು.
1: ಎಷ್ಟು ಕೊಟ್ಟಿದ್ರಿ ಅದಕ್ಕೆ ಸಹಾಯಧನ?
0: ಸಹಾಯಧನ 40,000 ರೂಪಾಯಿ ಕೊಟ್ಟಿರಿ ಸರ್. ಅದನ್ನ ತಗೊಂಡು ನಾ ಮಾಡಿಕೊಂಡಾಗ ನಾನು ಮರನೇ ವರ್ಷದ ಈಗೂ ಹೇಳ್ತೇನೆ ನಿಮ್ಗೆ, ಬಟನ್ ಹೊಡೆದ್ರೆ ಸಾಕು 2.5 ಇಂಚ್ ನೀರು ಬರ್ತೈತಿ. ಅಂದ್ರೆ ಒಂದು ನೀರ್ ಹಿಂಗ್ಸೋದು ಕೆಲಸ ಆಯ್ತಾರೆ. ಅದಕ್ಕೆ ನನಗೆ ನೀರ್ ಹಿಂಗ್ಸಿದ್ರೆ ಅಂತರ್ಜಲ ಹೆಚ್ಚಾಗತ್ತೆ ಅಂತ ನನಗೆ ತಿಳಿಯಾಗಿರಾಕಿಲ್ಲ. ನಾ ಕೃಷಿ ಹೊಂಡ ಮಾಡೋದ್ರಿಂದ ನನಗೊಂದು ಬುದ್ಧಿ ಕಲಿಸ್ಕೊಡ್ತೀನಿ, ಅದರಿಂದ ಒಂದು ಪಾಠ ಕಲ್ಕೊಂಡೆ ನಾ. ಅದನ್ನ ಬೇರೆಯವ್ರಿಗೆ ಹೇಳಕ್ಕೂ ಒಂದು ನನಗೆ ಇದಾಯ್ತು.
1: ಇಷ್ಟೆಲ್ಲ ತಾವು ಮಾಡ್ತಾ ಇದ್ರಿ, ಇವತ್ತಿನ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ನಮ್ಮ ರೈತರು ಸಾಕಷ್ಟು ಪ್ರಗತಿಯನ್ನ ಹೊಂದ್ತಾ ಇದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ತಳಿಗಳು ಅಂತಂದ್ರೆ ಏನು
0: ಸರ್? ಸಾಂಪ್ರದಾಯಿಕ ತಳಿಗಳಂದ್ರೆ ನಮ್ಮ ತಾತೆ ಮುಚ್ಚಾದ್ರ ಕಾಲೇ ನಮ್ಮ ಪೂರ್ವಜರನ್ನು ಈ ತಳಿಗಳನ್ನು ಉಳಿಸಿಕೊಂಡು ಬಂದಿದ್ರು ಅವ್ರು. ಅವರು ಆ ತಳಿಗಳು ಹೆಚ್ಚು ನಮಗೆ ರಸಾಯನ ಗೊಬ್ಬರ ಕೇಳಂಗಿಲ್ಲ, ಮತ್ತೆ ಯಾವುದು ಪೀಡನಾಶಕಗಳ ಕೇಳಂಗಿಲ್ಲ. ಈ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂತ ಬೆಳೆಗಳು
1: ಪೂರ್ವಜರಿಂದ ಬಳುವಳಿಯಾಗಿ ಬಂದಿರತಕ್ಕಂತ ಬೆಳೆಗಳನ್ನ ತಾವು ಅದನ್ನ ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಅವು ಸಾಂಪ್ರದಾಯಿಕ ತಳಿಗಳಾಗಿ ಇವತ್ತಿಗೂ ಎಲ್ಲರೂ ಬೆಳೀತಾ ಇದ್ದಾರೆ.
0: ಅವು ಏನೋ ಬರ ನಿರೋಧಕ, ರೋಗ ನಿರೋಧಕ, ಮತ್ತೆ ಈ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂತವು. ಎಷ್ಟೋ ಮಳೆ ಆದ್ರೂ ತಡ್ಕೋತಾವ, ಇವತ್ತು ಬರ ಆದ್ರೂ ನಮ್ಗೆ ತಡ್ಕೋತಾವ, ಗಂಜಿ ಕುಡಿಯಾಕರ ಕೊಡ್ತಾವ ನಮ್ಗೆ. ಅಂತ ತಳಿಗಳು ಕೆಲವು ಬಂದಾವ. ಅದಕ್ಕಾಗಿ ಹಿಂಗೆ ಇಟ್ಕೊಂಡೇ ನಾ ಸುಮಾರು ಎಲ್ಲ ರಾಜ್ಯಗಳು ಮತ್ತೆ ಎಲ್ಲ ಜಿಲ್ಲೆಗಳು ಸುಮಾರು ಕಡೆ ನಾ ಎಲ್ಲ ಅಡ್ಡಾಡಿದೊಳಗೆ ನನ್ನಲ್ಲಿ ಇವತ್ತು ಇರುವಂತವು 260+ ಭತ್ತದ ತಳಿಗಳು ನಾನು ಸಂರಕ್ಷಣೆ ಮಾಡೇನ್ರಿ. ಅದರಲ್ಲಿ 260 ತಳಿ ಒಳಗೆ ನಂದೇ ಆದಂತ ಒಂದಿಷ್ಟು ತಳಿಗಳು ನಾನು ಕಂಡುಕೊಂಡೇನ್ರಿ. ಅದ್ರಾಗ ಅಭಿವೃದ್ಧಿ ಪಡಿಸಾಕ
1: ಯಾವ್ಯಾವ ತಳಿಗಳು?
0: ಒಂದು ಸುರೇಂದ್ರ ಸಾಳಿ ಅಂತ ಒಂದು ಕೆಂಪಕ್ಕಿ ಇರದ. ಒಂದು ನಾ ಬೇರೆ ತಳಿ ಭತ್ತದೊಳಗೆ ಅದನ್ನ ಆಯ್ಕೆ ಮಾಡಿ ತೆಗೆದ್ ನಾನು. ಒಂದು 10 ತೆನಿ ತಕೊಂಡೆ. ಅದನ್ನ 10 ತೆನಿ ತಗೊಂಡು ಅದನ್ನ ಉದುರಿಸಿದಾಗ ಒಂದು ಬೊಗಸಿ ಭತ್ತ ಆಯ್ತು. ಆ ಬೊಗಸಿಯಿಂದ ಒಂದ್ ಕಡೆ ನಾನು ನಾಟಿ ಮಾಡಿದಾಗ ಒಂದ್ 4-5 ಗುಂಟೆ ಕಾತಿ. ಆ 4-5 ಗುಂಟೆಯಿಂದ ನನಗೆ ಒಂದು ಕಿಂಟಲ್ ಬಂತು. ಆ ಕಿಂಟಲ್ ತಗೊಂಡು ಮತ್ತೊಂದು 10 ಎಕರೆ ಕೊಟ್ಟೆ. ನಾ ನಟಿ ಮಾಡಕ್ ಒಂದ್ ಎಕರೆಕ 5 ಕೆಜಿ ಆ ರಗಡ್ರಿ, 3-5 ಕೆಜಿ. ಅದರಿಂದ ಒಂದ್ 10 ಎಕರೆದಾಗ ಬಂದಿಂದ ಆ ಭತ್ತವನ್ನ ನಾ ಅಕ್ಕಿ ಮಾಡಿಸಿದಾಗ ಎಲ್ಲ ಮೊದಲ ನಾ ನೋಡಿದಾಗ ಕೆಂಪು ಅಕ್ಕಿನ ಇತ್ತು. ನಾನು ಅದನ್ನ ಯೂನಿವರ್ಸಿಟಿ ಒಳಗೆ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಾ ಟೆಸ್ಟ್ ಕೊಟ್ಟಿರೋ. ಅದನ್ನ ಕೊಟ್ಟಾಗ ಅದು ಡಯಾಬಿಟಿಸ್ ಪೇಷಂಟ್ಗೆ ಆಗ್ಬೋದು ಅಥವಾ ಇವತ್ತು 2 ವರ್ಷದ ಕೂಸು ಕರ್ಕೊಂಡ ಪೂರ್ತಿ ಬಾಯಾಗ ಹಲ್ಲಿಲ್ಲದ ಮುದುಕರನ್ನು ಅದನ್ನ ತಿನ್ಬಹುದು. ಒಳ್ಳೆ ಒಂದು ಇದಂತ ಐತ್ರಿ ಅದಕ್ಕೆ. ಪಚನಕ್ಕೆ ಹಗರ ಅದರ
1: ಒಳ್ಳೆ ಪೌಷ್ಟಿಕಾಂಶಗಳನ್ನ ಒಳಗೊಂಡಂತ ಬೆಳೆ. ಅದು
0: ಬೆಳೆ ಅದ್ರಾಗ ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಒಳ್ಳೆ ರೀಚ್ ಅದರ. ಅದ್ರಾಗ ಬೇರೆ ಅಕ್ಕಿಗಳಿಗೆ ಹೋಲಿಸಿದ್ರೆ ಅದಿದ ನನಗೆ ಟೆಸ್ಟ್ ಮಾಡಿಸಿನ್ರಿ ಅದನ್ನ. ಅದೊಂದು ರಿಪೋರ್ಟ್ ಮಾಡಿ. ಹಿಂಗಾಗಿ ಇಂಥ ತಳಿಗಳನ್ನ ಬೇರೆ ಬೇರೆ ಇಂಥ ಇನ್ನೂ 4 ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೇನೆ.
1: ಈ ಸಾಂಪ್ರದಾಯಿಕ ತಳಿಗಳ ವೈಶಿಷ್ಟ್ಯತೆ ಏನಂತೀರಿ
0: ಸರ್? ಏನು ವೈಶಿಷ್ಟ್ಯತೆ ಅಂದ್ರೆ ಈಗ ನೋಡ್ರಿ ಆಯಾ ಭಾಗಕ್ಕೆ, ಈಗ ನೀವು ಮಲೆನಾಡು ಪ್ರದೇಶಕ್ಕೆ ಹೋಗ್ರಿ, ಭತ್ತಗಳ ಆ ಭಾಗದಾಗೆಲ್ಲ ಸಾಕಷ್ಟು ವೈವಿಧ್ಯಮಯವಾದ ಭತ್ತದ ತಳಿಗಳು ಅಲ್ಲೆಲ್ಲ ತಮಗೆ ಪೂರ್ತಿ ನೀರ್ ನಿತ್ರೂ ಬರಬೇಕಾದ ಅಂದ್ರೆ ನಾವು ರಂಗಿ ಜಮೀನ್ ಅಂತ ಹೇಳ್ತೇವೆ. ಈ ತಗ್ಗಗಳು ಈ ಮ್ಯಾಗ ಮಡ್ಡಿಯಿಂದ ನೀರ್ ಬಂದ ಕೆರಿಯಂಗ್ ನೀರ್ ನಿತ್ರೂ ಆ ನೀರಾಗ ಬರುವಂತ ಭತ್ತಗಳು ಅದಾವ. ಇನ್ನು ವಾರಿ ಜಮೀನಿಗೆ ಬೆಳೆಯುವಂತ ಭತ್ತಗಳು ಅದಾವ. ಮಧ್ಯಮ ಜಮೀನಿಗೆ ಬರುವಂತ ಭತ್ತಗಳು ಅದಾವ. ಕಡಿಮೆ ಮಳೆ ಅವಧಿ ಒಳಗೂ ಬರುವಂತ ಭತ್ತಗಳ ಇದ ಜವಾರಿ ತಳಿ ವೈಶಿಷ್ಟ್ಯ ಅಂದ್ರೆ ಹೆಚ್ಚು ಮಳೆ ಆದ್ರೂ ತಡ್ಕೋತಾವ, ಕಡಿಮೆ ಮಳೆ ಆದ್ರೂ ಬರ್ತಾವ, ಮತ್ತ ಅದರಲ್ಲಿ ಸಾಕಷ್ಟು ಔಷಧಿಗಳ ಆಗರ. ದೇಶಿ ತಳಿಗಳಂದ್ರೆ ಸಾಮಾನ್ಯವಾಗಿ ನಾವು ಆಡುಭಾಷೆ ಒಳಗೆ ಕೇಳ್ತೇವೆ ನೋಡ್ರಿ, ಆ ಮನುಷ್ಯ ಇನ್ನೂ ಯಾಕಷ್ಟು ಗಟ್ಟಿದಾನೋ, 70-80 ವರ್ಷ ಆದ್ರೂ ಅವಂಗ ಶುಗರ್ ಇಲ್ಲ, ಬಾಯಾಗ ಹಲ್ಲು ಹೋಗಿಲ್ಲ, ತಲೆ ಕೂದ್ಲಿನ ಬೆಳಗಾಗಿಲ್ಲ, ಕಣ್ಣು ಕಾಣ್ತಾವ ಅನ್ನೋದು ಕಾರಣ ಏನು? ಅವ್ನು ಜವಾರಿ ತಿಂದಾನ ಅಂತ ನಾವು ಜವಾರಿ ಮನುಷ್ಯ ಅಂತ ಅವ ಹೇಳ್ತೇವೆ. ಅದಕ್ಕೆ ಅದೇ ಉದಾಹರಣೆ.
1: ಇವತ್ತಿನ ಯುವ ರೈತರಿಗಾಗಿ ಈ ಸಾಂಪ್ರದಾಯಿಕ ತಳಿಗಳ ತಾವು ಸಂರಕ್ಷಣೆ ಮಾಡಿದೀರಿ, ಇವುಗಳನ್ನ ಸಂರಕ್ಷಿಸುವಲ್ಲಿ ಇದರ ಪ್ರಾಮುಖ್ಯತೆ ಏನಂತೀರಿ?
0: ನೋಡ್ರಿ ಸರ್, ಯಾವುದೇ ಒಂದು ನೋಡ್ರಿ, ಈ ಹೈಬ್ರಿಡ್ ತಳಿ ಬಹಳಷ್ಟೆಲ್ಲ ಬಂತ, ಸಾಕಷ್ಟು ಹೈಬ್ರಿಡ್ ತಳಿಗಳು ಕಂಡಿಡಿದ್ರು ಬಂದು ಅವು ಬರಬಾರ್ದಂತೆ ನನ್ನ ಉದ್ದೇಶ ಅಲ್ಲ, ಇರ್ಲಿ ಅವು ಒಂದ್ ಕಡೆ ಇರ್ಬೇಕ. ಆದ್ರೆ ಬಹಳ ದಿನ ನಿಲ್ಲಾತಿಲ್ರಿ ಅವು. ಈಗ ಯಾರು ಹೈಬ್ರಿಡ್ ಬೆಳೀತಾರೋ ಅವ್ ಸಿಕ್ಕಾಪಟ್ಟೆ ಖರ್ಚು ಅದರ. ಅದಕ್ಕೆ ನಮ್ ಜವಾರಿ ತಳಿ ಖರ್ಚಿಲ್ಲ ರೀ, ಇಳುವರಿ ಕಡಿಮೆ ಬರ್ಬೋದು, ಆದ್ರೆ ಎಷ್ಟು ಇರ್ತದೆ ಅಷ್ಟು ಬಂಗಾರನ.
1: ಇದು ಸೇವನೆ ಮಾಡಕ್ಕೆ ರುಚಿಕರವಾಗಿರುತ್ತ ಹೇಗೆ
0: ಸರ್? ಬಹಳ ರುಚಿ ರೀ. ನೀವು ಜವಾರಿ ಭತ್ತದ ಅಕ್ಕಿ ಊಟ ಮಾಡ್ರಿ, ಅನ್ನ ಊಟ ಮಾಡಿದ್ರೆ ಹಾಲ ಒಂದು ಉಪ್ಪಿನಕಾಯಿ ಆದ್ರೂ ಸಾಕು, ಮತ್ತೊಂದು ಏನು ಕೇಳಂಗಿಲ್ಲ, ಅದು ಅಷ್ಟ ರುಚಿ ಕೊಡ್ತೈತಿ. ಅದ ನೀವು ಈಗ ಸೋನಾ ಮಸೂರಿ ಬೇರೆ ಬೇರೆ ಈ ಹೈಬ್ರಿಡ್ ರೈಸ್ಗಳು ಬಂದ್ ನೋಡ್ರಿ, ಗಂಗಾವತಿ, ಸಿಂಧನೂರು, ಮಲೆಬೆನ್ನೂರು ಆ ಕಡೆ ಎಲ್ಲ ರೈಸ್ಗಳು ಬೆಳೀತಾ ಇರ್ತದೆ. ನೀವು ಹೇಳ್ತಿ ರುಚಿನ ಹತ್ತಂಗಿಲ್ಲ. ಅದ ಯಾಕೆ ಕಾರಣ ಏನಂದ್ರೆ ಸಾಕಷ್ಟು ಎಲ್ಲ ಪಾಲಿಶ್ ಮಾಡಿ ಅದ್ರೊಳಗೆ ಏನು ಇದನ್ನ ಇಟ್ಟಿರಲಿಲ್ಲ. ನಾವು ಅಕ್ಕಿಯನ್ನ ಸಿಂಗಲ್ ಪಾಲಿಶ್ ಮಾಡ್ತಾ ಇದ್ದೇವೆ, ಕಡಿಮೆ ಪಾಲಿಶ್, ಬ್ರೌನ್ ಇರಬೇಕಾದ ಅಂದ್ರೆ ಅದ್ರ ಮ್ಯಾಗಿನ ಕೋಟಿಂಗ್ ಎಲ್ಲ ಹಾಳಾಗಬಾರ್ದು. ಆ ಕೋಟಿಂಗ್ ಒಳಗೆ ಇರುವಂತಹ ಶಕ್ತಿ ಬಹಳಷ್ಟು ಇರ್ತದೆ. ಏನು

0: ಪ್ರೋಟೀನ್ ಇರ್ಬೋದು, ಪೋಷಕಾಂಶಗಳು ಆಗಿರಂದ್ರೆ ಅದ್ ಮ್ಯಾಗಿನ ಭತ್ತದ ಅಕ್ಕಿ ಮ್ಯಾಗಿನ
1: ಆ ಪಾಲಿಶ್ ನಾವು ಕಡಿಮೆ ಇಟ್ಟಷ್ಟು ಅನ್ನ ರುಚಿ ಆಗುತ್ತೆ ಮತ್ತ ಪೌಷ್ಟಿಕಾಂಶನೂ ಜಾಸ್ತಿ ಸಿಗುತ್ತೆ.
0: ಹೌದ್ರಿ.
1: ಈಗ ಶಂಕರ್ ಅವ್ರೆ, ತಾವು ಭತ್ತದಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ತಾವು ಭತ್ತದಲ್ಲಿ ಸಾಕಷ್ಟು ತಾವೇ ಹೇಳದಂಗೆ ತಳಿಗಳನ್ನ ಸಂರಕ್ಷಣೆ ಮಾಡಿದ್ದೀನಿ ಅಂತಂದ್ರೆ, ತಾವು ಹೊಸ ಹೊಸ ತಳಿಗಳನ್ನ ಇದರಲ್ಲಿ ಕಂಡುಕೊಂಡಿದ್ದೀನಿ ಅಂತ ಹೇಳಿದ್ರಿ. ಆ ತಳಿಗಳು ಯಾವುವು, ಯಾವ ತರ ತಾವು ಈ ತಳಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ತಾವು ಯಾವ ತರ ಇದರ ಬಗ್ಗೆ ಕಾರ್ಯವನ್ನು ಮಾಡಿದ್ರಿ ಅಂತ?
0: ಸರ್, ಹೆಂಗದ್ರಿ, ಈಗ 260 ನಮ್ಮ ತಾಗಿನೊಳಗ ನಾವು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ತಾಕಗಳು ಮಾಡಿರ್ತೇವ್ರಿ. ಆ ತಾಕಿನೊಳಗೆ ಹೋದಾಗ ಒಂದರಂಗ ಒಂದರಂಗಿಲ್ರಿ. ಈಗ 100 ಮಂದಿ ಅಂದ್ರೆ ಒಬ್ಬೊಬ್ಬರದ ಒಂದೊಂದು ವೈಶಿಷ್ಟ್ಯ ಬೇರೆನೆ ಇರ್ತೈತಿ, ಒಬ್ಬರಂಗ ಒಬ್ಬರಂಗಿಲ್ಲ. ಹಂಗ ತಳಿ ಒಳಗನು ವೈವಿಧ್ಯತೆ ಸಾಕಷ್ಟು. ಅಲ್ಲಿ ನೋಡಿದಾಗ ಆ ಕಾಳು ಇರ್ಬೋದು, ಅದು ಬೆಳೆಯುವಂತ ಒಂದು ಆತರದ ಗುಣಧರ್ಮ ಇರ್ಬೋದು, ಅದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಕತಿ. ಅದ್ರ ಕಲರ್ ಇರ್ಬೋದು, ಅಕ್ಕಿ ಒಳಗಿನ ಕಲರ್ ಇರ್ಬೋದು, ಈ ಭತ್ತದೊಳಗಿನ ಕೆಂಪಕ್ಕಿ, ಕಪ್ಪಕ್ಕಿ, ಹಿಂಗ ಹಲವಾರು ವೈವಿಧ್ಯಮಯವಾದ ಅಕ್ಕಿಗಳದಾವ್ರ ಹತ್ರ. ಅವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಇದು ನಾವು ಈ ತೆನೆಯನ್ನು ಹಿಡಿದು ನೋಡಿದಾಗ ವಜನ ಇರ್ತೈತಿ, ಆ ಕಾಳುಗಳನ್ನು ನಾವು ಎನಿಸ್ತೇವು, ಬೇರೆ ಭತ್ತಕ ಆ ಭತ್ತಕ ನಾವು ಕಂಪೇರ್ ಮಾಡಿ ನೋಡಿದಾಗ ಯಾವ್ದು ಹೆಚ್ಚು ತೂಕ ಬರ್ತೈತಿ, ಯಾವ್ದು ಹೆಚ್ಚು ಇದಿರ್ತೈತಿ, ಗಾತ್ರದೊಳಗ ಚೆನ್ನಾಗಿರ್ತೈತಿ, ದಷ್ಟ ಪುಷ್ಟು ಇರ್ತೈತಿ, ಜೋಳ ಇರಂಗಿಲ್ಲ, ರೋಗ ಬಾಧೆ ಇರಂಗಿಲ್ಲ, ಅಂತವನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂತವನ್ನ ಆಯ್ಕೆ ಮಾಡಿಕೊಂಡು ಪ್ರತ್ಯೇಕ ಒಂದು ತಾಗಿನೊಳಗೆ ಹಾಕ್ಬೇಕಾಗತ್ತೆ.
1: ಈಗ ತಾವು ಹೇಳ್ತಾ ಇದ್ರೆ ತಮ್ಮಲ್ಲಿ 270 ಹೆಚ್ಚು ತಳಿಗಳನ್ನ ತಾವು ಸಂರಕ್ಷಣೆ ಮಾಡಿದೆ ಅಂತ. ಅದರಲ್ಲಿ ಮುಖ್ಯವಾಗಿ ಭತ್ತದ ತಳಿಯಾಗಿರ್ತಕ್ಕಂತಹ ಕಪ್ಪು ತಳಿಯದ ಅಂದ್ರೆ ಈ ಬರ್ಮಾ ಕಪ್ಪು ತಳಿ, ಮತ್ತ ಕರಿ ಅಕ್ಕ ಸಾಲಿ ತಳಿನೂ ತಾವು ಕೃಷಿ ಮೇಳದಲ್ಲಿ ಹೇಳ್ತಾ ಇದ್ರಿ. ಆಮೇಗ ಅಂತರ್ಸಾಳಿ, ನಡುಸಾಳಿ, ಈ ಬಾಸುಮತಿ ಕೆಂಪಕ್ಕಿ, ಬಾಸುಮತಿ ಕಪ್ಪಕ್ಕಿ, ಅಲ್ದನ ಈ ಇನ್ನಿತರೆ ಬೆಳೆಗಳಲ್ಲಿ ತಾವು ಸಾಂಪ್ರದಾಯಿಕ ತಳಿಗಳ ಕುರಿತು ಮಾತನಾಡ್ತಿದ್ರಿ. ಈ ಬರ್ಮಾ ಕಪ್ಪು ತಳಿ ಇದರ ಕುರಿತು ಏನ್ ಹೇಳಕ್ ಬಯಸ್ತೀರಿ?
0: ಸರ್, ಬರ್ಮಾ ಕಪ್ಪು ಅಕ್ಕಿ ವಿಶೇಷ ಗುಣ ಏನ್ ಹೇಳ್ಬೇಕಂದ್ರೆ, ಈ ಜಾಯಿಂಟ್ ಪೇನ್ ಅಂತ ಏನ್ ಹೇಳ್ತೇವೆ, ನಡನು ಅಥವಾ ಜಾಯಿಂಟ್ ಪೇನ್ ಅಂತ ಏನ್ ಹೇಳ್ತೇವೆ, ಅದ ನಿವಾರಕ ಗುಣ ಅದರ ಅದ್ರಾಗ. ನಾನು ಬರೀ ಬಾಯಲ್ಲ ಹೇಳ್ತಾ ಇಲ್ಲ, ನೀವು ಮೊಬೈಲ್ ಸರ್ಚ್ ಮಾಡಿ ನೋಡ್ಬೋದು. ಇವತ್ತು ಬರ್ಮಾ ಕಪ್ಪು ಅಕ್ಕಿ ವಿಶೇಷ ಗುಣಗಳು ಅಂದ್ರೆ ಬಂದ್ ಬಿಡ್ತೈತೆ ಅದ್ರಾಗ. ಅಷ್ಟೇ ಅಲ್ಲ, ಇನ್ನು ಮುಂದುವರೆದ ಕ್ಯಾನ್ಸರ್ ನಿವಾರಕ ಗುಣ ಅದ ಅಂತ ಹೇಳ್ತೈತ್ರಿ. ಅದ ಅಷ್ಟ ಸತ್ಯನದ. ಮತ್ತೆ ಅದ ಏನಂದ್ರೆ, ನೀವು ಅನ್ನ ಮಾಡಿದ್ರೆ ನೀವು ಊಟ ಮಾಡ್ಬೇಕಂದ್ರೆ ಕೈ ತೊಳ್ಕೊಳಕ್ ಒಂದು 1/2 ಲೀಟರ್ ನೀರ್ ಬೇಕದಕ್ಕ. ಈ ಬೇರೆ ಸೋನಾ ಮಸೂರಿ ಅದಂಗಲ್ಲ, ಊಟ ಮಾಡಿ ನೀವು ಪೇಪರ್ ತಗೊಂಡು ಕೈಗೆ ಒರಿಸ್ಬಿಟ್ರೆ ಸಾಕ, ಕೈ ಸಾಕತ್ತೆ ಅಂದ್ರೆ ಅಷ್ಟು ಜಿಗಿ ಇರ್ತೈತ್ರಿ. ಅದ ಅಂದ್ರೆ ಏನ, ನೀವು ಅಂಟ್ ಇರ್ತೈತಿ, ಸ್ಟಿಕಿ ಇರ್ತೈತ್ರಿ. ಅಂತ ರೈಸ ನಾವು ತಿನ್ನೋದ್ರಿಂದ ಒಳ್ಳೆ ನಮಗ ದೇಹಕ್ಕ ಔಷಧಿನ ಅದ. ಮತ್ತ ಅದ್ರದ ಕೀರ ಅಂದ್ರೆ ಏನ, ಹುಗ್ಗಿ, ಪಾಯಸ, ಗಂಜಿ, ನೀವು ಅನ್ನ ಉಣ್ಣೋಕ್ಕಿಂತ ಇವನ್ನ ಮಾಡೋದ್ರಿಂದ ಬಹಳ ಒಳ್ಳೇದ್ರಿ. ಅದ
1: ಮತ್ತೆ ಈ ಕರಿ ಅಕ್ಕಲಿ ಸಾಲಿ,
0: ಕರಿ ಅಕ್ಕಲಿ ಸಾಲಿ ವಿಶೇಷ ಗುಣ ಅಂದ್ರಿ ನೋಡ್ರಿ, ಇದು ಕಡಿಮೆ ಅವಧಿ ಒಳಗೆ ಬರುವಂತದ, 4 ತಿಂಗಳ ಬೆಳೆ ಅದು. ನೀವು ಈ ರಾಗಿ ಬಿತ್ತೋದು, ಹುಳಿ ಬಿತ್ತೋ ಜಮೀನ್ ಅಂತ ನಾವು, ಬರಡ ಭೂಮಿ ಅಂತ ನಾವು, ಅಂತ ಭೂಮಿ ಒಳಗೂ ಬರ್ತೈತೆ ಅದ. ಆದ್ರೆ ಇಳುವರಿ ಕಡಿಮೆ ಇರ್ಬೋದು, ಅದ್ರಾಗ ನಂಜು ನಿವಾರಕ ಗುಣ ಅದ ರೀ. ಈಗ ಮೊದಲು ನೋಡ್ರಿ, ಹಳ್ಳಿಯಾಗೆಲ್ಲ ಟೈಫಾಯ್ಡ್ ಚಳಿ ಜ್ವರ ಬಂದ್ರೆ ವಾರ ಗಂಟ್ಲೆ ಜ್ವರ ಇರ್ತಿದ್ವು. ಡಾಕ್ಟರ್ ಸಾಮಾನ್ಯವಾಗಿ ನಾವು ಏನ್ ಹೇಳ್ತಿದ್ವು ಅಂದ್ರೆ, ಅವೊಂದು ವಾರ ಆತ್ರಿ ಏನು ಹೊಟ್ಟಿಗೆ ಧಕ್ಕವಾತ್ರಿ ಅವಂತ ಹೇಳ್ತಿದ್ವು. ಅವಾಗ ಡಾಕ್ಟರ್ ಏನ್ ಕೊಡ್ತಾರಂದ್ರೆ, ನೀವು ಗಂಜಿ ಕೊಡ್ರಿ ಅವಂತಾರೆ. ಕರೆ ಅಂದ್ರೆ ಮೊದಲು ಹತ್ರದ ಗಂಜಿ ಕೊಡ್ತಾರ, ಕರೆ ಅಕ್ಕಲ ಸಾಳಿ ಗಂಜಿನ ಲೈಟ್ ಆಗಿ ಹುರಿದು ಅದನ್ನ ಗಂಜಿ ಮಾಡಿ ಕಾಸ ಕುಡಿಯಾಕ ಕೊಡ್ತಾರ. ನಂದು ನಿವಾರಕ ಗುಣದ, ಜ್ವರ ನಿವಾರಕ ಗುಣದ, ಮತ್ತ ಕಡಿಮೆ ಮಳೆ ಆದ್ರೂ ಬರುವಂತದ. ಅದೇ ನೀರ್ ಕೇಳಂಗಿಲ್ಲ, ಈಗ ಯಾವ್ದು ಕಾಲುವೆ ಡ್ಯಾಮ್ ನೀರು ಏನು ಕೇಳಂಗಿಲ್ಲ. ಈ ವಾತಾವರಣದೊಳಗೆ ಇರುವಂತ ತೇವಾಂಶವನ್ನು ಹೀರ್ಕೊಂಡು ಬೆಳೆಯುವಂತ ಬೆಳೆ ಅದು, ಇಬ್ಬನಿಗೆ ಕಾಳಾಗ್ತೈತಿ. ನಮ್ಮ ಹವಾ ಜ್ವಾಳ ಇದ್ದಂಗಿರ ಆ ಭತ್ತ. ಮತ್ತ ಅದ್ರ ಹುಲ್ಲನ್ನು ದನಗಳಿಗೆ ಬಹಳ ಒಳ್ಳೇದ್ರಿ. ಆತರದ ಏನು ಹುಲ್ಲು ದನಗಳಿಗೆ ತಿನ್ಸಿರ ಪ್ಯಾಟ್ ಜಾಸ್ತಿ ಬರ್ತದ್ರಿ. ಕರೆ ಅಂದ್ರೆ ಅಷ್ಟು ಒಳ್ಳೇದ್ರಿ. ಅದು
1: ಹಾಲು ಜಾಸ್ತಿ ಕೊಡ್ತಾವ,
0: ಹಾಲು ಜಾಸ್ತಿ ಕೊಡ್ತೈತ್ರಿ. ಮುಂದ ಅದು ಕರಿ ಅಕ್ಕಲ ಸಾಳಿ ಇರೋದ್ರಿಂದ ಮ್ಯಾಲ ಭತ್ತದ ಕಲರ್ ಕಪ್ಪು, ಒಳಗೆ ಅಕ್ಕಿ ಕೆಂಪು ಇರ್ತೈತಿ. ಅದನ್ನ ಮಲ್ನಾಡದೊಳಗ ಹೇಳ್ತಾರ, ಮಲ್ನಾಡದವ್ರ ಅಕ್ಕಿ ರೊಟ್ಟಿ ತಿಂತಾರ ಏನತ್ತವ್ರ ಅಂತ ಜಿಗಟ್ ಅಂತಿರ್ರಿ. ಕರೆ ಅಂದ್ರೆ ಅಕ್ಕರದ ಕರಿ ಅಕ್ಕಲ ಸಾಳಿದ್ರೆ ರೊಟ್ಟಿ ಮಾಡ್ಬೇಕ್ರಿ. ಈ ಹಾಲು ಹೆಂಗ್ ರುಚಿ ಇರ್ತದಲ್ಲ ಅಷ್ಟು ರುಚಿ ಬರ್ತದ ರೊಟ್ಟಿ.
1: ಮತ್ತೆ ಇದು ಅಂತರ್ಸಾಳಿ ಮತ್ತೆ ನಡುಸಾಳಿ ಬಗ್ಗೆ,
0: ಅಂತರ್ಸಾಳಿ ನಡುಸಾಳಿ ಹೆಂಗಂದ್ರೆ, ನೀವು ಅತ್ರದ ಅಕ್ಕಿಯನ್ನು ಊಟ ಮಾಡಿದ್ರೆ ಸುಮಾರ ನೀವು 24 ತಾಸು ಅನ್ನ ಇಟ್ಟನು ತಿನ್ಬಹುದು, ಅದನ್ನ ಮತ್ತೆ ಮರಣ ದಿವಸನು ತಿನ್ಬಹುದು, ಹಳಸಂಗಿಲ್ರಿ. ಮತ್ತ ಒಮ್ಮೆ ನಾವು ಅದನ್ನ ಊಟ ಮಾಡಿದ್ರೆ ಕನಿಷ್ಠ 6 ತಾಸು ನಾವು ಏನು ಒಳ್ಳೆ ಅಡಿಗೆ ಮನೆ ಕಡೆ ಮುಖ ಮಾಡಂಗಿಲ್ಲ. ಈಗಿನ ಹಂಗಲ್ಲ, 3 ತಾಸಿಗೆ 2 ತಾಸಿಗೆ ಒಮ್ಮೆ ಏನಾದ್ರೂ ಬೇಕು. ಈಗಿನ ಅಕ್ಕಿ ತಿನ್ನೋದ್ರಿಂದ ಆ ಅಕ್ಕಿ ಆಕ್ಚುಲಿ ದೊಡ್ಡಿಗ ಅಂತರ್ಸಾಳಿ ನಡೆದ ಸಾಳಿ ಅಕ್ಕಿ ಊಟ ಮಾಡಿದ್ರೆ 6 ತಾಸು ಹೊಟ್ಟೆ ಸಂಗಿಲ್ಲ. ಬೇಕಾದ್ರೆ ಟ್ರಯಲ್ ಮಾಡಿ ನೋಡ್ರಿ ಅದನ್ನ, ಇಷ್ಟ ಇದಾದ್ರೆ.
1: ಮತ್ತೆ ಈ ಬಾಸುಮತಿಯಲ್ಲಿ
0: ಸರ್, ಬಾಸುಮತಿಯಲ್ಲ ನಮ್ಮಲ್ಲಿ ಕುಮದ ಅಂತ ಒಂದು ಭತ್ತ ಐತ್ರಿ. ಅದ ಕುಮದ ಅಂದ್ರೆ ಪರಿಮಳ ಬರುವಂತದ್ದು, ಸುವಾಸನೆ ಭರಿತ ಭತ್ತ. ಅದು ಸುಮಾರು 4.5 ತಿಂಗಳಿಗೆ ಬರುವಂತ ಭತ್ತ. ಒಳ್ಳೆ ಡಿಮಾಂಡ್ ಅದರ ನೀವು ಹಬ್ಬ ಹರಿದಿನದೊಳಗ ಅದರದ್ದು ಪಾಯಸ ಇರ್ಬೋದು ಅಥವಾ

0: ಅದ್ರದ ಅನ್ನ, ಚಿತ್ರಾನ್ನ, ಪಲಾವು, ಬೇರೆ ಬೇರೆ ಇದನ್ನ ಮಾಡಬಹುದು. ಅದ್ರದ ಒಳ್ಳೆ ಇದ್ರಿ, ಅದೂ ಇಷ್ಟ. ಮತ್ತ ಮಾರ್ಕೆಟ್ ನೊಳಗ ಅದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಅದ. ನಮ್ ಬೆಳಗಾವ್ ಮಾರ್ಕೆಟ್ ನೊಳಗ ನೀವು ಕುಂಭದ ಅಕ್ಕಿ ಅಂತ ಮಾರಾಕ ಹೋಗ್ರಿ, ನೀವೇನ್ ಹೇಳ್ತಾರೆ ಆ ರೇಟ್ ಕೊಟ್ಟು ಹೋಯ್ತಾರ. ಅಂದ್ರೆ ಆ ಜನರಿಗೆ ಅದ್ರದ್ದು ಗೊತ್ತಾಯ್ತು ಕುಂಭದ ಅಕ್ಕಿ ಬಗ್ಗೆ.
1: ಶಂಕರ್ ಅವರೇ, ಈ ಭತ್ತದ ತಳಿಗಳಲ್ದನೆ ಇನ್ನಿತರೆ ಬೆಳೆಗಳಲ್ಲಿ ಯಾವ್ಯಾವ ತಳಿಗಳನ್ನ ತಾವು ಸಂರಕ್ಷಣೆ ಮಾಡಿದಿರಿ?
0: ನೋಡ್ರಿ ಸರ್, ಈಗ ಒಂದು ಕುಟುಂಬ, ಒಂದು ರೈತ, ಒಂದು ನಮ್ಮದೊಂದು ಒಂದು ಬಳಗ ಆಯ್ತಂದ್ರೆ, ನಾವು ರೈತರಾದಂತವ್ರು ಮಾರ್ಕೆಟ್ಗೆ ಹೋಗಿ ಏನೋ ತರಕಾರಿ ತರ್ತಾವ ಅಂದ್ರೆ ನಾವು ರೈತರಲ್ಲ. ಹಿಂಗಾಗಿ ನಮ್ಮ ಹಿತ್ತಲದೊಳಗೆ ಬರುವಂತ ತರಕಾರಿಗಳು ಬಹಳಷ್ಟು ಇದ್ವು. ಎಲ್ಲ ಮೊದಲ ಈ ಗೊಂಚಲ ಹೀರೆ ಇರ್ಬೋದು, ಬುಡ್ಡಿ ಹೀರೆ ಇರ್ಬೋದು, ಮತ್ತ ಈ ನಾವು ಲಾಂಗ್ ಹೀರೆ ಅಂತ ಉದ್ದಂದ ಅಂತ ಲಾಂಗ್ ಹೀರೆಗಳಿರ್ಬೋದು. ಬದ್ನಿ ಒಳಗೆ ಸಾಕಷ್ಟು ನಮ್ಮ ಗದ್ನಿಗೋಡ ಬದ್ನೆ, ಔರಾದಿ ಬದ್ನೆ, ಹಿತ್ತಲ ಬದ್ನೆ, ಹಾವು ಬದ್ನೆ, ಇಂಥವೆಲ್ಲ ಇಂಥ ಸಾಕಷ್ಟೆಲ್ಲ ಈ ತಳಿಗಳಿದ್ವು. ಇವನು ಅಲ್ಪ ಸ್ವಲ್ಪ ಮಟ್ಟದೊಳಗ ನಾವು ಇವತ್ತು ಉಳಿಸ್ತಾ ಇದ್ದವು, ಬೆಳೆಸ್ತಾ ಇದ್ದವು, ಮತ್ತೆ ಬೇರೆಯವರಿಗೆ ಇವನು ಹಂಚ್ತಾ ಇದ್ವಿ. ಇಂಥವು ಈ ತರಕಾರಿ ನಾವೊಂದು ಎರಡು ಮೂರು ಅಷ್ಟೇ ಹೇಳ್ಬೇಕು. ಒಟ್ಟಾರೆ ಇದ್ರ ರಾಜಗಿರಿ ಇರ್ಬೋದು, ಹಸಿರು ರಾಜಗಿರಿ, ಕೆಂಪು ರಾಜಗಿರಿ, ಇವೆಲ್ಲ ನಮಗ ಔಷಧಿ ಆಗಿ ಇದಾಗ್ತಾವ್ರಿ, ಕನ್ವರ್ಟ್ ಆಗ್ತಾವ್ರಿ. ನಾವು ಈ ಹರಿವೆ ಸೊಪ್ಪು ತಿನ್ರಿ, ಹಕ್ಕರ್ಕಿ ಸೊಪ್ಪು ತಿನ್ರಿ, ಪಾಲಕ್ ತಿನ್ರಿ ಅಂತ ಹೇಳ್ತಿರ್ತಾರೆ ಡಾಕ್ಟರ್ ಎಲ್ಲ. ಖರೆ ಅದ್ರ ನಾವು ಇವ್ನು ಹಿತ್ತಲದೊಳಗೆ ಒಂದು ಎಡ್ಡೆರಡು ಗಿಡ ಹಚ್ಕೊಂಡ್ರೆ ಸಾಕು, ಅಥವಾ ನಮ್ಮ ಹೊಲದ ಬದುವಿನಾಗ ಒಂದು ಎಡ್ಡೆರಡು ಗಿಡ ಹಚ್ಕೊಂಡ್ರು ನಮ್ಮ ದಿನನಿತ್ಯಕ್ಕೆ ಇದಾಗ್ತಾವ. ಇಂಥ ತಳಿಗಳನ್ನು ನಾವು ಉಳಿಸ್ತಾ ಇದ್ದೇವೆ.
1: ತಾವು ಸಾಂಪ್ರದಾಯಿಕ ತಳಿಗಳ ಕುರಿತು, ಈ ಭತ್ತದ ಕುರಿತು ಮಾತನಾಡ್ತಾ ಇದ್ದೀರಿ. ಈ ಸಾಂಪ್ರದಾಯಿಕ ತಳಿಗಳ ಭತ್ತ ಆಗಿರ್ಬೋದು ಅಥವಾ ಇನ್ನಿತರೆ ಬೆಳೆಗಳ ಸಾಂಪ್ರದಾಯಿಕ ತಳಿಗಳಲ್ಲಿ ಈ ಮೌಲ್ಯವರ್ಧನೆಯನ್ನ ಯಾವ ತರ ಕಂಡುಕೊಂಡಿದ್ದೀರಿ?
0: ಈಗ ನಾವು ಜವಾರಿ, ದೇಶಿ ಅಂತ ಏನ್ ಹೇಳ್ತೇವಲ್ಲ ಸರ್, ಇವನ್ನ ನಾವು ಈ ಭತ್ತವನ್ನು ನೋಡ್ರಿ, ಭತ್ತವನ್ನು ಡೈರೆಕ್ಟ್ ಆಗಿ ನಾವು ಮಾರಾಕ ಹೋದ್ರೆ ನಮ್ಗೆ ಮಾರ್ಕೆಟ್ ನೊಳಗೆ 2.5 ಸಾವಿರ ರೂಪಾಯಿ ರೇಟ್ ಅಂತ ಇಟ್ಕೋರಿ. ಈಗ ನಾವು ಅದನ್ನೇ ಭತ್ತವನ್ನು ಅಕ್ಕಿ ಕನ್ವರ್ಟ್ ಮಾಡಿ ನಾವ ಅಕ್ಕಿ ಮಾಡಿಸೆ ಅದನ್ನ ನಾವು ಮಾರಾಟ ಮಾಡಿದೊಳಗ ಏನು ಕನಿಷ್ಠ ಇವತ್ತಿನ ರೇಟ್ 50 ರೂಪಾಯಿ ಕೆಳಗೆ ಯಾವುದು ಅಕ್ಕಿಲ್ಲ. ಸೋನಾ ಮಸೂರಿ ಅಕ್ಕಿ 58-55 ರೂಪಾಯಿ ಮಾರ್ತಾರೆ. ನಮ್ಮ ಜವಾರಿ ಅಕ್ಕಿ ಅಂದ್ರೆ 50-55-60 ರೂಪಾಯಿ ಕೊಟ್ಟ ಕೊಡ್ತಾರೆ ನಮ್ಗೆ. ನಾವು ಮಾರ್ಕೆಟ್ನಾಗ ಹೆಂಗ ಹೆಂಗ ಕೊಟ್ಟರು ನಮ್ಗೆ ಒಳ್ಳೆ ಅಂದ್ರೆ 3.5 ಸಾವಿರ ರೂಪಾಯಿ 4 ಸಾವಿರ ರೂಪಾಯಿ ಮಟ್ಟ ಬೆಳಿತದ್ರಿ ಭತ್ತಕ್ಕೆ. ನೋಡ್ರಿ, ಅದ ಭತ್ತ ನೀವು ಬೇರೆ ವ್ಯಾಪಾರದಸ್ತು ಕೊಟ್ರೆ 2500 ರೂಪಾಯಿ. ಅದನ್ನ ನಾವು ಅಕ್ಕಿ ಏನು ಮಾಡಿದಾಗ
1: ನೀವು ಸ್ವತಃ ಅದನ್ನ ಮಿಲ್ ಹೋಗಿ ಭತ್ತವನ್ನ ನಾವು
0: ಅದು ಸಿಂಗಲ್ ಪಾಲಿಸಿ ಮಾಡಿ ನಾ ಹೇಳೋದ್ರಿ, ಕಡಿಮೆ ಪಾಲಿಸಿ ಇಡಬೇಕ್ರಿ. ಅಂದ್ರೆ ಜನರಿಗೂ ಈಗ ಗೊತ್ತಾಗ್ತಾ ಇದೆ, ಸಾಕಷ್ಟೆಲ್ಲ ಮಾಧ್ಯಮಗಳು ಎಲ್ಲ ನೋಡ್ಕೊಂಡು ಜನರು ಎಚ್ಚೆತ್ಕೊಂಡ್ಬಿಟ್ಟಾರ. ಈಗ ಕೈ ಒಳಗೆ ಮೊಬೈಲ್ ಇರ್ತಾವು, ಅವು ಮೇಲೆ ಮೇಲೆ ಎಲ್ಲ ಆರೋಗ್ಯದ ಬಗ್ಗೆ ಇದು ಬರ್ತಿರ್ತದೆ. ಈ ಕೋವಿಡ್ ಆದ್ಮೇಲೆ ಇತ್ತಂತ ಜನ ಬಹಳಷ್ಟು ಎಚ್ಚೆತ್ಕೊಂಡ್ರು, ನಮಗೆ ವಿದೌಟ್ ಪಾಲಿಸಿ ಅಕ್ಕಿ ಕೊಡ್ರಂತಾರೆ. ವಿದೌಟ್ ಪಾಲಿಸಿ ನಿಮ್ಗೆ ಕುಕ್ ಆಗಂಗಿಲ್ಲ, ಅವ್ನು ಸ್ವಲ್ಪ ಟಚ್ ಮಾಡ್ಬೇಕಂದ್ರೆ ಇಲ್ಲ ನಾವು 6 ತಾಸು ಬಿಟ್ಟು ರಾತ್ರಿ ನೆನೆಯಿಟ್ ಅರೇಗದ್ ಮಾಡಿದೆ ಅಂತ ಅನ್ನುವಂಥ ಜನನು ಬಂದಾರ್ರಿ. ಈಗ ಎಲ್ಲ ಪಾಲಿಸಿ ಬೇಡಾಗಿತ್ತು, ಖರೇನೂ ಐತ್ರಿ. ಮತ್ತೆ ನಮ್ಮ ಮೊದಲ ಪೂರ್ವಜರೆಲ್ಲ ಕುಟ್ಟಿ ಅಕ್ಕಿ ತೆಗಿತಿದ್ರಿ, ಒಣಕಿಲ್ಲ ಕುಟ್ಟಿ ಅಕ್ಕಿ ತೆಗೆದು ಅದನ್ನ ನೆನೆಯಿಟ್ಟು ಒಂದು 6 ತಾಸು ನೆನೆಯಿಟ್ಟು ಅದನ್ನ ಅನ್ನ ಮಾಡ್ತಾ ಇದ್ರು. ಅವ್ರು ದವಾಖಾನೆ ಅನ್ನೋದು ಗೊತ್ತಿರಕ್ಕಿಲ್ಲ.
1: ಅಂದ್ರೆ ಸಾಕಷ್ಟು ಮಾರುಕಟ್ಟೆಯಲ್ಲೂ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ,
0: ಬೇಡಿಕೆ
1: ಬೆಲೆನೂ ಚೆನ್ನಾಗಿ ಸಿಗ್ತಾ
0: ಚೆನ್ನಾಗಿದೆ.
1: ಇವಾಗ ಶಂಕರ್ ಅವ್ರೆ, ತಾವು ಸಾಂಪ್ರದಾಯಿಕ ತಳಿಗಳ ಕುರಿತು ಹೇಳ್ತಾ ಇದೀರಲ್ಲ, ಈ ಸಾಂಪ್ರದಾಯಿಕ ಭತ್ತದ ತಳಿಗಳಲ್ಲಿ ತಾವು ಮುಖ್ಯವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬೆಳೀತಾ ಇದ್ದೀರೋ ಅಥವಾ ಸಾವಯವ ಗೊಬ್ಬರಗಳನ್ನ ಹೆಚ್ಚು ಉಪಯೋಗಿಸ್ತಾ ಇದ್ದೀರೋ?
0: ಸರ್, ನನ್ನ 12 ಎಕರೆ ಜಮೀನದೊಳಗ ನಾ ಯಾವುದು ಒಂದು ಕಾಳು ಯಾವುದು ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ನಾನು ಭತ್ತ ತೆಗೆದಾದ ಬೆಳಕ ದ್ವಿದಳ ಧಾನ್ಯಗಳಂತ ಹಾಕ್ತೇನ್ರಿ. ಯಾವುದು ಅಲಸಂದಿ ಇರ್ಬೋದು, ಹೆಸರು ಇರ್ಬೋದು, ಕಪ್ಪು ಹೆಸರು ಬರ್ತದೆ ನಮ್ದು, ಹೆಸರು, ಉದ್ದು, ಇಂತ ಬೇರೆ ಬೇರೆ 3 ತಿಂಗಳ ಬೆಳೆಗಳಿರೋ ಅದನ್ನ ತಕ್ಕೋತೇನ್ರಿ. ಅದ್ರದ ತೊಪ್ಪಲ ಮತ್ತೆ ಅದರ ಬೇರು ಅದ ಭೂಮಿ ಒಳಗಿರೋದ್ರಿಂದ ಮುಂದಿನ ಬೆಳೆಗೆ ಅದು ಪೂರಕ. ಯಾವಾಗ ನಾವು ಏಕದಳ ಭತ್ತವನ್ನು ಬೆಳ್ಕೊಂಡು ಬೆಳಕ ದ್ವಿದಳ ಹಾಕ್ತವಲ್ಲ ಅದು ಮುಂದಿನ ಬೆಳೆಗೆ ಪೂರಕ. ಅದಷ್ಟೇ ಅಲ್ಲದೆ ನಾವು ಕೆಲವೊಂದು ಹಸಿರೆಲೆ ಗೊಬ್ಬರಗಳಂತ ಮಾಡ್ಕೋತೀವ್ರಿ, ಗ್ರೀನ್ ಮ್ಯಾನ್ಯೂರಿಂಗ್. ಅದನ್ನ ಹಸಿರೆಲೆ ಗೊಬ್ಬರಗಳನ್ನ 1 ಎಕರೆ 12 ಕೆಜಿ ನಾವು ಉಗ್ಗಿ ಬಿಟ್ರೆ ಉಕ್ಕಿ ಭೂಮಿ ಹಸ ಮಾಡಿ ಕಸ ಹರಿಗೆ ಭೂಮಿ ಹಸ ಮಾಡೋದಂತೇವ್ರಿ. ಏಪ್ರಿಲ್ ನಾವು ಭೂಮಿ ಹಸ ಮಾಡಬಂದು ಸುಮ್ ಮಳಿ ಆಗ್ಲಿ ಬಿಡ್ಲಿ ಒಣದ್ರಾಗ ನಾವು ಸೆಣಬುಗಳನ್ನ ಹಸಿರಲ್ಲಿ ಬೀಜಗಳನ್ನ ಹಿಂಗ ನಾವು ಎರಚಿ ಬಂದ್ ಬಿಟ್ರೆ ಸಾಕು, ಅದು ಮಳೆ ಆದಾಗ ತಾನೇ ಹುಟ್ಕೋತೈತೆ. ಮುಂದ್ 1 ತಿಂಗಳ 20 ದಿವಸಕ್ಕಂದ್ರೆ ಅದಕ್ಕೆ ಹೂವು ಆಡೋಕ್ಕಿಂತ ಮೊದ್ಲು ಅದನ್ನ ಭೂಮಿ ಒಳಗ ಮಲ್ಚಿಂಗ್ ಮಾಡಿ ಭೂಮಿಗೆ ಸೇರಿಸಿ ಆಮೇಲೆ ನಾವು ಮುಂದಿನ ಬೆಳೆ ಮಾಡ್ತೇವೆ. ಭತ್ತ ಇರ್ಬೋದು ಏನ್ ಮಾಡೋದು ಮಾಡಿದ್ರಿಂದ ಅದು ಒಳ್ಳೆ ಗೊಬ್ಬರ ಆಗ್ತದೆ, ಭೂಮಿಗೂ ಬಯೋಮಾಸ್ ಸಿಗ್ತದ್ರಿ. ಇದಲ್ದನು ನಾವು ಈ ಜೀವಾಮೃತ ಅಂತ ಮಾಡ್ಕೋತೇವ. ಅದಲ್ದ ನಮ್ಮ ದನಗಳು, ನಾವು ರೈತರಂದ ಬಗ್ಗೆ ದನಗಳು ಇರ್ತಾವ ನಮ್ಮ, ಆ ತಿಪ್ಪೆ ಗೊಬ್ಬರ ಇರ್ಬೋದು, ಆ ಕುರಿಗಳು ಆ ಟೈಮ್ದೊಳಗೆ ನಮಗೆ ಸಿಗ್ತಾವ. ಅದಲ್ದ ನಮ್ಮ ಈ ಆಜುಬಾಜು ಕೆರೆ ಮಣ್ಣುಗಳು ಎತ್ತಿರ್ತಾರೆ, ಹೂಳು ಎತ್ತಿರ್ತಾರೆ ಈ ಉದ್ಯೋಗ ಖಾತ್ರಿ ಯೋಜನೆಗಳಿಂದ, ಅವು ನಾವು ಟ್ರ್ಯಾಕ್ಟರ್ದವ್ರಿಗೆ ಒಂದಿಷ್ಟು ಕೊಟ್ಟು ಬಿಟ್ರೆ ಅವರು ತಂದು ನಮ್ಮ ಹೊಲಗಳಿಗೆ ಬಿಡ್ತಾರೆ. ಅಲ್ಲೇ
1: ಆ ಮಣ್ಣನ್ನು ತಂದು ತಮ್ಮ ಹೊಲಕ್ಕೆ
0: ಹಾಕೋತೇವೆ. ಪ್ರತಿ ವರ್ಷ ಮಾಡಂಗಿಲ್ರಿ, ಅದು ಸಂದರ್ಭ ಸಿಕ್ಕಾಗಷ್ಟ. ಹಸಿರೆಲೆ ಗೊಬ್ಬರ ಮಾತ್ರ ಪ್ರತಿ ವರ್ಷ ಮಾಡ್ಕೋತೇವ, ಶಗಣಿ ಗೊಬ್ಬರಗಳನ್ನ ಹಾಕೋತೇವ. ಅದಲ್ದನು ಮತ್ತೆ ನಮಗ ಬೇಡಿಕೆ ತಕ್ಕಂತ ಕುರಿಗಳಿಗೆ ಕೆಡಿಸ್ತವ್ರಿ.
1: ಜೀವಾಮೃತನು ಮಾಡ್ತೀವಿ,
0: ಜೀವಾಮೃತನು ಮಾಡ್ತೀವ್ರಿ. ಜೀವಾಮೃತ ಭೂಮಿಯೊಳಗೆ ಹಸಿ ಇದ್ದಾಗ ಅಷ್ಟೇ ಮಾಡ್ತೀವ್ರಿ.

0: ಬ್ಯಾಸಿಗೆ ಒಳಗೆ ಮಾಡಕ್ ನಡೀತಿಲ್ಲ. ಬ್ಯಾಸಿಗೆ ಒಳಗೆ ನೀರು ಹಾಯಿಸಿದ್ರೆ ನಡೀತೈತಿ, ನೀರು ಹಾಯುವಂತ ಭೂಮಿ ಇದ್ರೆ ನಡೀತೈತಿ. ಈಗ ನಾವು ಮಳೆ ಆಶ್ರಿತ ಮಾಡೋರು ಭೂಮಿ ಹಸಿ ಇದ್ದಾಗಷ್ಟೇ ಮಾಡಿದ್ರೆ.
1: ಈಗ ತಮ್ಮ ಭೂಮಿಯಲ್ಲಿ ಏನ್ ಬೆಳೆಯನ್ನು ಬೆಳೀತಾ ಇದ್ದೀರಿ
0: ಸರ್? ನಮ್ಮ ಭೂಮಿ ಒಳಗೆ ಅಂದ್ರೆ ನಾ ಭತ್ತವನ್ನ ಬೆಳೀತಾ ಇದ್ದೇನ್ರಿ ಜಾಸ್ತಿ ಅಂದ್ರೆ.
1: ಯಾವ ತಳಿ ಭತ್ತ ಹಾಕಿರಿ ಈಗ
0: ಸರ್? ನನ್ನ 260 ಹೆಚ್ಚು ಭತ್ತದ ತಳಿಗಳು ಅಲ್ದನು ನಾ ಹೆಚ್ಚು ನನ್ನ ಮನೆ ಇದಕ್ಕಾಗಿ ನನಗೆ ಬೇರೆ ಬೇರೆ ಗ್ರಾಹಕರು ಸುಮಾರು ನಾ ಪ್ರತಿ ಗುರುವಾರಕ್ಕೊಮ್ಮೆ ಧಾರವಾಡದಲ್ಲೇ ಕೋರ್ಟ್ ಸರ್ಕಲ್ ಅಂತ ಒಂದು ಅಲ್ಲೇ ಗಾಂಧಿ ಶಾಂತಿ ಪ್ರತಿಷ್ಠಾನ ಅಂತಾರೆ, ಅಲ್ಲೇ ಪ್ರತಿ ಗುರುವಾರ ನಾವು ಮಾರ್ಕೆಟ್ ಮಾಡ್ತೇವ್ರಿ. ಅಲ್ಲಿ ಎಲ್ಲಾ ಜವಾರಿ ಕಾಳು ಕಡಿಗಳೆಲ್ಲ ಸಿಗ್ತಾವ್ರಿ ಅಲ್ಲೇ. ಅಲ್ಲಿ ನಾವು ಮಾರಾಟ ಮಾಡ್ತೇವೆ. ಮತ್ತೆ ಅದಕ್ಕಾಗಿ ನಮಗೆ ಏನೇನು ಜನರದಲ್ಲಿ ಜನರ ಕಡೆಯಿಂದ ಏನೇನು ಬರ್ತೈತಿ ಅದನ್ನ ನೋಡ್ಕೊಂಡು ಅದನ್ನ ನಾವು ಬೆಳೆದಲ್ದ ನಾನು ಇವಾಗ ಬೇರೆ ಬೇರೆ ರೈತರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಶುರು ಮಾಡೇನ್ರಿ. ನಾನು ಎಕ್ಸದ್ ಕಲ್ತದ್ ಮೂರ್ನತ್ತೆ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಕ್ ನಾನು ನೋಡಿ ತಿಳಿದು ನಾ ಹೇಳೋದ್ರಿ.
1: ಯಾವ ತರ ಕಾಂಟ್ರಾಕ್ಟ್ ಫಾರ್ಮಿಂಗ್
0: ಹೆಂಗ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸರ್? ಈಗ ಜನ ಕೇಳ್ತಾರ್ರಿ, ಈಗ ಹೇಳಿ ನಿಮಗೆ ಕೆಂಪಕ್ಕಿ ನಮಗೆ ಎಷ್ಟು ಬೇಕು ಅಂತ ಕೇಳ್ತಾರೆ, ಕಪ್ಪಕ್ಕಿ ಬೇಕು ಅಂತ ಹೇಳ್ತಾರೆ. ಅವಾಗ ನನ್ನ 12 ಎಕರೆದಾಗ ಬೆಳೆದಿದ್ದೆಲ್ಲ ನಾ ತಂದು ಇಲ್ಲಿ ಮಾರಾಕ ಅಷ್ಟು ಕೊಡ್ಲಾಕ ಸಾಲುದಿಲ್ಲ. ಕೇಳುವಂತ ಜನ ಬಾಳ ಅದಾರ ನಂಗೆ ಇಲ್ಲಿ.
1: ಬೇಡಿಕೆ ಜಾಸ್ತಿ ಇದೆ,
0: ಬೇಡಿಕೆ ಜಾಸ್ತಿ ಇದೆ. ಆ ಬೇಡಿಕೆ ಪೂರೈಸಬೇಕಂದ್ರೆ ಬೇರೆ ರೈತರು ನಾವು
1: ಬೇರೆಯವರಿಂದ ತಾವು
0: ಹೌದ್ರಿ ಬೇರೆ ರೈತರು ನಾನೇ ಬೀಜ ಕೊಟ್ಟು ನಾವೊಂದಿಷ್ಟು ಏರಿಯಾದಾಗ ಅದನ್ನ ಬೆಳೆಸ್ತೇವ್ರಿ ಅವರಿಗೆ. ಮೊದಲೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೆಂಗಂದ್ರೆ ನಾವು ಇನ್ನ ಬೆಳೆ ಯಾವಾಗತ್ತ ಗೊತ್ತಿಲ್ಲ, ಈಗ ಮೊದಲೇ ಮಾತಾಡೋದ್ರಿ. ಈಗ ಮಾರ್ಕೆಟ್ ನಾಗ 2.5 ರೂಪಾಯಿ ಭತ್ತ ರೇಟ್ ಅಂತ ತಿಳ್ಕೊಡ್ರಿ.
1: ನೀವು ಇಷ್ಟು ಬೆಳೀರಪ್ಪ ಇಷ್ಟು ಕೊಡ್ತೀನಿ ನಾ ತಗೊಂಡು
0: ನಿಮ್ಗೆ ಮೇಲೆ 500 ಒಂದು ಕ್ವಿಂಟಲ್ ಗೆ 1,000 ರೂಪಾಯಿ ಹಿಂಗ್ ಕೊಡ್ದ. ಯಾವ ವೆರೈಟಿ ಮೇ ಹೋಗ್ತದೆ ವಾಸನೆ ಅಕ್ಕಿಗಳು ಬೆಳೆದ್ರೆ ಇನ್ನೊಂದು 1,000 ರೂಪಾಯಿ ಕೊಡ್ತೇವ್ರಿ. ಮತ್ ಯಾವ್ದ್ರ ನಾರ್ಮಲ್ ರೈಸ್ ಗಳು ಬೆಳೆದ್ರೆ 500 ರೂಪಾಯಿ ಕೊಡ್ತೇವೆ. ಈ ರೀತಿ ಕೊಟ್ಟು ನಾವು ತಗೊಂಡು ನಾವು ಅದನ್ನ ಮಿಲ್ಲಿಂಗ್ ಮಾಡ್ಕೊಂಡು ಹೆಂಗ್ ಬೇಕ ಕಡಿಮೆ ಪಾಲಿಸಿ ಮಾಡಿ ಮೊದಲು ಭತ್ತವನ್ನು ಸ್ಟಾಕ್ ಮಾಡ್ಕೋತೀವಿ ನಾವು. ಒಮ್ಮೆ ಅಕ್ಕಿ ನಾವು ಮಾಡಿದ್ರೆ ಅದು ಹಾಳಾಗ್ತತಿ. ನಮ್ಮ ಅಕ್ಕಿ 1.5 ತಿಂಗಳ 2 ತಿಂಗಳ ಒಳಗೆ ಅದ್ರ ಮುಗಿದು ಹೋತ್ರಿ ಅದು ಹುಳ ಬರ್ತಾವ್ರಿ. ಕಾರಣ ಏನಂದ್ರೆ ನಮ್ಮ ಅಕ್ಕಿ ಒಳಗೆ ಸಾಕಷ್ಟು ಪೋಷಕಾಂಶಗಳತಿ ಹುಳುಗಳು ತಿನ್ನಕ್ಕೆ ಓಡಿ ಬರ್ತಾವ್ರಿ. ನೀವು ಅದ ನೀ ಸೋನಾ ಮಸೂರಿ ಅಕ್ಕಿ 6 ತಿಂಗಳು ಇಡ್ರಿ ಅದಕ್ಕೊಂದು ಹುಳ ಬರಂಗಿಲ್ಲ. ಅಂದ್ರೆ ಆ ಹುಳಕ್ಕೂ ಗೊತ್ತೈತೆ ಅದ್ರ ಅದನ್ನ ತಿಂದ್ರೆ ನಾನು ಬದುಕುದಿಲ್ಲ
1: ಅಂತೇಳಿ.
0: ಇದೇನಿರ್ತದಲ್ಲ ಈ ನಮ್ಮ ಜವಾರಿ ಅಕ್ಕಿಗಳನ್ನ ನಾವೊಂದು ಸಣ್ಣ ಪ್ರಯೋಗ ಮಾಡಿದ್ರಿ. ಒಂದು ರೂಮಿನೊಳಗೆ ಒಂದು 5 ಕೆಜಿ ಅಕ್ಕಿ ನಮ್ಮದ. ನಮ್ಮ ಅಕ್ಕಿ ಯಾಕೆ ಹುಳ ಹತ್ತಾವ್ ದೌಡ ಆ ಅಕ್ಕಿ ಯಾಕೆ ಹುಳ ಹತ್ತಲ್ಲ ಮಾರ್ಕೆಟ್ನಂದು, ಸ್ಟೀಮ್ ರೈಸ್ ಯಾಕೆ ಹುಳ ಹತ್ತಲ್ಲ, ನಮ್ದು ರಾ ರೈಸ್ಕ ಯಾಕೆ ಹುಳ ಹತ್ತತಿ ಅಂತ ಒಂದು ಪ್ರಯೋಗ ಮಾಡಿದ್ರು. ನಾವು ಪ್ರಯೋಗ ಮಾಡಿದಾಗ ಒಂದು 5 ಫೂಟ್ ಅಂತರದೊಳಗೆ ಒಂದು 5 ಕೆಜಿ ಇಲ್ಲೇ ಒಂದು 5 ಕೆಜಿ ಇಲ್ಲೇ ಹಿಂಗೆ ಇಟ್ಕೊಂಡ್ರಿ. ಇಟ್ಕೊಂಡಾಗ ಒಂದು ತಿಂಗಳ ಆ ರೂಮ್ ಬೀಗ ಹಾಕೊಂಡು ಸುಮ್ಮನೆ ಇದ್ದು ತಿಂಗಳಾದ್ಬೇಕಾದ್ರೆ ರೂಮ್ ಬೀಗ ತೆಗೆದು ನೋಡಿದಾಗ ಸಾಕಷ್ಟು ನಮ್ಮಲ್ಲಿ ನುಸಿಗಳಾಗಿದ್ದು ಬಾಲ್ ಹುಳ ಬಿಳಿ ಹುಳ ಆಗಿದ್ದು ಅದ್ರೊಳಗೆ. ಈ ಸೋನಾ ಮಸರಿ ಒಳಗೆ ಒಂದು ಹುಳ ಇರಾಕಿಲ್ಲ. ಅಂದ್ರೆ ಹುಳಾನು ಏನು ಪೋಷಕಾಂಶ ತಾವ್ ಬದುಕೋದಕ್ಕೆ ಏನ್ ಬೇಕು ಅದನ್ನ ತಾವ್ ಹುಡುಕೋತೈತಿ. ಇದನ್ನ ಬದುಕಾಕೆ ಲಾಯ್ಕಿಲ್ಲ ಅಂತ ಇದನ್ನ ತಿನ್ಲಿಲ್ಲ ಅದ. ಇದು ನಮ್ ಜನರಿಗೆ ಗೊತ್ತಾಗ್ಬೇಕು.
1: ಅಂದ್ರೆ ಇಲ್ಲಿ ರಾಸಾಯನಿಕ ಅದ, ಅಲ್ಲಿ ಸಾವಯವ ಅದ.
0: ಹಾ, ಒಂದು ಸಾವಯವ, ಒಂದು ನಾವು ಅದಕ್ಕೆ ಪಾಲಿಸ್ ಏನು ಮಾಡಿರೋದಿಲ್ಲಲ್ರಿ, ಅದಕ್ಕೆ ಒಳ್ಳೆ ಇದಿರ್ತೈತಿ. ಈಗಾಗಲೇ ನೋಡ್ರಿ ನೀವು ಮಾರ್ಕೆಟ್ನೊಳಗೆ ಅಂಗಡಿ ಒಳಗೆ 6 ತಿಂಗಳು ರೈಸ್ ಇರ್ತೈತ್ರಿ, ಅತ್ತಂತ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅವ್ರೆ, ಅದಕ್ಕೆ ಹುಳನೇ ಇರಂಗಿಲ್ಲ. ನಮ್ಮದು ಹಂಗ ರೈಸ್ 6 ತಿಂಗಳು ಇಡ್ರಿ, ಹುಳ ಎತ್ತಿ ಹಾಳಾಗಿ ಹೋಗ್ಬಿಡ್ತಾರೆ. ಅಂದ್ರೆ ಇದು ಹುಳ ತಿನ್ನಕ್ಕೆ ಯೋಗ್ಯ ಇಲ್ಲ ಅಂತ ಅರ್ಥ ಇರೋದು.
1: ಈ ಹಾಳಾಗದಂತೆ ನಾವು ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡ್ಕೋಬೇಕಂತೀರಿ
0: ಸರ್? ಏನಾದ್ರಿ ನೀವು ಭತ್ತ 10 ವರ್ಷ ಇಟ್ಟರು ಏನು ಹಾಳಾಗಿಲ್ಲರಿ. ನೀವು ಅಕ್ಕಿ ಅದೇ ಇಲ್ಲ ನಿಮ್ಗೆ 1.5-2 ತಿಂಗಳ ಒಳಗೆ, ಅದು ಈ ಮಳೆಗಾಲದಾಗಂತೂ 1 ತಿಂಗಳಕ್ಕಿಂತ ಜಾಸ್ತಿ ಇಡಕ್ಕಾಗಲ್ರಿ. ಆಶ್ಚರ್ಯ ಇರ್ತದಲ್ರಿ.
1: ಭತ್ತವನ್ನ ನೇರವಾಗಿ ತಾವು ಹಾಗೆ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದು ಏನಾಗಲ್ಲ.
0: ಏನಾಗಲ್ಲ, ನಮ್ಗೆ ಯಾವಾಗ ಬೇಕಾವ ಗ್ರಾಹಕರ ಬೇಡಿಕೆ ಆಗಿರ್ತದೆ ಅವಾಗ
1: ಅಷ್ಟು
0: ಅಕ್ಕಿ ಮಾಡಿಸ್ಕೋಬೇಕು.
1: ಶಂಕರ್ ಅವ್ರೆ, ತಾವು ಇಷ್ಟೆಲ್ಲ ಕೃಷಿಯಲ್ಲಿ ಸಾಧನೆಯನ್ನ ಮಾಡಿದ್ದೀರಿ, ಈ ಭತ್ತದಲ್ಲಿ ಸಾಕಷ್ಟು ತಳಿಗಳ ಸಂಶೋಧನೆಯನ್ನು ಮಾಡಿ ಸಂರಕ್ಷಣೆಯನ್ನು ಸಹ ಮಾಡ್ತಾ ಇದ್ದೀರಿ. ಭತ್ತದ ಸಂರಕ್ಷಣೆಯ ಕುರಿತು ಮತ್ತೆ ಇನ್ನಿತರೆ ಬೆಳೆಗಳ ಸಾಂಪ್ರದಾಯಿಕ ತಳಿಗಳ ಕುರಿತು ತಮಗೆ ಯಾವೆಲ್ಲ ಪ್ರಶಸ್ತಿಗಳು ಈ ಸಾಧನೆಗೆ ಸಂದಿದ್ದಾವೆ?
0: ಸರ್, ಮೊದಲು ನನಗೆ ಸ್ಟಾರ್ಟಿಂಗ್ ಆಗಿ ನಾನು ಗುರುತಿಸಿದ್ದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರೀ. ನನಗೆ ಶ್ರೇಷ್ಠ ಕೃಷಿಕ ಅಂತ ಒಂದು ಅವರು 2010 ರೊಳಗೆ ನನಗೆ ಗುರುತಿಸಿ ಅಲ್ಲಿ ಕೊಟ್ಟರು. ಅದಾದ ಬಳಿಕ ಬೆಂಗಳೂರಿನ ರವಿಶಂಕರ್ ಗುರುಜಿ ಅವ್ರದ್ದೊಂದು ಆರ್ಟ್ ಆಫ್ ಲಿವಿಂಗ್ ಅದರ, ಅವರೊಂದು ಕೃಷಿ ಋಷಿ ಅಂತ ಒಂದು ಅವಾರ್ಡ್ ಕೊಟ್ಟರು. ಆಮೇಲೆ ಬೇರೆ ಬೇರೆ ನಮ್ಮ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಜಿಲ್ಲಾ ಮಟ್ಟದೊಳಗಿರ್ಬೇಕು, ತಾಲೂಕಾ ಮಟ್ಟದೊಳಗೆ, ಮತ್ತು ನಮ್ಮ ರಾಜ್ಯದ ಕೃಷಿ ಪಂಡಿತ ಪ್ರಶಸ್ತಿ ಇರ್ಬೋದು, ಅದಲ್ಲದೆ ನನಗೆ ಧಾರವಾಡ ಯೂನಿವರ್ಸಿಟಿ ಅವರು ಗುರುತಿಸಿ ಮತ್ತೆ ಕೇಂದ್ರ ಸರ್ಕಾರದಿಂದ ಒಂದು ಸಸ್ಯ ತಳಿ ಸಂರಕ್ಷಕ ಪ್ರಶಸ್ತಿ ಅಂತ ಒಂದು ಕೊಟ್ಟರು 2012 ರೊಳಗಿದೆ. ಅದಲ್ಲದೆ ಇಂಟರ್ನ್ಯಾಷನಲ್ ಅವಾರ್ಡ್ ಒಂದು ಬಂದಿದೆ, ಜೈನ್ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಒಂದಾಗಿದೆ ನನಗೆ.
1: ನಿಮಗೆ 2025ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ನಮ್ಮ
0: ಧಾರವಾಡ
1: ತಮಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ನೀಡಿದ್ದಾರೆ
0: ಸರ್. ಈ ಸಾಂಪ್ರದಾಯಿಕ ತಳಿಗಳನ್ನು ಉಳಿಸೋ ಸಂಬಂಧ ನನಗೆ ಗೌರವ ಡಾಕ್ಟರೇಟ್ ಕೊಟ್ಟಾರೆ. ಅದಲ್ಲದೆ ನಾನು ಸಾವಯವ ಕೃಷಿಯನ್ನು ಮಾಡೋದು ಇಲ್ಲದೆ ಬೇರೆ ಬೇರೆ ನಾ ಜನರಿಗೆ ಮಾದರಿಯಾಗೇನೆ. ನಾ ಸುಮಾರು ಜನರಿಗೆ ಈಗ ಈ ಜೋಳಗಳನ್ನ ಬೆಳೆಯಕ್ ಒಂದ್ ಕಡೆ ವ್ಯವಸ್ಥೆ ಮಾಡ್ಯಾನ, ಈ ತಳಿಗಳು ಉಳಿಸಾಕಂತೇಳಿ. ನಾವು ಜೋಳ ಬೆಳೆಯುವಂತ ಪ್ರದೇಶ ಅಲ್ಲ, ಹಿಂಗ ಕಲ್ಲಪ್ಪ ನೇಗಿನಾಳ್ ಅಂತ ಒಬ್ಬರದಾರ, ಅವ್ರ ಕಡೆ ಎಲ್ಲ ಜೋಳಗಳನ್ನ ಕೊಟ್ಟು ಅವ್ರಿಗೆ ಅಲ್ಲಿ ಬೆಳೆಸ್ತಾ ಇದ್ದೇವೆ. ಸಿರಿಧಾನ್ಯ ಒಂದ್ ಕಡೆ ಕೊಟ್ಟು ಬೆಳೆಸ್ತಾ ಇದ್ದೇವೆ. ಹಿಂಗೆಲ್ಲ ಈ ತಳಿಗಳು ಒಟ್ಟಾರೆ ನನ್ನ ಉದ್ದೇಶನ ತಳಿಗಳು ಉಳಿಬೇಕು, ಮುಂದಿನ ಪೀಳಿಗೆಗೆ ಇವು ಹಿಂಗ ಹೋಗ್ಬೇಕು.

0: ತಲಾಂತರ
1: ಹ್ಮ್,
0: ಅನ್ನೋದೊಂದು ನಮ್ಮ ಉದ್ದೇಶ.
1: ಬಹಳ ಸಂತೋಷ. ಕೊನೆಯದಾಗಿ ನಮ್ಮ ಯುವ ರೈತರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತಿರ್ತಾವು?
0: ಸರಿ, ಏನಾದ್ರೆ ಇವತ್ತ ಎಲ್ಲಾರದು ತಲೆ ಒಳಗ, ಯುವಕರ ತಲೆ ಒಳಗೆ ಏನಂತಂದ್ರೆ ಸಾಲಿ ಸಾಲಿ ಕಲ್ತ ನೌಕರಿ. ಯಾರು ಇವತ್ತು ಕೃಷಿ ಕಡೆ ಹೊಳೆ ನೋಡ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ 2040ಕ್ಕ ಕೃಷಿ ಅನ್ನೋದು ಬೆಳೆಯಂಗಿಲ್ಲ. ಅದಕ್ಕಾಗಿ ತಮ್ಮ 2 ಎಕರೆ ಹೊಲ ಇರಲಿ, 1 ಎಕರೆ ಹೊಲ ಇರಲಿ, 3 ಎಕರೆ ಇರಲಿ, ಎಷ್ಟೇ ಇದ್ದಷ್ಟರಾಗ ತಾವು ಮರಳಿ ಕೃಷಿಗೆ ಬಂದ್ರೆ ಒಳ್ಳೆ ಒಂದು ಅವಕಾಶಗಳಿದಾವೆ. ಇಂಥ ಅವಕಾಶ ಬೇರೆದಾಗಿಲ್ಲ. ಯಾಕಂದ್ರೆ ಇವತ್ತ ತನಗೇನು ಬೇಕು ತಾನು ಬೆಳೆದ ತಿನ್ನಕ್ಕೆ ತನಗೆ ಸ್ವಾತಂತ್ರ್ಯ ಐತೆ. ಈಗ ದುಡ್ಡು ಬೇಕಾದಷ್ಟು ಕಳಿಸಬಹುದು ನಾವು. ರೈತ ಏನು ದುಡಿತಾನೋ ಅವನ ಶ್ರಮದಿಂದ ಅವಾಗ ಯಾವ ರೋಗ ಬರಂಗಿಲ್ಲ. ಯುವಕರು ಇದನ್ನು ಮನಸ್ಸು ಮಾಡಿಕೊಂಡ ಈಗ ಸಾಕಷ್ಟೆಲ್ಲ ವಿದ್ಯಮಾನಗಳು ಬಂದಾವ. ಈಗ ಈ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ರೇಡಿಯೋ ಮಾಧ್ಯಮ ಸಾಕಷ್ಟೆಲ್ಲ ಇವತ್ತು ನಾವು ಹಂಚ್ಕೊಳಕ್ ಅವಕಾಶಗಳಿದಾವೆ ಸಾಮಾಜಿಕ ಜಾಲತಾಣಗಳನ್ನ. ನಾವೇನಾದ್ರೂ ಒಂದು ಬೆಳೆಗಳನ್ನು ಬೆಳೆದು ಅದರಾಗೆ ನಮ್ಮದೇ ಆದಂತ ಒಂದು ಕೊಡುಗೆ ಸಲ್ಲಿಸಿ ಅದನ್ನ ಮೌಲ್ಯವರ್ಧನೆ ಮಾಡಿ ನಾವು ಈಗ ನೋಡ್ರಿ, ನಾವು ಒಬ್ಬ ರೈತ ಇದಾನ್ರಿ, ಅವ್ನು ಹುಂಚಿಯನ್ನ ಬಿಡಿಸ್ತಾನ, ತನ್ನ ಒಂದು 25 ಗಿಡ ಅದಾವ. ಆ ಹುಂಚಿಯನ್ನು ಬಿಡಿಸ್ತಾನ, ಬೀಜ ಆಳು ಕೊಟ್ಟು ಬೇರೆ ಮಾಡಿಸ್ತಾನ, ಅದ್ರ ನಾರು ತೆಗಿತಾನ, ಅದನ್ನ ಇಟ್ಕೋತಾನ, ಅದಕ್ಕೆ ಸ್ವಲ್ಪ ಬೆಲ್ಲ ಕುಡಿಸ, ಸ್ವಲ್ಪ ಸೈಂದರ್ಲ ಉಪ್ಪು ಕುಡಿಸ, ಸಣ್ಣ ಸಣ್ಣ 1 ಕೆಜಿ ಹುಂಚಿ ಹಣ್ಣೊಳಗೆ 1,000-2,000 ರೂಪಾಯಿ ಮಾಡ್ತಾನ. ಸಣ್ಣ ಸಣ್ಣ ಈಗ ಕ್ಯಾಂಡಿ ಮಾಡ್ತಾರ. ಇದೇನು ಇದಕ್ಕೇನು ಫ್ಯಾಕ್ಟ್ರಿ ಹಾಕ್ಬೇಕಂತೇನಿಲ್ಲ. ಇಂತಾವು ಒಂದೇ ಅಲ್ರಿ, ಇಂತ ಬಹಳಷ್ಟು ಅವಕಾಶಗಳಿದಾವ.
1: ಅದಕ್ಕೆ ಹೇಳಿದ್ದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೂ.
0: ಹಾ, ಅಂದ್ರೆ ಒಂದು ರೈತ ಆದಂತವ ಹೈನುಗಾರಿಕೆನೂ ಇರಬೇಕು, ಕೋಳಿ ಸಾಕಾಣಿಕೆನೂ ಇರಬೇಕು, ಕುರಿ ಸಾಕಾಣಿಕೆನೂ ಇರಬೇಕು. ಅವರವರ ವ್ಯಕ್ತಾನುಸಾರ ಹೆಂಗೆ ಮಾಡ್ಕೋತಾರ ಅವ್ರಿಗೆ ಬಿಟ್ಟಿದ್ದಾರೆ. ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡು ಕೃಷಿ ಹೊಂಡದೊಳಗೆ ಮೀನುವನ್ನು ಸಾಕೋಬೇಕು, ಬದುಗಳ ಮ್ಯಾಗ ಒಂದಿಷ್ಟು ಹಣ್ಣಿನ ಗಿಡಗಳು ಹಚ್ಕೊಳ್ಬೇಕು. ಕೈ ಕೊಟ್ಟರು ಮತ್ತೊಂದು ಬೆಳೆ ನಮ್ಮ ಕೈ ಇರ್ತೈತಿ.
1: ಖಂಡಿತ
0: ಇದನ್ನ ಯುವಕರು ಒಮ್ಮೆಲೆನ ಸಾವುಕಾರ ಆಗ್ಬೇಕಂದ್ರೆ ಆಗಂಗಿಲ್ಲ. ಇದ್ರಾಗ ಕೆಲವೊಂದು ವರ್ಷ ಹೋಗ್ತೈತಿ, ಆಮೇಲೆ ಅದಕ್ಕಾಗಿ ಯುವಕರು ಈ ಕಡೆ ಹೊಳ್ಳಬೇಕೀಗ. ಮತ್ತೆ ಯಾರು ದಯವಿಟ್ಟು ಹೇಳ್ತಾರು, ಯಾರು ಜಮೀನು ಮಾರ್ಕೊಳ್ಬಾರ್ದು. ಯುವಕರು ನಾ ಜಮೀನು ಮಾರೇ ನಾ ಎಲ್ಲೋ ಒಂದು ನೌಕರಿ ಹೋಗ್ತಾನೆ ಅಂದ್ರೆ ತಪ್ಪದು, ಹೋಗ್ಬಾರ್ದು. ಬಂಗಾರದ ಬೆಲೆ ಬರ್ತದೆ ಭೂಮಿಗೆ, ಈ ಬಂಗಾರನ ಮೀರಿಸುವಂತ ಬೆಲೆ ಬರ್ತದೆ ಭೂಮಿ, ದಯವಿಟ್ಟು ಯಾರು ಕಳ್ಕೊಳ್ಬಾರ್ದು.
1: ತಮ್ಮ ಮೊಬೈಲ್ ಸಂಖ್ಯೆಯನ್ನ ನಮ್ಮ ಕೇಳುಗರಿಗೆ ಹೇಳ್ರಲ್ಲ.
0: ಸರ್, ನಂದು ಮೊಬೈಲ್ ನಂಬರು 9972150378.
1: ನಮ್ಮ ರೈತರು ಯಾರೇ ತಮಗೆ ಸಾಂಪ್ರದಾಯಿಕ ತಳಿಗಳ ಕುರಿತು ಪ್ರಶ್ನೆಗಳನ್ನು ತಮಗೆ ಮಾಡಬಹುದು, ಇನ್ನಿತರೆ ತಮ್ಮ ಸಮಸ್ಯೆಗಳನ್ನು ತಮ್ಮಲ್ಲಿ ಹೇಳ್ಕೋಬಹುದು, ಅಂತವರಿಗೆ ತಾವು ಸಲಹೆ ಸೂಚನೆಗಳನ್ನು ನೀಡಿ ಅವರಿಗೆ ಮಾರ್ಗದರ್ಶನ ಮಾಡ್ತೀರಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣಂತ. ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಭತ್ತದಲ್ಲಿ ಸಾಕಷ್ಟು ಸಾಂಪ್ರದಾಯಿಕ ತಳಿಗಳ ಕುರಿತು ನಮ್ಮ ರೈತರಿಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೂ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಈ ಕುರಿತು ಖಾನಾಪುರ ತಾಲೂಕಿನ ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ್ ಲಂಗ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಮುಧೋಳ ತಾಲೂಕು ಮಹಾಲಿಂಗಪುರದ ಚನ್ನಪ್ಪ ಚಂದ್ರಶೇಖರ್ ಲೋಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು 10 ಮಾತ್ರ ಜಂಪ್ತಾಳ.

ಇದುವರೆಗೆ ಮುಧೋಳ ತಾಲೂಕು ಮಹಾಲಿಂಗಪುರದ ಚನ್ನಪ್ಪ ಚಂದ್ರಶೇಖರ್ ಲೋಣಿ ಹಾಗೂ ಸಂಗಡಿಗರಿಂದ ಕರಡಿ ಮೊಜಲು ಕೇಳಿದಿರಿ. ಇದು ಇಂದಿನ ಕೃಷಿರಂಗ.

ಇನ್ನು ಹೊತ್ತಾಗ್ಲಿಕ್ಕೆ ಬಂತು ನಾಳಿನ ಕೃಷಿ ರಂಗದೊಳಗೆ ಮತ್ತೆ ಭೇಟಿಯಾಗೋಣಂತ ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ

ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ ನಾಲ್ಕು ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರ

0: ಉದ್ಯಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ ನಾಲ್ಕು ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169ರಷ್ಟು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿಯ ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ 94 ಶತಕೋಟಿ ಡಾಲರ್ಗೂ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಡಿಪಿಐಐಟಿ ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ ಜಿಎನ್ಎಸ್ಎಸ್ ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ, ಅಭಿವೃದ್ದಿ ಮತ್ತು ಉತ್ಪಾದನೆ ವರ್ಗದಲ್ಲಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡ 75ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ದತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ 2ನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕನಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕನಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76

0: ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 ರಿಂದ 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ. ಇದೀಗ ರಂಗಗೀತೆಗಳು. ಸುಭದ್ರಮ್ಮ ಮನ್ಸೂರ್ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳೋಣ. ಮೊದಲಿಗೆ ನಾಲ್ವಡಿ ಶ್ರೀಕಂಠ ಶಾಸ್ತ್ರಿಗಳು ವಿರಚಿತ ಹೇಮರಡ್ಡಿ ಮಲ್ಲಮ್ಮ ನಾಟಕದ ರಂಗಗೀತೆಗಳನ್ನು ಕೇಳೋಣ.

ಸುಭದ್ರಮ್ಮ ಮನ್ಸೂರ್ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೆಂಗಲ್ ಹನುಮಂತರಾಯ ವಿರಚಿತ ರಕ್ತರಾತ್ರಿ ನಾಟಕದ ಗೀತೆ.

0: ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 8:04. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಚೈತ್ರ,
2: ಏನತ್ತೆ?
1: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
2: ಅಂದ್ರೆ?
1: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
2: ಮತ್ತೆ ವ್ಯವಹಾರ?
1: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
2: ಓ,
1: ಅಂದ್ರೆ UPI ಇಂದ?
2: ಹೌದಾ?
1: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
2: ಅದೇನತ್ತೆ?
1: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
2: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಆತ್ಮೀಯ ಗೆಳತಿಯರೇ, ನಮಸ್ಕಾರ. ಮಹಿಳಾ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಸಾಮಾನ್ಯವಾಗಿ ನಾವು, ಅಂದರೆ ಮಹಿಳೆಯರು, ತಯಾರಿಸುವ ಆಹಾರ, ಖರೀದಿಸುವ ಆಹಾರ ಸಾಮಗ್ರಿ ಮುಂತಾದವುಗಳ ಕಡೆಗೆ ಅತಿ ಜಾಗ್ರತೆಯಿಂದ ಇರುತ್ತೇವೆಯಾದರೂ, ಕೆಲವೊಂದು ಸಾರಿ ಆಹಾರ ಕೆಡಿಸಬಾರದೆಂದು ರೆಫ್ರಿಜರೇಟರ್ನಲ್ಲಿ ಇಟ್ಟದ್ದು ಅಥವಾ ಹಿಂದಿನ ದಿನದ್ದು ಆಹಾರವನ್ನು ಸೇವಿಸುತ್ತೇವೆ. ಅಲ್ಲದೆ ಜಂಕ್ ಫುಡ್ಗಳ ಬಳಕೆ ಹಾಗೂ ಪ್ಯಾಕೆಟ್ ಫುಡ್ಗಳನ್ನು ಖರೀದಿಸುವಾಗ ಅವುಗಳಲ್ಲಿ ಬಳಸಿದ ಸಾಮಗ್ರಿಗಳನ್ನು ನೋಡದೆ ಖರೀದಿಸುವುದು, ಇಂತಹ ಅಲಕ್ಷತೆಗಳಿಂದ ನಾವು ಆಹಾರವನ್ನು ಸೇವಿಸಿದಾಗ ಅದು ನಮ್ಮ ದೇಹದಲ್ಲಿ ಸೇರಿಕೊಂಡು ದುಷ್ಪರಿಣಾಮವನ್ನು ಬೀರುತ್ತವೆ. ಪ್ರತಿ ವರ್ಷ ಜೂನ್ 7 ತಾರೀಖನ್ನು ವಿಶ್ವ ಆಹಾರ ಸುರಕ್ಷತಾ ದಿನ ಎಂದೇ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ಸಂರಕ್ಷಣಾ ತಂತ್ರಜ್ಞಾನ ವಿಭಾಗದ ಪ್ರಾಚಾರ್ಯರು ಹಾಗೂ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಹೇಮಲತಾ ಎಸ್ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕರ್.
6: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಹಾರ ಸೇವನೆ, ಆಹಾರವನ್ನ ಬಳಸೋದು ಅಂದ್ರ ಬಹಳ ಮುಖ್ಯವಾದದ್ದು. ಏನೋ ಸಿಕ್ತು, ಏನೋ ತಿಂದೆ, ಯಾವಾಗೋ ತಿಂದೆ ಅಂತ ಆದಾಗ ನಮ್ಮ ದೇಹ ನಾವು ಅದನ್ನ ಒಪ್ಕೊಳ್ಳೋದಿಲ್ಲ. ಹಂಗಾಗಿ ಹಗಲೆಲ್ಲ ನಮ್ಗ ನಮ್ಮ ದೇಹ ರೋಗಗಳ ಆಗರ ಆಗ್ತದೆ. ಸುರಕ್ಷಿತವಾದ ಆಹಾರವನ್ನ ವ್ಯವಸ್ಥಿತ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸಮತೋಲಿತವಾಗಿ ನಾವು ಸೇವಿಸಿದಾಗ ಆಹಾರ ನಮ್ಮ ದೇಹಕ್ಕೆ ಉತ್ತಮ ರೀತಿಯ ಪರಿಣಾಮವನ್ನ ಬೀರ್ತದೆ. ನಾವು ಸದೃಢಕಾಯರಾಗಿ ಆರಾಮಾಗಿ ಇರ್ತೀವಿ. ಕೇಳುಗರೆ, ಪ್ರತಿ ವರ್ಷ ಜೂನ್ 7 ತಾರೀಕು ಆಹಾರ ಸುರಕ್ಷತಾ ದಿನ ಅಂತ ಆಚರಿಸಲಾಗ್ತದೆ. ಆಹಾರ ಸುರಕ್ಷತೆಯ ಅಗತ್ಯತೆ ಇವತ್ತು ಎಷ್ಟದ, ಆಹಾರ ಸುರಕ್ಷತೆಯ ಮಹತ್ವ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ಸಂರಕ್ಷಣಾ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ಹಾಗೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರುವಂತಹ ಡಾಕ್ಟರ್ ಹೇಮಲತಾ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಹೇಮಲತಾ ಅವರು.
7: ನಮಸ್ಕಾರ
6: ಡಾಕ್ಟರ್ ಹೇಮಲತಾ ಅವರ. ಪ್ರತಿ ವರ್ಷ ಜೂನ್ 7 ನಾವು ಆಹಾರ ಸುರಕ್ಷತಾ ದಿನ, ಫುಡ್ ಸೇಫ್ಟಿ ಡೇ ಅಂತ ಆಚರಿಸ್ತೀವಿ. ಏನು ಈ ದಿನದ ಮಹತ್ವ, ಯಾಕಾಗಿ ಇದನ್ನ ಆಚರಿಸಬೇಕು ಅಂತ
7: ನೋಡಿ. ಈಗೇನಂದ್ರೆ ಆಹಾರ ಸುರಕ್ಷಿತವಾಗಿದೆಯೋ ಇಲ್ಲೋ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕು. ಅದ್ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನಮ್ಗೆ ಆಹಾರ ಸೇವನೆ, ಆಹಾರ ಉತ್ಪಾದನೆಯಿಂದ ಹಿಡಿದು ಸೇವನೆ ತನಕ ಅದು ನಮ್ಗೆ ಸುರಕ್ಷಿತವಾಗಿರ್ಬೇಕು. ಒಳ್ಳೆ ಒಂದು ಪೋಷಕಾಂಶಗಳನ್ನ ಕೊಡ್ಬೇಕು, ಆರೋಗ್ಯವನ್ನ ಕೊಡ್ಬೇಕು, ಏನೂ ತೊಂದರೆಗಳಾಗಬಾರ್ದು. ನಾವು ಅದನ್ನ ಸೇವನೆ ಮಾಡಿದ್ಮೇಲೆ ಏನೂ ತೊಂದರೆಗಳಾಗಬಾರ್ದು. ಅಂತ ಆಹಾರನ ನಾವು ಒಂದು ಸುರಕ್ಷಿತ ಆಹಾರ ಅಂತ ಹೇಳ್ತೀವಿ. ಆ ಸುರಕ್ಷಿತವಲ್ಲದಕ್ಕಾಗಿಯೇ ಇವತ್ತು ನಾವು ತುಂಬಾ ಜನ ಅದರಿಂದ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಈಗ ಇತ್ತೀಚಿನ ಸಮೀಕ್ಷೆ ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಏನಂದ್ರೆ, 86 ಲಕ್ಷ ಕೋಟಿಯಷ್ಟು ಜನ ಇದಕ್ಕೆ ಒಂದಲ್ಲ ಒಂದು ರೀತಿಯ ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಚಿಕ್ಕ ಮಕ್ಕಳು ತುಂಬಾನೇ

0: ತೊಂದರೆ ಆಗ್ತಾ ಇದೆ ಅವರಿಗೆ, ವಾಂತಿ ಬೇದಿ ಈವನ್ ಸಾವು ಕೂಡ ತುಂಬಾ ಆಗ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡಿದ್ರು, ಇದೆಲ್ಲ ಜನರಿಗೆ ಒಂದು ತಿಳುವಳಿಕೆ ಮೂಡೋಕ್ಕೋಸ್ಕರ ಅಥವಾ ಒಂದು ಒಳ್ಳೆ ಆರೋಗ್ಯವನ್ನ ಎಲ್ಲರಿಗೂ ಇರಬೇಕು ಅಂತಂದ್ರೆ ನಾವು ಆಹಾರ ಸುರಕ್ಷತೆ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಬೇಕು ಅಂತ ಹೇಳಿ ಜೂನ್ 7 ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದು ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಒಂದು ಧ್ಯೇಯ ವಾಕ್ಯ ಇರುತ್ತೆ. ಈ ಸಲದ ಏನಂತಂದ್ರೆ ಯಾರಿಗೂ ತೊಂದರೆ ಆಗಬಾರ್ದು, ಬರ್ಡನ್, ಅದು ಕರೆಕ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂತಂದ್ರೆ ಬರ್ಡನ್ ಟು ಸೊಲ್ಯೂಷನ್ಸ್ ಅಂತಂದು, ಸೇಫ್ ಫುಡ್ ಎವ್ರಿವೇರ್ ಅಂದ್ರೆ ಏನು ನಮ್ಗೆ ತೊಂದರೆಗೊಳಗಾಗ್ತಿದೀವೋ ಅದು ಸಮಸ್ಯೆ, ಆ ಸಮಸ್ಯೆ ಪರಿಹಾರ ಇರಬೇಕು, ಪ್ಲಸ್ ಸುರಕ್ಷಿತ ಆಹಾರ ಅದಕ್ಕೋಸ್ಕರನೇ ಬರಬೇಕು ಅಂತ ಅನ್ನೋದು ಆ ಧ್ಯೇಯದಿಂದ ಈ ವರ್ಷದ ಇದು. ಸೊ ಆವಾಗ ನಾವು ತಿಳುವಳಿಕೆ ಮೂಡಕ್ಕೋಸ್ಕರನೇ ಅನೇಕ ಕಾರ್ಯಕ್ರಮಗಳು ಎಲ್ಲಾ ಕಡೆ ನಡೀತಾ ಇರುತ್ತೆ. ರೇಡಿಯೋ ಪ್ರೋಗ್ರಾಮ್ ಕೂಡ ಒಂದು ಅದೇ ರೀತಿಯಾದಂತ ತಿಳುವಳಿಕೆ ಮೂಡಿಸುವಂತ ಕಾರ್ಯಕ್ರಮನೇ. ಸೊ ಸುರಕ್ಷಿತ ಆಹಾರ ಅಂತಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಾಗ್ಬೋದು. ಯಾಕೆ ಎಷ್ಟೊಂದು ಆಹಾರಗಳು ಕಲುಷಿತವಾಗ್ತವೆ, ಯಾವ ರೀತಿಯಿಂದ ಆಗ್ತವೆ ಅನ್ನೋದು ಕೂಡ ಎಲ್ಲರಿಗೂ ಬರುತ್ತೆ.
1: ಈಗ ಮೇಡಮ್, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ತಾವು ಆಹಾರ ಸಂರಕ್ಷಣಾ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾಗಿದ್ದೀರಿ. ತಮ್ಮ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವತಿಯಿಂದ ಈ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಅಥವಾ ಅದರ ಹಿಂದೆ ಮುಂದೆ ಏನು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿರಿ?
0: ನಾವು ಸ್ಟೂಡೆಂಟ್ಸ್ಗೆ ಬೇಸಿಕಲಿ ಇದು ಬಿಟೆಕ್ ಫುಡ್ ಟೆಕ್ನಾಲಜಿ ಆಹಾರ ತಂತ್ರಜ್ಞಾನ ಹುಡುಗರಿಗೆ ಅವರು ಕೆಲವೊಂದ್ಸಲ ಕಾರ್ಯಕ್ರಮಗಳು ಮಾಡ್ತಾರೆ, ತಿಳುವಳಿಕೆ ಪ್ರೋಗ್ರಾಮ್ಗಳು ಮಾಡ್ತಾರೆ. ಈಗ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದೊಂದ್ಸಲ ಸ್ಕೂಲ್ ಮಕ್ಕಳಿಗೂ ಕೂಡ ಕೈ ಹೆಂಗೆ ತೊಳ್ಕೊಳ್ಬೇಕು ಅಂತ ಹೇಳೋದು ಕೂಡ ಒಂದು ತುಂಬ ಸಿಂಪಲ್ ಆಗಿರುವಂಥದ್ದು. ಯಾಕಂದ್ರೆ ಕೈಯಿಂದನೇ ಎಷ್ಟೊಂದು ಸೂಕ್ಷ್ಮ ಜೀವಿಗಳು ನಮಗೆ ಆಹಾರವನ್ನು ಇದು ಮಾಡ್ತವೆ. ಯಾವುದೋ ಕೈಯಿಂದ ನಾವು ಆಹಾರ ಮುಟ್ಟಿದ್ರೆ ನಮಗೆ ಈ ರೋಗಾಣುಗಳು ನಮ್ಮ ದೇಹಕ್ಕೆ ಹಾನಿ ಮಾಡ್ತವೆ. ಸೊ ಅದು ಕೂಡ ಸ್ಕೂಲ್ ಮಕ್ಕಳಿಗೆ ಕೈ ಯಾವ ರೀತಿ ತೊಳ್ಕೊಬೇಕು, ಸೋಪು ಇದು ಮಾಡೋದು, ಅದರಲ್ಲೂ ಶೌಚಾಲಯಕ್ಕೆ ಹೋಗಿ ಬಂದ್ಮೇಲೆ ಕಡ್ಡಾಯವಾಗಿ ಕೈ ತೊಳ್ಕೊಳ್ಳೋದಿರ್ಬೋದು, ಆಮೇಲೆ ಮತ್ತೆ ಆಹಾರ ಕೆಟ್ಟಿದೆಯೋ ಇದು ಹೆಂಗೆ ಗುರುತಿಸೋದು, ಈ ಕಲಬೆರಕೆಯಿಂದ ಇದು ಮಾಡೋದು ಅದು ಕೂಡ ಎಷ್ಟೊಂದು ಹಾನಿಕಾರಕ ವಸ್ತುಗಳನ್ನೆಲ್ಲ ಹಾಕಿ ಕಲಬೆರಕೆ ಆಗಿರ್ತವೆ, ಅದನ್ನ ಯಾವ ರೀತಿಯಾಗಿ ಗುರುತಿಸ್ಬೋದು. ಆಮೇಲೆ ಮತ್ತೆ ಕೆಲವೊಂದ್ಸಲ ನಮಗಿದೆ ಸಿಂಪಲ್ ಮನೆಯಲ್ಲೇ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಆಹಾರಗಳನ್ನ ಸಂರಕ್ಷಣೆ ಮಾಡಿಟ್ಕೋಬೇಕು, ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಸುರಕ್ಷಿತವಾಗಿರ್ಬೇಕಂತಂದ್ರೆ, ಈ ತರದ ತಿಳುವಳಿಕೆಗಳನ್ನೆಲ್ಲ ಕೊಡ್ತೀವಿ. ಅನೇಕ ತರದ ತರಬೇತಿಗಳು ನಮ್ಮಲ್ಲಿ ನಡೀತಾ ಇರ್ತವೆ. ಆ ತರಬೇತಿಗಳಲ್ಲಿ ಕೂಡ ಕಂಪಲ್ಸರಿಯಾಗಿ ನಾವು ಆಹಾರ ಸುರಕ್ಷಿತವಾಗಿ ಯಾವ ರೀತಿ ಇಡಬೇಕು ಅನ್ನೋದು ಹೇಳ್ತೀವಿ. ಪ್ಯಾಕೇಜ್ ಸ್ಪೆಷಲಿ ನಾವು ಪ್ರೊಸೆಸಿಂಗ್ ಇದು ಹೇಳ್ಕೊಡುವಾಗ ಅದನ್ನ ಕೆಡ್ಲಾರ್ದಂಗೆ ಇಡ್ಲಿಕ್ಕೆ ಹೆಂಗ್ ಯಾವ ತರ ಇಡಬೇಕು, ಅದು ಕೆಟ್ಟಿದೆಯೋ ಇಲ್ಲೋ ಅಂತ ಗುರುತಿಸೋದು ಯಾವ ತರ, ಆಮೇಲೆ ಮತ್ತೆ ನಾವು ಪರವಾನಗಿಗಳಿರ್ತವೆ ಗೌರ್ಮೆಂಟ್ ಇಂದ, ಎಷ್ಟು ಲೈಸೆನ್ಸ್ ರಿಜಿಸ್ಟ್ರೇಷನ್ ಮಾಡೋದೆಲ್ಲ ಇರುತ್ತೆ, ಅದನ್ನ ಯಾವ ರೀತಿ ಮಾಡಬೇಕು, ಲೇಬಲ್ ಯಾವ ತರ ಹಚ್ಚಬೇಕು, ಈ ತರದ್ದು ಕೂಡ ನಾವು ಎಲ್ಲ ತಿಳುವಳಿಕೆ ಕೊಡ್ತೀವಿ. ಅಂದ್ರೆ ಒಂದು ಮನೆಯಲ್ಲಿ ಮಾಡುವಂತದ್ದೇ ಇರ್ಬೋದು, ಫ್ಯಾಕ್ಟ್ರಿಗಳಲ್ಲಿ ಅಥವಾ ಈ ತರ ಉತ್ಪಾದನಾ ಕೇಂದ್ರಗಳಲ್ಲಿ ಮಾಡೋದೇ ಇರ್ಬೋದು, ಯಾವ್ಯಾವ ರೀತಿಯಾಗಿ ನಾವು ಆಹಾರವನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡ್ತೀವಿ.
1: ಅಂದ್ರೆ ಇದು ಜೂನ್ 7 ಬರೀ ಒಂದು ಸಾಂಕೇತಿಕ ದಿನ ಆಹಾರ ಸುರಕ್ಷತೆ ಬಗ್ಗೆ, ಆದ್ರೆ ತಮ್ಮ ಸಮುದಾಯ ವಿಜ್ಞಾನದ ವತಿಯಿಂದ ತಾವು ವರ್ಷ ಇಡೀ ಈ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತೀರಿ, ಜನರಿಗೆ ಅರಿವು ಮಾಹಿತಿ ಮಾರ್ಗದರ್ಶನ ನೀಡ್ತಾನೆ ಇರ್ತೀರಿ ಅಂತ.
0: ಅದಲ್ಲದೆ ನಮ್ಮಲ್ಲಿ ಕೋರ್ಸ್ಗಳೇನಿದಾವಲ್ಲ, ಈ ಬಿಟೆಕ್ ಫುಡ್ ಟೆಕ್ನಾಲಜಿ ಇರ್ಬೋದು ಅಥವಾ ಕಾಲೇಜ್ ಆಫ್ ಕಮ್ಯುನಿಟಿ ಸೈನ್ಸ್ ಅಲ್ಲಿ ಕೊಡುವಂತ ಡಿಗ್ರಿಗಳು ಎರಡೂ ಇರ್ಬೋದು, ಅಲ್ಲಿ ಬಿಎಸ್ಸಿ ಆನರ್ಸ್ ಕಮ್ಯುನಿಟಿ ಸೈನ್ಸ್, ಅದರಲ್ಲಿ ಕೂಡ ನಾವು ಕೋರ್ಸ್ಗಳಲ್ಲಿ ಕೂಡ ಇದು ಅವರಿಗೆ ಹೇಳ್ಕೊಡ್ತೀವಿ. ಪರ್ಸನಲ್ ಹೈಜೀನ್ ಇಂದ ಹಿಡಿದು ಈವನ್ ಕುಕಿಂಗ್ ಪ್ರೊಸೀಜರ್ಸ್ ಇರ್ಬೋದು, ಪ್ರೊಸೆಸಿಂಗ್ ಟೆಕ್ನಾಲಜಿಗಳಿರ್ಬೇಕು, ಕಂಪಲ್ಸರಿಯಾಗಿ ಅವ್ರಿಗೆ ಆಹಾರ ಸುರಕ್ಷಿತವಾಗಿ ಯಾವ ರೀತಿ ಇಡಬೇಕನ್ನೋದನ್ನ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ.
1: ಈಗ ಡಾಕ್ಟರ್ ಹೇಮಲತಾ ಅವರ, ಹಿಂದಿನ ಕಾಲದಲ್ಲಿನ ಒಂದು ಜನರನ್ನ ಅವರ ಜೀವನ ಶೈಲಿಯನ್ನ ನಾವು ನೋಡಿದಾಗ ಆಹಾರ ಉತ್ತಮ ಗುಣಮಟ್ಟವನ್ನು ಹೊಂದಿತ್ತು, ಶುದ್ಧವಾದ ಆಹಾರ ಸಿಗ್ತಿತ್ತು, ಅಂದ್ರೆ ಕಲಬೆರಕೆಯ ಪ್ರಮಾಣ ಇಷ್ಟೊಂದು ಇರಲಿಲ್ಲ ಮತ್ತ ಆಹಾರ ಕಲುಷಿತನೂ ಆಗ್ತಾ ಇರಲಿಲ್ಲ. ಹಂಗಾಗಿನೇ ನಮ್ಮ ಹಿರಿಯರನ್ನ ನಾವು ಇವತ್ತು ಕೂಡ ಅವರ 80 85 ವಯಸ್ಸಿನಲ್ಲಿ ಗಟ್ಟಿಮುಟ್ಟಾದ ಶರೀರವನ್ನ ಹೊಂದಿದ್ರು. ಅವತ್ತಿಗೂ ಕೂಡ ಅವರ ಕಣ್ಣು ಹಲ್ಲು ಎಲ್ಲ ಗಟ್ಟಿಯಾಗಿದ್ದು. ಇವತ್ತು ನಾವು ಸೇವಿಸ್ತಾ ಇರುವಂತಹ ಆಹಾರ ಸಂಪೂರ್ಣ ಕಲುಷಿತ ಆಗ್ಯದ. ಕೀಟನಾಶಕಗಳಿಂದ ಸಿದ್ಧಪಡಿಸಿದಂತ ತರಕಾರಿ ಹಣ್ಣು ಹಂಪಲು ನಾವು ಬಳಸ್ತಾ ಇದ್ದೀವಿ. ಈ ಆಹಾರ ಕಲುಷಿತ ಆಗ್ಲಿಕ್ಕೆ

0: ಕಾರಣ ಏನಂತ ಹೇಳ್ತೀವಿ?
1: ನಾವು ಬೇಸಿಕಲಿ ಮೂರು ಹೇಳ್ತೀವಿ ಕಾರಣಗಳನ್ನ. ಒಂದು ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ಜೀವಿಗಳು ಈಗ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಶಿಲೀಂಧ್ರಗಳಿರ್ಬೋದು, ಇದೆಲ್ಲ ಏನಪ್ಪ ಅಂದ್ರೆ ಸರಿಯಾಗಿ ನಾವು ಅದನ್ನ ಸಂಗ್ರಹಣೆ ಮಾಡಿಲ್ಲ ಅಂತಂದಾಗ ಅವು ನ್ಯಾಚುರಲಿ ಬಂದ್ಬಿಡ್ತವೆ. ಸೊ ಅದು ಕೂಡ ನಮಗೆ ಕಾಣಿಸಲ್ಲ ಸೂಕ್ಷ್ಮ ಜೀವಿ ಇದೆ ಅಂತಂದೆ. ಸೊ ಅದರಿಂದ ಕೂಡ ಒಂದು ಕಾರಣ ಕೆಡ್ಲಿಕ್ಕೆ ಕಾರಣ. ಇನ್ನೊಂದು ಕೆಮಿಕಲ್ಸ್, ಈಗ ನೀವು ಹೇಳಿದ್ರಲ್ಲ ಈಗ ಪೆಸ್ಟಿಸೈಡ್ಸ್ ಇರ್ಬೋದು, ಕೀಟನಾಶಕಗಳು ಇಂಥವೆಲ್ಲ, ಅವೆಲ್ಲ ಹೊಡೆಯೋದ್ರಿಂದ ಕೂಡ ನಮಗೆ ಅದು ಅವಶೇಷಗಳೇನಿರುತ್ತೆ, ರೆಸಿಡ್ಯೂ ಅಂತ ಏನು ಹೇಳ್ತೀವಿ, ಅದು ಇತ್ತೀಚೆಗೆ ಹೆಚ್ಚಾಗಿ ಬಳಕೆಯಲ್ಲ ಆಗ್ತಿದೆ. ಮೊದಲೆಲ್ಲ ಆ ಥರ ಇರಲಿಲ್ಲ, ಸಾಂಪ್ರದಾಯಿಕ ಶೈಲಿಯಲ್ಲಿ ಏನು ಬೆಳೆ ಪದ್ಧತಿ ಇತ್ತು ಅಲ್ಲಿ ಅಷ್ಟೊಂದು ಈ ಥರದ ಬಳಕೆಗಳು ಇರ್ತಿರ್ಲಿಲ್ಲ. ಈಗ ಜಾಸ್ತಿ ಒಂದು ಉತ್ಪಾದನೆಗೋಸ್ಕರ, ಆಮೇಲೆ ಈಗ ಬೇರೆ ಬೇರೆ ಕಾರಣಗಳಿಂದ ಈ ಥರದ ಕೆಮಿಕಲ್ಗಳನ್ನೆಲ್ಲ ಸ್ಪ್ರೇ ಮಾಡ್ತಾರೆ. ಸೊ ಅದರಿಂದ ಕೂಡ ನಮಗೆ ಒಂದು ಸೇಫ್ ಫುಡ್ ಸಿಗೋದು ಕಷ್ಟ, ಸಿಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಭೌತಿಕ ಕಾರಣಗಳಂದ್ರೆ ನಾವು ಏನ್ ಮಾಡ್ತಿದ್ವಿ, ಮೊದಲೆಲ್ಲ ಏನಿತ್ತು, ಎಲ್ಲ ಏನ್ ಬೆಳೀತಿದ್ರೋ ಅದು ಮನೆ ಪೂರ್ತಿ ಉಪಯೋಗಿಸ್ಕೊಳ್ತಿದ್ರು ಅಥವಾ ಹೆಚ್ಚಾಗಿದ್ದಷ್ಟೇ ಮಾರಾಟ ಇರ್ತಿತ್ತು. ಬಟ್ ಇವಾಗ ಆ ತರ ಇಲ್ಲ, ಕಮರ್ಷಿಯಲ್ ಅಗ್ರಿಕಲ್ಚರ್ ಎಲ್ಲ ಕೂಡ ಎಲ್ಲವೂ ಮಾರಾಟ ಆಗುತ್ತೆ. ದೊಡ್ಡ ದೊಡ್ಡ ಯಂತ್ರಗಳು ಬಂದಿವೆ, ಅಲ್ಲಿ ಎಲ್ಲ ಪ್ರೊಸೆಸಿಂಗ್ ಆಗುತ್ತೆ. ಅವಾಗ ಸಾಂಪ್ರದಾಯಿಕದಲ್ಲಿ ಮನೆಯಲ್ಲೇ ಬೀಸೋಕಲ್ಲಿರ್ತಿತ್ತು, ಕುಟ್ಟೋದಿರ್ತಿತ್ತು, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಿದ್ರು. ಆದ್ರೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲಾರ್ಗು ಆಹಾರ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ, ಈ ತರ ಯಂತ್ರಗಳನ್ನೆಲ್ಲ ಉಪಯೋಗಿಸ್ತೀವಿ. ಆಮೇಲೆ ಆ ತರ ಯಂತ್ರಗಳಿಂದ ಕೂಡ ಕೆಲವೊಂದ್ಸಲ ಏನಾಗ್ಬೋದು, ಕೆಲವೊಂದು ಅಂಶಗಳು ಸೇರ್ಕೊಳ್ಬಹುದು ಪ್ರಾಸೆಸ್ನಲ್ಲೇ, ಆದಷ್ಟು ಮಾಡ್ಲಾರ್ದಂಗೆ ನೋಡ್ಕೊಳ್ತಾರೆ, ಬಟ್ ಎಲ್ಲ ಒಂದ್ ಕಡೆ ಸೇರ್ಬೋದು ಆಗ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ, ಜನರು ಕೂಡ ಜಾಸ್ತಿ ನಮ್ಗೆ ಒಂದು ಲಾಭ ಬರ್ಲಿ ಅಂತ ಅನ್ನೋದಕ್ಕೋಸ್ಕರ ಕಲಬೆರಕೆನೂ ಜಾಸ್ತಿ ಆಗ್ತಾ ಇದೆ. ಒಂದು ಉತ್ತಮವಾದ ಗುಣಮಟ್ಟದ ನಮ್ಮಲ್ಲಿ ಇನ್ನೂ ಜಾಸ್ತಿ ತಿಳುವಳಿಕೆ ಬೇಕು, ಆ ತರದ್ದು ಕೊಡ್ಬೇಕಲ್ಲ. ನಾನು ಕೂಡ ನಾನು ಮಾರಾಟ ಮಾಡ್ತಿರೋದು ಒಳ್ಳೆ ಆಹಾರ ಕೊಡ್ಬೇಕು, ಬರೀ ದುಡ್ಡಷ್ಟೇ ಅಲ್ಲ ಮುಖ್ಯ ಅನ್ನೋದು ತಿಳುವಳಿಕೆ ಬಂದಾಗ ಆವಾಗ ಜನರು ಕೂಡ ಒಳ್ಳೆ ಆಹಾರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಾವ್ ಈ ತರ ಅಡಲ್ಟ್ರೇಟೆಡ್ ಇದು ಎಲ್ಲ ನೀವೀಗೆಲ್ಲ ಕೇಳ್ತಾ ಇದ್ದೀರಾ, ಹಾಲು ಇರ್ಬೋದು, ಬೆಣ್ಣೆ ಇರ್ಬೋದು, ಕಾಫಿ ಪುಡಿ ಇರ್ಬೋದು ಅಥವಾ ಟೀ ಪೌಡರು, ಎಲ್ಲಾದ್ರಲ್ಲೂ ಕಲಬೆರಕೆ. ಕಲಬೆರಕೆ ಅಂದ್ರೆ ಬರೀ ವಿಷಕಾರಕ ವಸ್ತುಗಳನ್ನ ಹಾಕೋದಷ್ಟೇ ಅಲ್ಲ, ಚೀಪ್ ಕ್ವಾಲಿಟಿನು ಒಳ್ಳೆ ಕ್ವಾಲಿಟಿಗೆ ಹಾಕೋದು ಕೂಡ ಕಲಬೆರಕೆನೆ. ಈಗ ಉತ್ತಮ ಗುಣಮಟ್ಟದಕ್ಕೆ ಅಷ್ಟು ಕಳಪೆ ಮಟ್ಟದನ್ನ ಹಾಕೋದು ಕೂಡ ಕಲಬೆರಕೆನೆ. ಅದೆಲ್ಲ ಹೆಚ್ಚಾಗಿ ಜಾಸ್ತಿ ಪ್ರಾಫಿಟ್ ಬರಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಸೊ ಇದೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದು ಸಂಸ್ಥೆ ಇದೆ, ಆ ಸಂಸ್ಥೆ ಮುಖಾಂತರ ಈ ರೆಗ್ಯುಲೇಷನ್ಸ್ ಎಲ್ಲ ಇದೆ. ಹಂಗಾಗಿ ಯಾರೇ ಉತ್ಪಾದನೆ ಅವ್ರು ಇರ್ತಾರೋ ಅಥವಾ ಮನೆ ಮಟ್ಟದಲ್ಲಿ ಮಾಡಿ ಮಾರಾಟಕ್ಕೆ ಅಂತ ಏನ್ ಮಾಡ್ತಾರೋ ಅವ್ರು ಎಲ್ಲರೂ ಕಡ್ಡಾಯವಾಗಿ ಅದನ್ನ ರಿಜಿಸ್ಟ್ರೇಷನ್
2: ಮಾಡ್ಲೇಬೇಕು ಅನ್ನೋದು. ಈಗ ಹೇಮಲತಾ ಅವರ, ಈ ತರಹದ ಆಹಾರ ಪದಾರ್ಥಗಳನ್ನ, ಕಲುಷಿತ ಕಲಬೆರಕೆ ಆಹಾರ ಪದಾರ್ಥಗಳನ್ನ ನಮಗೆ ಸೇವಿಸೋದು ಅನಿವಾರ್ಯ ಆಗಿದೆ, ಯಾಕೆಂದ್ರೆ ಚಾಯ್ಸ್ ಇಲ್ಲ. ಎಲ್ಲ ಕಡೆಗೂ ನಮಗೆ ಸಾವಯವ ರೀತಿಯಲ್ಲಿ ಬೆಳೆದಂತ ತರಕಾರಿ ಕಾಳು ಹಣ್ಣು ಸಿಗ್ತಾ ಇಲ್ಲ, ಇದ್ದದ್ದನ್ನೇ ನಾವು ಪಡೆದು ಊಟ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ದೇಹದ ಮೇಲೆ ಹಲವಾರು ದುಷ್ಪರಿಣಾಮಗಳಾಗ್ತಾ ಇವೆ. ಸಾಕಷ್ಟು ಸಂಖ್ಯೆಯಲ್ಲಿ ರೋಗಗಳು ಚಿಕ್ಕ ವಯಸ್ಸಿನಲ್ಲೇ ಕಾಡಕ್ಕೆ ಶುರುವಾಗಿವೆ. ಇಂಥ ಆಹಾರ ಸೇವನೆಯಿಂದ, ಅಂದ್ರೆ ಅಸುರಕ್ಷಿತ ಆಹಾರ ಸೇವನೆಯಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಮನುಷ್ಯನನ್ನು ಕಾಡ್ತವಂತೆ?
1: ಅನೇಕ ತರಹದ ಸಮಸ್ಯೆಗಳು ಬರ್ತವೆ. ಫಸ್ಟಿಗೆ ನಾವು ನೋಡ್ಕೊಳ್ಳೋದಂತಂದ್ರೆ ನಮಗೆ ಬಾಡಿ ಯಾವಾಗ ನಾವು ಅಂತ ಆಹಾರ ಸೇವನೆ ಮಾಡಿದಾಗ ಅದು ಹೊರಗೆ ಹಾಕ್ಲಿಕ್ಕೆ ನೋಡುತ್ತೆ, ಅವು ವಾಂತಿ ಭೇದಿ ಎಲ್ಲ ಆಗುತ್ತೆ, ಆಮೇಲೆ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಕೆಲವೊಂದೆಲ್ಲ ಇನ್ನೂ ಹಂಗೆ ನೋಡ್ತಾ ಹೋದರೆ ನಮಗೆ ಕಾಲರಾ ಬರ್ಬೋದು ಕಲುಷಿತ ಆಹಾರ ಸೇವನೆಯಿಂದ, ಟೈಫಾಯ್ಡ್ ಬರ್ಬೋದು, ಆಮೇಲೆ ಅನೇಕ ಥರದ ಅದು ಕಂಟಿನ್ಯೂಸ್ ಆಗಿ ಆ ಥರದ ಕಲಬೆರಕೆಯುಕ್ತ ಆಹಾರಗಳು, ಕೆಲವೊಂದೆಲ್ಲ ಕೆಮಿಕಲ್ಗಳನ್ನೆಲ್ಲ ಉಪಯೋಗಿಸಿರ್ತಾರೆ, ಅದರಿಂದ ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರ್ಬೋದು. ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆಲ್ಲ ಈ ಹಾರ್ಮೋನ್ ಪ್ರಾಬ್ಲಮ್ಸ್ಗಳ ಕೇಳ್ತೀವಿ, ಅವು ಕೂಡ ಏನರಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ, ಯಾಕಂದ್ರೆ ಆ ಥರ ಆಹಾರ ಪದ್ಧತಿ ಆಗಿದೆ, ಯಾವುದೋ ಒಂದು ಟ್ರಿಗರ್ ಮಾಡ್ತಿರ್ಬೋದು ನಮ್ದು ಇದನ್ನೆಲ್ಲ. ಸೊ ಅಂಥದ್ದೆಲ್ಲ ತೊಂದರೆಗಳನ್ನ ನಾವು ನೋಡ್ತೀವಿ. ಫಸ್ಟಿಗೆ ನಾವು ನೋಡೋದಂದ್ರೆ ವಾಂತಿ ಭೇದಿ, ಇವು ಜಾಸ್ತಿ ಕಾಣಿಸ್ಕೊಳ್ತಾವೆ.
2: ಈ ಸೂಕ್ಷ್ಮ ಜೀವಿಗಳು ಆಹಾರವನ್ನ ನಮ್ಮ ದೇಹ ಒಪ್ಕೊಳ್ಳೋದಿಲ್ಲ.
1: ಆಮೇಲೆ ಲಿವರ್ ಪ್ರಾಬ್ಲಮ್ಸ್ ಆಗುತ್ತೆ, ಕಿಡ್ನಿ

0: ಪ್ರಾಬ್ಲಮ್ಸ್ ಆಗ್ತವೆ. ಯಾಕಂದ್ರೆ ಇವೆಲ್ಲ ನಮ್ಮ ಇದೇನು ಬೇಡಾಗಿದ್ದ ವಸ್ತುಗಳನ್ನ ತೆಗೆದುಹಾಕುವಂತ ಕೆಲಸಗಳನ್ನೇ ಮಾಡೋದು, ಲಿವರ್ ಮತ್ತೆ ಕಿಡ್ನಿಗಳೆಲ್ಲ. ಎಷ್ಟು ನಮ್ದು ಹೆವಿ ಮೆಟಲ್ಸ್ ಇಂಥದ್ದೆಲ್ಲ ನಾವು ಸೇವನೆ ಮಾಡೋದ್ರಿಂದ ಅದೇನಾಗುತ್ತೆ, ಅದ್ರ ಮೇಲೆ ಪರಿಣಾಮ ಬೀರ್ಬೋದು. ಲಿವರ್ ಪ್ರಾಬ್ಲಮ್ಸ್ ಬರ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಬರ್ಬೋದು, ಈ ತರದ್ದೆಲ್ಲ ತೊಂದರೆಗಳು ನಾವು ನೋಡ್ಬೋದು.
1: ಈ ಲಕ್ಷಣಗಳು ಕಂಡು ಬಂದಾಗ ಅಥವಾ ಈ ದೈಹಿಕ ತೊಂದರೆಗಳು ನಮ್ಮನ್ನು ಕಾಡಿದಾಗ ತಕ್ಷಣದಲ್ಲೇ ವೈದ್ಯರನ್ನ ಸಂಪರ್ಕಿಸೋದು ಬಹಳ
0: ಬಹಳ
1: ಉತ್ತಮ ಅಂತ ತಾವು ಹೇಳ್ತೀರಿ. ಡಾಕ್ಟರ್ ಹೇಮಲತಾ ಅವರ, ಆಹಾರ ಸುರಕ್ಷತೆಯನ್ನ ನಾವು ಮನೆಯಲ್ಲೇ ಕಾಪಾಡುವುದು ಅತ್ಯಗತ್ಯ. ಅದರಲ್ಲೂ ವಿಶೇಷವಾಗಿ ಗೃಹಿಣಿಯರು ಮನೆಯಲ್ಲಿ ದೈನಂದಿನ ಅಡುಗೆ ಕೆಲಸ ಮತ್ತೆ ಒಂದು ಮನೆಯ ಸಮಸ್ತ ಉಸ್ತುವಾರಿಯನ್ನ ಅವರು ಹೊತ್ಕೊಂಡಿರೋದ್ರಿಂದ ಗೃಹಿಣಿಯರ ಪಾತ್ರ ಇದರಲ್ಲಿ ಬಹಳ ಮುಖ್ಯ. ಅದ ಮನೆಯಲ್ಲೇ ಆಹಾರ ಸುರಕ್ಷತೆಯನ್ನ ಹೆಂಗ ಕಾಪಾಡಬಹುದು ಅಂತ ಹೇಳಿ
0: ಮನೆಯಲ್ಲೇ ಅಂತಂದ್ರೆ ಫಸ್ಟ್ ಯಾರು ಅಡುಗೆ ಮನೆಯಲ್ಲಿ ಊಟ ತಯಾರು ಮಾಡ್ತಾರೋ ಅವ್ರು ಫಸ್ಟ್ ಶುಚಿಯಾಗಿರ್ಬೇಕು. ಪರ್ಸನಲ್ ಹೈಜೀನ್ ಅಂತ ಏನು ಹೇಳ್ತೀವಿ ಅದು, ಕೈ ತೊಳ್ಕೊಳ್ಬೇಕು. ಆಮೇಲೆ ಹಾಗಲೆಲ್ಲ ಬಾಯಲ್ಲಿ ಬೆಟ್ಟ ಹಾಕೊಳ್ಳದೆ, ಮೂಗಲ್ಲಿ ಹಾಕೊಂಡೆ, ಕಿವಿಲಿ ಹಾಕೊಂಡೆ, ತಲೆ ಕೆರ್ಕೊಂಡೆ, ಈ ಥರದ್ದೆಲ್ಲ ಮಾಡಬಾರ್ದು. ಆದಷ್ಟು ಕ್ಲೀನಾಗಿ ಕೈಗೆ ಎಲ್ಲ ತೊಳ್ಕೊಂಡು ಸಾಮಗ್ರಿಗಳನ್ನ ಮುಟ್ಟಬೇಕು. ಆಮೇಲೆ ಯಾವುದೇ ತರಕಾರಿ ಎಲ್ಲ ತಂದಿದ್ದು, ಹಣ್ಣು ತರಕಾರಿ ತಂದಿದ್ದು, ಅದನ್ನು ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆಯೋದು. ಆಮೇಲೆ ಇತ್ತೀಚೆಗೆ ಇದೇನು ಪೆಸ್ಟಿಸೈಡ್ ರೆಸಿಡ್ಯೂ ಇದೆಲ್ಲ ಗ್ಯಾರಂಟಿ ಇಲ್ಲ ಅಂತ ಅಂದಾಗ ಆವಾಗ ನಾವು ಅದು ಉಪ್ಪು ನೀರಿನಲ್ಲಿ ತೊಳೆಯೋದು ಬಹಳ ಮುಖ್ಯ ಆಗುತ್ತೆ. ಉಪ್ಪು ನೀರಿನಲ್ಲಿ ಸಾಕಷ್ಟು ಒಂದು 5 ನಿಮಿಷ ನೆನೆಸಿಟ್ರೆ ಅದು ಉಪ್ಪು ನೀರಿನಲ್ಲಿ ಈ ಪೆಸ್ಟಿಸೈಡ್ ರೆಸಿಡ್ಯೂ ಬಹಳಷ್ಟು ಕಡಿಮೆ ಆಗುತ್ತೆ. ಸೊ ಆ ಥರ ತೊಳೆದ್ಬಿಟ್ಟು ಉಪಯೋಗಿಸ್ಕೋಬೇಕು. ಆಮೇಲೆ ಮತ್ತೆ ಇದು ನಾವೇನು ಆಹಾರ ಸಂಗ್ರಹಣೆ ಮಾಡ್ತೀವಲ್ಲ, ಈಗ ಬೆಳಗ್ಗೆ ಮಾಡಿದ್ದ ಆಹಾರ ಮತ್ತೆ ನಾವು ಮಧ್ಯಾಹ್ನನೂ ತಿಂತೀವಿ, ರಾತ್ರಿನೂ ತಿಂತೀವಿ, ಆವಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಇಡಬೇಕು. ಈ ಬಿಸಿ ಪದಾರ್ಥನ ತಣ್ಣಗಿನ ಪದಾರ್ಥ ಜೊತೆಗೆ, ತಣ್ಣಗಿನ ಪದಾರ್ಥ ಬಿಸಿ ಆಹಾರ ಜೊತೆಗೆ ಈ ಥರ ಮಿಕ್ಸ್ ಮಾಡಬಾರ್ದು, ಎರಡೂ ಬೇರೆ ಬೇರೆ ಆಗೇ ಇಡಬೇಕು. ಆಮೇಲೆ ಮತ್ತೆ ನಾವು ಏನು ಪ್ಯಾಕೆಟ್ ಯೂಸ್ ಮಾಡ್ತೀವೋ, ಈಗ ನಾವೇನೋ ಹೊರಗಡೆಯಿಂದ ತಂದಿರ್ತೀವಿ, ಅದು ಎಕ್ಸ್ಪೈರಿ ಡೇಟ್ ನೋಡಬೇಕು. ಅದು ಮುಗ್ದೋಗಿದ್ರೆ ಅದನ್ನು ಉಪಯೋಗಿಸೋದು ಸೂಕ್ತ ಅಲ್ಲ. ಈಗ ಎಷ್ಟೊಂದು ಸಾಮಾನು ತಂದಿರ್ತೀವಿ ಅಡುಗೆಗೆ ಬೇಕಾಗುವಂಥದ್ದೆಲ್ಲ, ಎಲ್ಲನೂ ಅದು ಎಕ್ಸ್ಪೈರಿ ಡೇಟ್ ಅಂತ ನೋಡ್ಕೊಳ್ಬೇಕು. ಮತ್ತು ನೀರಿನ ಬಳಕೆ ನಾವೇನು ಮಾಡ್ತೀವೋ ಆ ನೀರು ಕೂಡ ಶುಚಿಯಾಗಿದೆಯೋ ಇಲ್ಲೋ ಅಂತ ನಾವು ನೋಡ್ಕೊಳ್ಳಿ. ಸಿಂಪಲ್ ಟೆಕ್ನಿಕ್ಸ್, ಫಸ್ಟ್ ಹ್ಯಾಂಡ್ ವಾಶು ಕ್ಲೀನಾಗಿ ಇರೋದು, ಆಮೇಲೆ ಸಾಮಗ್ರಿಗಳು ಸರಿಯಾಗಿದೆಯೋ ಇಲ್ಲೋ ಅಂತ ನೋಡೋದು, ಆಮೇಲೆ ಆದಷ್ಟು ಫ್ರೆಶ್ ಅಂದರೆ ಅವಾಗೇ ಮಾಡಿದ್ದ ಆಹಾರ ಸೇವನೆ ಮಾಡೋದು ಉತ್ತಮ. ಮೊದಲೆಲ್ಲ ಅದನ್ನೇ ಮಾಡ್ತಿದ್ರು, ಎರಡು ಹೊತ್ತು ಅಡುಗೆ ಮಾಡ್ಕೊಂಡು ಅವಾಗವಾಗೆ. ಆದರೆ ಈಗೆಲ್ಲ ಕಷ್ಟ, ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋಗೋರು ಇದು ಎಲ್ಲ, ಅದು ಕೂಡ ನಾವು ಅವಾಗ ಸೇವನೆ ಮುಂಚೆ ಅದನ್ನು ಒಂದ್ಸಲ ಪರೀಕ್ಷೆ ಮಾಡಿ ನೋಡಬೇಕು ಕೆಟ್ಟ ಹೋಗಿದ್ದ. ನಿಮ್ಗೆ ಯಾವಾಗ ಇನ್ನೊಂದು ಸಿಂಪಲಾಗಿ ನಾವು ಹೇಳ್ತೀವಿ, ಕೆಟ್ಟೋಗಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಅದನ್ನು ಸೇವನೆ ಮಾಡಬೇಡಿ ಅಂತ. ಯಾಕಂದರೆ ಅದು ಒಂದು ಮನಸ್ಸಿನಲ್ಲಿ ಅದು ಕೂತ್ಬಿಟ್ರೆ ನಮಗೆ
1: ಅದು ಒಳ್ಳೇದಿದ್ರೂ ಕೂಡ ನಮ್ಮ ಯೋಚನೆ
0: ಹಂಗೆ ಆಗುತ್ತೆ. ಆಮೇಲೆ ತಣ್ಣಗಿರೋ ಆಹಾರನ ತಣ್ಣಗೆ ಸಂರಕ್ಷಣೆ ಮಾಡಿರಿ, ಆಮೇಲೆ ಬಿಸಿ ಆಹಾರನ ಬಿಸಿಯಾಗಿಡಂಗೆ ನೋಡ್ರಿ ಅಂತ ಈ ಥರ ನಾವು ಹೇಳ್ತೀವಿ.
1: ಅಂದರೆ ಒಳ್ಳೇದು, ಹಿಂದಿನವರು ಏನು ಒಂದು ಪದ್ಧತಿಯನ್ನು ಹಾಕಿಕೊಟ್ಟಿದ್ರು, ಪ್ರತಿನಿತ್ಯ ಬೇಕಾಗುವಷ್ಟು ಬೆಳಗಿನ ಅಡಿಗೆ ಬೆಳಿಗ್ಗೆ, ಸಾಯಂಕಾಲದ ಅಡಿಗೆ ಸಾಯಂಕಾಲಕ್ಕೆ, ಆ ಪದ್ಧತಿನೇ ಸೂಕ್ತವಾದದ್ದು. ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಪ್ರಯತ್ನಶೀಲರ ಆಗ್ಬೇಕು ಅನ್ನೋದು ಸಾಧ್ಯ ಸಾಧ್ಯತೆ. ಆಮೇಲೆ ಯಾಕೆಂದ್ರೆ ಇವತ್ತು ಉದ್ಯೋಗಸ್ಥ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಷ್ಟೊಂದು ಪಾಲಿಸೋದು ಕಷ್ಟ ಅನಿಸ್ಬಹುದು. ಆದ್ರೆ ನಮ್ಮ ದೇಹ, ನಮ್ಮ ಆರೋಗ್ಯ, ಮನೆ ಜನರ ಆರೋಗ್ಯ ತೊಂದರೆ ಅನುಭವಿಸೋದಕ್ಕಿಂತ ಈ ತರ ಉಪಾಯ ಮಾಡ್ಕೊಳ್ಳೋದು ಸೂಕ್ತ.
0: ಆಮೇಲೆ ಮತ್ತೆ ಈಗ ಎಲ್ಲ ಯಾರು ಜಾಸ್ತಿ ಅಡುಗೆ ಮಾಡೋದೆ ಬೇಡ ಅಂತಾರೆ, ಯಾಕಂದ್ರೆ ಪ್ರಿಫರೆನ್ಸಸ್ ಅವ್ರವ್ರದ್ದು ಜಾಸ್ತಿ ಇರುತ್ತೆ. ಪ್ಯಾಕ್ಡ್ ಫುಡ್ಸು ಈ ಥರದ್ದು ತಗೊಳ್ಬೇಕು ಅಂತಾರೆ. ಆವಾಗ ಅದನ್ನ ನಾವು ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಪ್ಯಾಕೆಟ್ ಲೇಬಲ್ ಓದಬೇಕು, ಏನಿದೆ ಅದರಲ್ಲಿ ಅಂತ ನೋಡಬೇಕು, ಎಕ್ಸ್ಪೈರಿ ಡೇಟ್ ಏನಿದೆ ಅಂತ ನೋಡಬೇಕು, ಕಂಟೆಂಟ್ಸ್ ಏನಿದೆ ಅಂತ ಎಲ್ಲ ನೋಡಿ, ನ್ಯೂಟ್ರಿಷನಲ್ ವ್ಯಾಲ್ಯೂ ಏನಿದೆ ಅಂತೆಲ್ಲ ನೋಡಿದರೆ ಆವಾಗ ಅದು ಕೂಡ ಸುರಕ್ಷಿತವಾಗಿ ಇರುತ್ತೆ, ಆಹಾರ ಸೇಫ್ ಆಗಿರುತ್ತೆ. ಆಮೇಲೆ ಇನ್ನೊಂದು ನಾನಾಗಲೇ ಹೇಳಿದೆ, FSSA ಲೈಸೆನ್ಸ್ ತಗೊಂಡಿದ್ದಾರೋ ಇಲ್ಲೋ ಕಡ್ಡಾಯವಾಗಿ ಅದರ ನಂಬರ್ ಹಾಕಿರಲೇಬೇಕು. ಅಂದರೆ ಅದು ಅವರು ಆ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದ್ದಾರೆ, ಆ ಮಾಡಿರೋ ಆಹಾರ ಸುರಕ್ಷಿತವಾಗಿದೆ ಅಂತ ನಮಗೆ ಗ್ರಾಹಕರಿಗೆ ಒಂದು ನಂಬಿಕೆ ಇರುತ್ತೆ. ಅದನ್ನೆಲ್ಲ ನೋಡಿ ಅವರು ಸೇವನೆ ಮಾಡ್ಬೋದು.
1: ಈಗ ಡಾಕ್ಟರ್ ಹೇಮಲತಾ ಅವರು ತಾವು ಮಾತಾಡ್ತಾ ಒಂದು ಹೇಳಿದ್ರಿ, ಏನಂದ್ರೆ ಈಗ ಅಡಿಗೆ ಮಾಡೋದೇ ಬೇಡ ಆಗ್ಬಿಟ್ಟಿದೆ ಅಂತ. ಬೇಡ ಅಂದ ತಕ್ಷಣ ನಾವು ಅನಿವಾರ್ಯವಾಗಿ ಹೋಟೆಲ್ಗಳ ಮೊರೆ ಹೋಗ್ತೀವಿ.

0: ಎಷ್ಟೋ ಸತಿ ಹೋಟೆಲ್ಗಳಿಗೂ ಹೋಗದೆ ಬೀದಿ ಬದಿಯಲ್ಲೇ ಸಿಗುವಂತ ಸಾಕಷ್ಟು ಪದಾರ್ಥಗಳ ಸೇವನೆ ಕೂಡ ಇವತ್ತು ಬಹಳ ಸಾಮಾನ್ಯ ಆಗಿದೆ. ನಮಗೆ ಹೆಂಗ ಅನಿಸ್ತದಲ್ಲ, ಮನೆಯೊಳಗ ಅದೇ ಪದಾರ್ಥಗಳನ್ನ ಹಾಕಿ ನಾವು ಮಾಡಿದ್ದಕ್ಕಿಂತ ಬೀದಿಯೊಳಗಿನ ಆಹಾರ ಬಹಳ ರುಚಿ ಅನ್ನಿಸ್ತದೆ. ಅಂದ್ರೆ ಅದಕ್ಕೆ ಅವರು ಬೇರೆ ಬೇರೆ ರಾಸಾಯನಿಕಗಳನ್ನ ಬಳಸಿರ್ತಾರೆ ಅನ್ನೋದು ಗೊತ್ತಿರ್ತದೆ. ಆದಾಗ್ಯೂ ಕೂಡ ಆ ನಾಲಿಗೆಯ ಚಪಲ, ನಾಲಿಗೆಯ ರುಚಿಯನ್ನ ತೀರಿಸ್ಕೊಳ್ಳಕ್ಕೆ ನಾವು ಸ್ಟ್ರೀಟ್ ಫುಡ್, ಬೀದಿಯ ಆಹಾರ ಸೇವನೆ ಕೂಡ ಮಾಡ್ತೀವಿ. ಈ ಬೀದಿ ಆಹಾರ ಸೇವನೆ ಮಾಡುವಾಗ ಏನು ಎಚ್ಚರಿಕೆ ವಹಿಸಬೇಕು?
1: ಬೀದಿ ಆಹಾರ ಅವರು ಶುಚಿತ್ವ ಫಸ್ಟ್ ನೋಡಬೇಕು, ಅದನ್ನೇನು ಅಲ್ಲಿ ಸಾಮಗ್ರಿಗಳನ್ನ ಉಪಯೋಗಿಸ್ತಾ ಇದ್ದಾರೆ ಅದೆಲ್ಲ ಸರಿಯಾಗಿ ಮಾಡ್ತಾ ಇದ್ದಾರ, ಹ್ಯಾಂಡ್ಲಿಂಗ್, ಫುಡ್ ಹ್ಯಾಂಡ್ಲಿಂಗ್ ಅಂತ ಏನು ಹೇಳ್ತೀವಿ ಅದು ಸರಿ ಇದೇನೋ ಇಲ್ಲೋ. ಆಮೇಲೆ ಇದು ಯಾವಾಗಾದರೂ ಒಂದೊಂದ್ಸಲ ಬೀದಿ ಆಹಾರ ತಿನ್ನೋದು ಒಳ್ಳೆಯದು, ಯಾಕಂದರೆ ಅದರಲ್ಲಿ ನಾವು ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದು ಆರೋಗ್ಯಕ್ಕೆ ದೃಷ್ಟಿಯಿಂದ ಏನೂ ಸಿಗೋದಿಲ್ಲ ನಿಮಗೆ ಕ್ಯಾಲರೀಸ್ ಅಂತ ಬಿಟ್ಟರೆ ಅದಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ಒಳ್ಳೆಯ ಆಹಾರನ ಬೀದಿ ಬದಿಯಲ್ಲಿ ಮಾರ್ತಾಯಿದ್ರೆ ಅವ್ರು ಯಾವ ಥರ ಇಟ್ಟಿದ್ದಾರೆ ಅದನ್ನು, ಈಗ ಕಟ್ ಫ್ರೂಟ್ಸ್ ಎಲ್ಲ ನೋಡ್ತೀವಿ, ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಟ್ಟಿರ್ತಾರೆ, ಜ್ಯೂಸ್ ಮಾಡ್ತಿರ್ತಾರೆ, ಅಥವಾ ಇದು ಏನದು ಕಬ್ಬಿನ ಹಾಲು ಮಾಡ್ತಿರ್ತಾರೆ, ಅಲ್ಲೆಲ್ಲ ನಾವೇನು ನೋಡ್ತೀವಿ ಯಾವಾಗೋ ಕಟ್ ಮಾಡಿಟ್ಟಿರ್ತಾರೆ, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಲ್ಲೇ ಫ್ರೆಶ್ಶಾಗಿ ಕಟ್ ಮಾಡಿಕೊಟ್ಟು ಅವನು ನೀಟಾಗಿ ಪರ್ಸ್ನಲಿ ಹೈಜೀನ್ ಮೇಂಟೈನ್ ಮಾಡಿಕೊಂಡು ಅವನು ಕೊಟ್ಟರೆ ಅದು ಏನು ನಮಗೆ ಅಷ್ಟೊಂದು ತೊಂದರೆ ಆಗಲ್ಲ. ಆದರೆ ಅಲ್ಲಿ ನಾವು ಅವನು ಯಾವಾಗೋ ಕಟ್ ಮಾಡಿಟ್ಟಿದ್ದು ನಮ್ಗೆ ಗ್ಯಾರಂಟಿ ಇರಲ್ಲ. ಆಮೇಲೆ ಇನ್ನೊಂದು ಏನಂದರೆ ಈಗ ಯಾವುದೋ ನೀರು ಉಪಯೋಗಿಸಿ ತೊಳಿತಿರ್ತಾನೆ, ಈ ಜ್ಯೂಸ್ ಸೆಂಟರ್ಗಳಲ್ಲೆಲ್ಲ ನೀವು ಜ್ಯೂಸ್ ನೋಡ್ತಿರಲ್ಲ ಎಲ್ಲ ಎಂಥದೋ ನೀರು ಉಪಯೋಗಿಸ್ತಾನೆ. ಕಬ್ಬಿನ ಹಾಲಿನ ಕುಡಿಬೇಕಂದ್ರೆ ಈಗ ಧೈರ್ಯನೇ ಬರಲ್ಲ ಕಬ್ಬಿನ ಹಾಲು ಬೀದಿ ಬದಿದು ಕುಡಿಲಿಕ್ಕೆ, ಯಾಕಂದರೆ ಅಲ್ಲಿ ಅಷ್ಟೊಂದು ನೊಣಗಳಿರ್ತವೆ, ಎಷ್ಟೊಂದು ಎಲ್ಲ ಇದಿರುತ್ತೆ. ಅದನ್ನೆಲ್ಲ ನೋಡಿ ನೀವು ಆ ಥರದ್ದು ಏನೂ ಇಲ್ಲ ನೀಟಾಗಿದೆ ಅಂತಂದರೆ ಅವಾಗ ಅದನ್ನು ಸೇವನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ಅದನ್ನು ನೋಡಬೇಕು. ಆಮೇಲೆ ಇನ್ನೊಂದು ಆದಷ್ಟು ಹೋಟೆಲಲ್ಲಿ ಅವರು ಉಪಯೋಗಿಸಿದಂಥ ನೀರು ಎಂತ ಯಾವ ಥರ ಇದೆ ಅಂತ ನೋಡಬೇಕಾಗತ್ತೆ. ಅದಕ್ಕೆ ಬೇಯಿಸಿದ್ದು ಮತ್ತು ಕುದಿಸಿದಂಥ ಆಹಾರ ಸ್ವಲ್ಪ ಸೇಫ್, ಯಾಕಂದರೆ ಅಲ್ಲಿ ಶಾಖ ಕೊಟ್ಟಿರೋದ್ರಿಂದ ಸೂಕ್ಷ್ಮಜೀವಿಗಳದ್ದು ಅಷ್ಟೊಂದು ತೊಂದರೆ ಆಗಲಿಕ್ಕಿಲ್ಲ. ಬಟ್ ಹಸಿ ಇದು ತಿನ್ನೋದುವಾಗ ಸ್ವಲ್ಪ ಎಚ್ಚರ ವಹಿಸ್ಬೇಕು, ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಈ ಥರದ ಕಾಯಿಲೆಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ನಾವು ಎಚ್ಚರ ವಹಿಸ್ಬೇಕಾಗತ್ತೆ. ಮಳೆಗಾಲದಲ್ಲಿ ಕೂಡ ಅದೇ ರೀತಿ ಕ್ಲೀನಾಗಿರೋ ನೀರನ್ನು ಉಪಯೋಗಿಸಿ ಮಾಡೋದು ಒಳ್ಳೆಯದು.
0: ಅಂದರೆ ಈ ಎಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಿಕೊಂಡು ಬೀದಿ ಬದಿಯಲ್ಲಿ ಯಾವಾಗಾದರೂ ಅಪರೂಪಕ್ಕೊಂದ್ಸತಿ ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ ಅಂತ ತಾವು ಹೇಳ್ತೀರಿ. ಈಗ ನಮ್ಮ ಈ ಒಂದು ಸಮಸ್ಯೆಯಿಂದ ಮುಕ್ತರಾಗಬೇಕು ನಾವಂದರೆ ಆಹಾರದ ತೊಂದರೆ, ಕಲುಷಿತ ಆಹಾರ, ಕಲಬೆರಕೆ ಆಹಾರ, ಇದರಿಂದ ನಾವು ಮುಕ್ತರಾಗಬೇಕು ಅಂತಂದಾಗ ನಾವು ಏನನ್ನು ಪಾಲಿಸಬೇಕು ಅಂತ ಹೇಳ್ತೀರಿ?
1: ಅದೇ ಎಲ್ಲರೂ ಯಾರ್ಯಾರು ಈ ಆಹಾರ ತಯಾರಿಕೆಯಲ್ಲಿ ಇರ್ತಾರಲ್ಲ ಅವರು ಗಮನದಲ್ಲಿಟ್ಕೊಂಡು ನಾನು ಇದನ್ನು ಯಾರು ಸೇವನೆ ಮಾಡ್ತಾರೆ ಅವ್ರಿಗೆ ಯಾವುದು ರೀತಿ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು, ನಾನು ಒಂದು ಉತ್ತಮವಾದ ಒಂದು ಸಾಮಗ್ರಿಗಳನ್ನ ಉಪಯೋಗಿಸ್ಕೋಬೇಕು, ನಾನು ಶುಚಿಯಾಗಿರಬೇಕು, ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ಆಮೇಲೆ ಗ್ರಾಹಕರು ಕೂಡ ಅವರು ಇದೆಲ್ಲ ವಹಿಸಿ ಮಾಡಿದವರು ಇಲ್ಲೋ ಅಂತ ಕೂಡ ಅವರು ನೋಡಿಕೊಂಡು ಅದನ್ನು ಸೇವನೆ ಮಾಡಬೇಕಾಗತ್ತೆ. ಸೊ ಇಬ್ಬರು ಯಾರು ತಯಾರು ಮಾಡ್ತಾರೆ ಗ್ರಾಹಕರು ಇಬ್ಬರು ಒಂದು ಸ್ವಲ್ಪ ಗಮನ ಕೊಟ್ಟು ನಾವು ಸೇವನೆ ಮಾಡ್ತಿರೋವಂಥ ಆಹಾರ ಸುರಕ್ಷಿತವಾಗಿದೆಯೋ ಇಲ್ಲೋ, ಏನು ಇದರಿಂದ ತೊಂದರೆಗಳಾಗೋದಿಲ್ಲೋ ಅಂತ ಒಂಚೂರು ಎಚ್ಚರ ವಹಿಸಿ, ಮೈಂಡ್ಫುಲ್ ಈಟಿಂಗ್ ಅಂತ ನಾವು ಹೇಳ್ತೀವಿ, ಅದನ್ನು ಒಂದು ಸ್ವಲ್ಪ ಅದ್ರ ಬಗ್ಗೆ ಏನು ತಿಂತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂತ ಒಂದು ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ಸೇವನೆ ಮಾಡಿದರೆ ಅನೇಕ ಥರದ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು.
0: ಡಾಕ್ಟರ್ ಹೇಮಲತಾ ಅವರು ತಾವು ಮಾತಾಡ್ತಾ ಮೊದಲು ಒಂದು ಮಾತನ್ನಂದ್ರಿ, ನಮ್ಮ ದೇಶದಲ್ಲಿ ಮಕ್ಕಳು ಬಹಳ ಈ ಪೋಷಕಾಂಶದ ಕೊರತೆಯಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಒಂದು ಈ ಕುಪೋಷಣದಿಂದ ಬೇರೆ ಬೇರೆ ರೋಗ ರುಜಿನಗಳು ಕೂಡ ಕಾಡ್ತಾ ಇವೆ ಅಂತ. ಈ ಮಕ್ಕಳಿಗೆ ಪೋಷಕಾಂಶ ಆಹಾರವನ್ನ ಕೊಡಬೇಕು ಅಂದ್ರೆ ಯಾವ ರೀತಿಯ ಆಹಾರ ಮಕ್ಕಳಿಗೆ ನೀಡಬೇಕು ಅಂತ ಹೇಳ್ತೀರಿ?
1: ಮಕ್ಕಳಿಗೆ ನಾವು ಅದೇ ಫಸ್ಟ್ ಸುರಕ್ಷಿತವಲ್ಲದ ಆಹಾರಗಳು ಏನಿರ್ತವೆ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗೋದು, ಅವ್ರಿಗಿನ್ನೂ ಇಮ್ಯುನಿಟಿ ಅಷ್ಟೊಂದು ಬಂದಿರೋದಿಲ್ಲ, ಹಂಗಾಗಿ ಅವರು ತುಂಬ ತೊಂದರೆಗಳಿಗೆ ಒಳಗಾಗ್ತಾರೆ. ಅದಕ್ಕೆ ಅವ್ರಿಗೆ ಏಜ್ ಗ್ರೂಪ್ ಪ್ರಕಾರ ಅವ್ರವ್ರಿಗೆ ಎಷ್ಟು ಪೋಷಕಾಂಶಗಳು ಬೇಕಾಗುತ್ತೆ ಅನ್ನೋದು ನೋಡಿಕೊಂಡು ಆದಷ್ಟು ನಾವು ಇನ್ನೊಂದು ಏನು ಹೇಳ್ತೀವಿ, ಎಳೆ ಮಕ್ಕಳಿಗೆ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ನಾವು ಮನೆಯಲ್ಲೇ ಆದಷ್ಟು ತಯಾರಿಸಿದಂಥ ಆಹಾರಗಳನ್ನ ಕೊಡಬೇಕು. ಅವ್ರು ಬೇರೆ ಬೇರೆ ಆಹಾರಗಳ ರುಚಿ ಬೆಳೆಸ್ಕೊಳ್ಳೋದಲ್ಲದೆ ನಮ್ಗಳಿಗೆ ತಾಯಂದಿರಿಗೂ ಕೂಡ ಒಂದು ನಂಬಿಕೆ ಇರುತ್ತೆ, ನಾನೇ ಮಾಡಿದ್ದ ಆಹಾರ ನನ್ನ ಮಗುಗೆ ಕೊಡ್ತಾ ಇದ್ದೀನಿ ಅದು ಸುರಕ್ಷಿತವಾಗಿದೆ ಅಂತಂದು. ಆಮೇಲೆ ಇನ್ನು

0: ಒಂದೇನಂದ್ರೆ ಆ ಮಕ್ಕಳಿಗೆ ಎಷ್ಟು ಅವು ತಿನ್ನೋದು ಸ್ವಲ್ಪ, ಅದಕ್ಕೆ ಆದಷ್ಟು ಅವರಿಗೆ ಪೋಷಕಾಂಶಗಳು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ವಿವಿಧ ಬಗೆಯ ಆಹಾರಗಳನ್ನ ಕೊಡ್ತಾ ಹೋಗಬೇಕು. ಅವಾಗೆ ಆಹಾರ ಪದ್ಧತಿಯನ್ನು ಬೆಳೆಸ್ಕೊಳ್ತಾರೆ. ದೊಡ್ಡವರ ಅದೇನು 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತಾರಲ್ಲ, ಹಂಗೆ ಈ ಆಹಾರ ಪದ್ಧತಿ ಕೂಡ ಅದೇ ರೀತಿಯಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ ಮಕ್ಕಳಲ್ಲಿ. ನಾವು ಆದಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಎಲ್ಲ ಥರದ ಆಹಾರದ ರುಚಿಗಳನ್ನ ತೋರಿಸಿದ್ರೆ ಅವರು ಅವಾಗ ರಿಜೆಕ್ಟ್ ಮಾಡಲ್ಲ. ದೊಡ್ಡವರಾದ್ಮೇಲೆ ನನಗೆ ಇದು ಸೇರಂಗಿಲ್ಲ ಅದು ಸೇರಂಗಿಲ್ಲ ಅನ್ನೋದೆಲ್ಲ ಅವ್ರಿಗೆ ಅಷ್ಟಿರೋದಿಲ್ಲ. ಸೊ ಅದಕ್ಕೆ ನಾವು ಆದಷ್ಟು ಮನೆಯಲ್ಲೇ ಮಾಡಿದಂಥ ಆಹಾರಗಳನ್ನ ಕೊಡಬೇಕು ಅಂತ ಹೇಳ್ತೀವಿ. ಆಮೇಲೆ ಈ ಮಾಲ್ ನ್ಯೂಟ್ರಿಷನ್ ತಡೆಗಟ್ಟಬೇಕು ಅಂತಂದರೆ ತಾಯಂದಿರಿಗೂ ಸ್ವಲ್ಪ ಗೊತ್ತಿರಬೇಕು ಮಕ್ಕಳಿಗೆ ಏನೇನು ಬೇಕು, ಎಳೆ ಮಗುಗೆ ಎಷ್ಟು ಬೇಕು. ಎಳೆ ಮಗುಗೆ ನಾನು ಕೊಡು ಆಹಾರ ಕೊಡು ಅಂತಂದರೆ ಅವ್ರಿಗೆ ರೊಟ್ಟಿ ಕೊಡೋಕ್ಕಾಗಲ್ಲ, ಅವ್ರಿಗೆ ಜೀರ್ಣಶಕ್ತಿ ಅದು ಇರೋದಿಲ್ಲ. ಸೊ ಹಾಗಾಗಿ ಮೆತ್ತಗಿನ ಆಹಾರ ಕೊಡಬೇಕಾಗುತ್ತೆ, ಅದು ಹೊಟ್ಟೆಗೆ ಜೀರ್ಣ ಆಗುವಂಥ ಆಹಾರಗಳನ್ನ ಕೊಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಕಳು ಈಗ ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅವ್ರಿಗೆ ಆಟದ ಮೇಲೆ ಜ್ಞಾನ ಜಾಸ್ತಿ ಇರುತ್ತೆ, ಅವ್ರು ತಕ್ಷಣ ತಿಂದು ಓಡಿ ಹೋಗಬೇಕು ಆ ಥರದ ಆಹಾರಗಳನ್ನೇ ಬಯಸ್ತಾರೆ. ಅಲ್ಲಿ ಕೂಡ ನೀವು ಆದಷ್ಟು ಅವ್ರಿಗೆ ಎಲ್ಲ ಥರದ ಪೋಷಕಾಂಶದಂಥ ಆಹಾರಗಳನ್ನ ಕೊಡಬೇಕಾಗತ್ತೆ. ಅವ್ರಿಗೆ ಸೊಪ್ಪು ತರಕಾರಿಗಳು ಹಣ್ಣು ಈ ಥರದ್ದೆಲ್ಲನೂ ಅವ್ರಿಗೆ ಸೇರಿಸಿ ಒಂದೇನೋ ಒಂದು ಕ್ರಿಯೇಟಿವ್ ಆಗಿ ಅಮ್ಮಂದಿರೇ ಮಾಡಿ ತಕ್ಷಣ ತಿನ್ನೋ ಹಂಗೆ ಮಾಡಿ ಅವರಿಗೆ ಕೊಡಬೇಕಾಗತ್ತೆ. ಡಬ್ಬಿಗಳಲ್ಲಿ ಕೂಡ ಈಗ ಚಿಪ್ಸು ಅಥವಾ ಬ್ರೆಡ್ಡು ಈ ಥರದ್ದೆಲ್ಲ ಏನು ರಿಫೈನ್ಡ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕಮ್ಮಿ ಮಾಡಿ ಆದಷ್ಟು ಈ ತರಕಾರಿ ಹಣ್ಣು ಕಾಳುಗಳು ಈ ಥರದ್ದೆಲ್ಲ ಕೊಡೋದು ಒಳ್ಳೆಯದು. ಅದಕ್ಕೆ ತಾಯಂದಿರಿಗೂ ಕೂಡ ಗೊತ್ತಿರಬೇಕು ಮಕ್ಕಳಿಗೆ ಏನು ಎಲ್ಲ ಬೇಕಾಗತ್ತೆ ಅಂತ, ಅಲ್ಲೂ ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತೆ.
1: ಈಗ ಸುರಕ್ಷಿತ ಆಹಾರವನ್ನು ಪಡೆಯೋದು ಎಲ್ಲರ ಹಕ್ಕು ಎಲ್ಲರ ಜವಾಬ್ದಾರಿ. ಈ ಸಂದರ್ಭದಲ್ಲಿ ತಾವು ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಸುರಕ್ಷಿತ ಆಹಾರ ಆರೋಗ್ಯಕರ ಜೀವನದ ಆಧಾರ. ಸ್ವಚ್ಛತೆ ಮತ್ತು ಸರಿಯಾಗಿ ಸಂಗ್ರಹಣೆ ಮಾಡಿ ಆಮೇಲೆ ಮತ್ತೆ ಜಾಗರೂಕ ಆಹಾರ ಆಯ್ಕೆಗಳಿಂದ ನಾವು ಅನೇಕ ರೋಗಗಳನ್ನ ತಡೆಗಟ್ಟಬಹುದಾಗಿದೆ. ಸೊ ಅದಕ್ಕೆ ಎಲ್ಲರದು ಜವಾಬ್ದಾರಿ, ಬರೀ ಅಡಿಗೆ ಮಾಡೋರ್ದಷ್ಟೇ ಅಲ್ಲ ಅದನ್ನ ಸರಿಯಾಗಿ ಮಾಡ್ತಾ ಇದಾರೋ ಇಲ್ಲ ಅಂತ ನೋಡೋದು ಕೂಡ ಗ್ರಾಹಕರು ಕೂಡ ನೋಡಬೇಕು. ಆಮೇಲೆ ತಿಳಿಸ್ಬೇಕು ಅವರಿಗೆ, ನಾನು ಅದನ್ನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ಬೇಕಾಗುತ್ತೆ. ಎಷ್ಟೋ ಸಲ ಏನಾಗುತ್ತೆ, ನಾವು ಪ್ಯಾಕೆಟ್ ತಗೊಂಡಿರ್ತೀವಿ ಅಥವಾ ಏನೋ ಒಂದು ಆಹಾರ ಕೊಂಡ್ಕೊಂಡಿರ್ತೀವಿ, ಅವರಿಗೆ ನಾವು ಹೇಳೋದೇ ಇಲ್ಲ. ಈಗ ಸಿಂಪಲ್ ಆಗಿ ನಿಮಗೆ ಒಂದು ಎಲ್ಲ ಕಡೆ ನಾವು ನೋಡ್ತಿರ್ತೀವಿ, ಈಗ ಇಲ್ಲಿ ಧಾರವಾಡಲ್ಲೆಲ್ಲ ಗಿರ್ಮಿಟ್ಟು ಮತ್ತೆ ಬಜ್ಜಿ ಇಂಥದ್ದೆಲ್ಲ ತಿನ್ನೋದು, ಅವ್ರು ಏನ್ ಮಾಡ್ತಾರೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕಟ್ಟಿ ಕೊಡ್ತಾರೆ.
1: ಹೌದು,
0: ಆ ನ್ಯೂಸ್ ಪೇಪರ್ ಅಲ್ಲಿ ಆ ಇಂಕ್ ಇಷ್ಟೊಂದು ಲೆಡ್ ಎಲ್ಲ ಇರುತ್ತೆ ಅದರಲ್ಲಿ, ಅದು ಗೊತ್ತಿದೆ FSSAI ಪ್ರಕಾರ ಅದಕ್ಕೆ ಆ ತರ ಪ್ಯಾಕಿಂಗ್ ಮಾಡೋ ಹಂಗಿಲ್ಲ, ಅದಕ್ಕೆ ಪನಿಷ್ಮೆಂಟ್ ಇದೆ ಅಂತ. ನಾವು ಕೂಡ ಅದನ್ನ ತಗೊಂಡು ನಾವು ಅವ್ರಿಗೆ ಹೇಳೋದೇ ಇಲ್ಲ, ನೀವು ಪೇಪರ್ ಅಲ್ಲಿ ಕಟ್ಕೊಡ್ತಾ ಇದೆ ಅಂತ, ಸುಮ್ಮನೆ ಚೆನ್ನಾಗಿ ಬಾಯಿ ರುಚಿ ಇದೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ಅಂತ ಪೇಪರ್ನಲ್ಲೇ ತಿಂದ್ಬಿಟ್ಟು ಬರ್ತೀವಿ. ಸೊ ಅದು ಏನು ನಾನು ಹೇಳ್ಬೇಕನ್ನೋದಂದ್ರೆ ಎಲ್ಲರೂ ಕೂಡ ಇವನ್ ಮಾಡೋರಿಗೆ ಗೊತ್ತಿರ್ಲಿಕ್ಕಿಲ್ಲ ನನಗೆ ಅದು ಆ ಥರ ಯೂಸ್ ಮಾಡಬಾರ್ದು ಅಂತ, ಬಟ್ ನಾವು ತಗೊಳ್ಳೋರು ಅದನ್ನು ಗೊತ್ತಿದ್ದವರು ನಾವು ಅವ್ರಿಗೆ ಹೇಳಬೇಕು ಇಲ್ಲ ಈ ಥರದ್ದು ಮಾಡಿದರೆ ಈ ಥರ ತಪ್ಪಾಗತ್ತೆ ಆರೋಗ್ಯ ಕೆಡತ್ತೆ ಅಂತಂದು. ಸೊ ಎಲ್ಲರೂ ಅದನ್ನು ಗಮನದಲ್ಲಿಟ್ಕೊ ಎಲ್ಲರದ್ದು ಜವಾಬ್ದಾರಿ ಅದು, ನಾವು ಸುರಕ್ಷಿತ ಆಹಾರವನ್ನು ಎಲ್ಲರಿಗೂ ಒದಗಿಸುವಂಥದ್ದು. ಆಮೇಲೆ ಎಲ್ಲರೂ ನಮ್ಮ ಕುಟುಂಬ ಆರೋಗ್ಯವಾಗಿರಬೇಕು, ನಮ್ಮ ಸಮಾಜ ಆರೋಗ್ಯವಾಗಿರಬೇಕು ಅಂತಂದರೆ ಎಲ್ಲರೂ ಜವಾಬ್ದಾರಿಯಿಂದ ನಾವು ಆಹಾರ ಸೇವನೆಯನ್ನು ಮಾಡಬೇಕು, ಸುರಕ್ಷಿತವಾಗಿ ಇಡಬೇಕು ಅನ್ನೋದು.
1: ಅಂದರೆ ಸಂಕ್ಷಿಪ್ತವಾಗಿ ನೀವು ಸುರಕ್ಷಿತ ಆಹಾರ ಸೇವನೆಯಿಂದ ಆರೋಗ್ಯ ಕುಟುಂಬವನ್ನು ಹೊಂದಬಹುದು, ಆರೋಗ್ಯ ಕುಟುಂಬದಿಂದ ಸಮೃದ್ಧ ಸಮಾಜ, ಸಮೃದ್ಧ ಸಮಾಜದಿಂದ ಉತ್ತಮ ರಾಜ್ಯ ದೇಶ ಹೀಗೆ ಕಟ್ತಾ ಹೋಗಬಹುದು ಅಂತ ತಾವು ಹೇಳ್ತೀರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಾವು ಈ ಸುರಕ್ಷಿತ ಆಹಾರವನ್ನೇ ನೀಡ್ತಾ ಬಂದರೆ ಅವರು ನಮ್ಮ ರಾಷ್ಟ್ರದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮುತ್ತಾರೆ ಅನ್ನೋ ಮಾತು ಕೂಡ ಸತ್ಯವಾದದ್ದು. ಧನ್ಯವಾದಗಳು ಡಾಕ್ಟರ್ ಹೇಮಲತಾ ಎಸ್ ಅವರೇ. ಈ ಆಹಾರ ಸುರಕ್ಷತೆಯ ಮಹತ್ವ ಏನು, ಆಹಾರ ಸುರಕ್ಷತೆಯ ಅಗತ್ಯತೆ ಇವತ್ತು ಎಷ್ಟಿದೆ, ಹೇಗೆ ನಾವು ಆಹಾರವನ್ನ ಸುಲಭವಾಗಿ ಮನೆಯಲ್ಲಿ ಸುರಕ್ಷತೆಯಿಂದ ಸೇವಿಸಬಹುದು ಅನ್ನುವ ಉತ್ತಮ ಅಂಶಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್.
1: ಮತ್ತೆ ಬರುವ ಬುಧವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
2: ಆ
3: ಆಹಾರ

ಸುರಕ್ಷತೆಯ ಅಗತ್ಯ ಮತ್ತು ಮಹತ್ವ ಈ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣಾ ತಂತ್ರಜ್ಞಾನ ವಿಭಾಗದ ಪ್ರಾಚಾರ್ಯರು ಹಾಗೂ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಹೇಮಲತಾ ಎಸ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

ಆಕಾಶವಾಣಿ ಧಾರವಾಡ ಸಮಯ ಸರಿಯಾಗಿ 8:30:12. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಆರಂಭದಲ್ಲಿ ಕೇಳೋಣ ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಮಿಸ್ಟರ್ ಇಂಡಿಯಾ ಚಿತ್ರದ ಗೀತೆಯನ್ನು.

ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836.

0: ಗಮನಿಸಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಇನ್ನು ಮುಂದೆ ಕೇಳೋಣ. ಜೈ ಜಗದೀಶ್ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಅಭಿಜಿತ್, ಹರಿಹರನ್, ಕೆಕೆ ಹಾಗೂ ಅಲ್ಕಾ ಯಾಜ್ಞಿಕ್.

ಇದುವರೆಗೆ ಹಿಂದಿ ಚಿತ್ರಕಥೆಗಳ ಕಾರ್ಯಕ್ರಮ ಪುಷ್ಪಹಾರ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: समाचार दिल्ली।
1: ये समाचार आकाशवाणी से प्रसारित किए जा रहे हैं।

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಓದುತ್ತಿರುವವರು ಲಿಂಗಾನಂದ ವಿಷಯ ಬಡವರ ಸಬಲೀಕರಣ ಒಂದು ದಶಕದ ಒಳಗೊಳ್ಳುವಿಕೆಯ ಪರಿವರ್ತನೆ ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಕಳೆದ ಒಂದು ದಶಕದಲ್ಲಿ ಭಾರತವು ಬಡತನ ನಿರ್ಮೂಲನೆ ಸಾಮಾಜಿಕ ರಕ್ಷಣೆ ಮತ್ತು ಕಲ್ಯಾಣ ವಿತರಣೆಯಲ್ಲಿ ಗಮನಾರ್ಹ ಪರಿವರ್ತನೆಗೆ ಸಾಕ್ಷಿಯಾಗಿದೆ ಸಾರ್ವಜನಿಕ ನೀತಿಯು ಒಳಗೊಳ್ಳುವಿಕೆ ಪ್ರವೇಶ ಸಾಧ್ಯತೆ ಮತ್ತು ಕೊನೆಯ ಹಂತದ ತಲುಪುವಿಕೆಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಇದು ಆರ್ಥಿಕ ಬೆಳವಣಿಗೆಯ ಲಾಭಗಳು ಎಲ್ಲರಿಗೂ ಹಂಚಿಕೆಯಾಗುವುದನ್ನು ಖಚಿತಪಡಿಸಿದೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸುಸ್ಥಿರ ಸಾರ್ವಜನಿಕ ಮಧ್ಯಸ್ಥಿಕೆಗಳು ಅಗತ್ಯ ಸೇವೆಗಳ ಲಭ್ಯತೆಯನ್ನು ವಿಸ್ತರಿಸಿದ್ದು ಹಿಂದುಳಿದ ಕುಟುಂಬಗಳಲ್ಲಿನ ಅಭಾವವನ್ನು ಕಡಿಮೆ ಮಾಡಿವೆ ವಿಸ್ತೃತ ಕಲ್ಯಾಣ ವಿತರಣೆ ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಮೂಲಕ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ ಗ್ರಾಮಗಳಲ್ಲಿ ನೀರಿನ ಸಂಪರ್ಕವು 2019ರಲ್ಲಿ 3.23 ಕೋಟಿ ಕುಟುಂಬಗಳಿಂದ ಮೇ 2026ರ ವೇಳೆಗೆ 15.84 ಕೋಟಿ ಕುಟುಂಬಗಳಿಗೆ ಏರಿಕೆಯಾಗಿದೆ 12.11 ಕೋಟಿಗೂ ಹೆಚ್ಚು ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು ಗ್ರಾಮೀಣ ನೈರ್ಮಲ್ಯ ವ್ಯಾಪ್ತಿಯನ್ನು 2014ರ ಶೇಕಡ 39ರಿಂದ ಸಾರ್ವತ್ರಿಕ ವ್ಯಾಪ್ತಿಗೆ ಏರಿಸಲಾಗಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಿದ್ದು ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಿದೆ ಮತ್ತು ಮನೆಯೊಳಗಿನ ಮಾಲಿನ್ಯವನ್ನು ಕಡಿಮೆ ಮಾಡಿದೆ ಆಯುಷ್ಮಾನ್ ಭಾರತ್ 43.93 ಕೋಟಿ ಆರೋಗ್ಯ ಕಾರ್ಡುಗಳನ್ನು ವಿತರಿಸಿದ್ದು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ವಿಸ್ತರಿಸಿದೆ 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಖಚಿತಪಡಿಸಿದ್ದು ರಾಷ್ಟವ್ಯಾಪಿ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಬಲಪಡಿಸಿದೆ ಮಹಿಳಾ ಪ್ರಾಥಮಿಕ ಶಾಲಾ ಶಿಕ್ಷಣ ತೊರೆದವರ ಪ್ರಮಾಣ 2013-14ರಲ್ಲಿ ಶೇಕಡ 4.6ರಿಂದ 2024-25ರಲ್ಲಿ ಶೇಕಡ 0.3ಕ್ಕೆ ತೀವ್ರವಾಗಿ ಇಳಿಕೆಯಾಗಿದೆ ಡಿಜಿಟಲ್ ಆಡಳಿತ ಸುಧಾರಣೆಗಳು ಆಧಾರ್ ಆಧಾರಿತ ಪಡಿತರ ವಿತರಣೆಯನ್ನು ಸಕ್ರಿಯಗೊಳಿಸಿವೆ ಗುರಿ ಆಧಾರಿತ ನೀರು ನೈರ್ಮಲ್ಯ ಮತ್ತು ಜೀವನೋಪಾಯದ ಮಧ್ಯಸ್ಥಿಕೆಗಳ ಮೂಲಕ ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಲ್ಯಾಣ ವಿತರಣೆಯನ್ನು ಸಹ ವಿಸ್ತರಿಸಲಾಗಿದೆ ಗಮನಾರ್ಹವಾಗಿ ಸರಾಸರಿ ಹಣದುಬ್ಬರವು 2004ರಿಂದ 2014ರ ಅವಧಿಯಲ್ಲಿ ಶೇಕಡ 8.1 ಇದ್ದದ್ದು 2014ರಿಂದ 2025ರ ಅವಧಿಯಲ್ಲಿ ಶೇಕಡ 5.1ಕ್ಕೆ ಇಳಿಕೆಯಾಗಿದೆ ಇದು ಹೆಚ್ಚಿನ ಬೆಲೆ ಸ್ಥಿರತೆಗೆ ಮತ್ತು ಕುಟುಂಬಗಳ ಕೊಳ್ಳುವ ಶಕ್ತಿಯ ಸುಧಾರಣೆಗೆ ಕೊಡುಗೆ ನೀಡಿದೆ ಅದೇ ಸಮಯದಲ್ಲಿ ಭಾರತದಲ್ಲಿ ಬಹು ಆಯಾಮದ ಬಡತನ 2013-14ರಲ್ಲಿ ಶೇಕಡ 29.17 ಇದ್ದದ್ದು 2022-23ರಲ್ಲಿ ಶೇಕಡ 11.28ಕ್ಕೆ ತೀವ್ರವಾಗಿ ಇಳಿಕೆ ಕಂಡಿದೆ ಇದು 17.89 ಶೇಕಡವಾರು ಅಂಶಗಳ ಕಡಿತವನ್ನು ಪ್ರತಿಬಿಂಬಿಸುತ್ತದೆ ಈ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ ಈ ಪ್ರಗತಿಯು ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಬೃಹತ್ ವಿಸ್ತರಣೆಯಿಂದ ಚಾಲಿತವಾಗಿದೆ ಪ್ರಮುಖ ಮಧ್ಯಸ್ಥಿಕೆಗಳಲ್ಲಿ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆ ಆಹಾರ ಭದ್ರತೆ ವಸತಿ ಜೀವನೋಪಾಯದ ಬೆಂಬಲ ಮತ್ತು ಡಿಜಿಟಲ್ ಆಡಳಿತ ಸುಧಾರಣೆಗಳು ಸೇರಿವೆ ಸುಧಾರಿತ ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸಿವೆ ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಲಕ್ಷಾಂತರ ಬಡ ಕುಟುಂಬಗಳ ಜೀವನ ಮಟ್ಟವನ್ನು ಹೆಚ್ಚಿಸಿವೆ ಸರ್ಕಾರದ ಮಧ್ಯಸ್ಥಿಕೆಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ನೀರಿನ ಸಂಪರ್ಕ ನೈರ್ಮಲ್ಯ ವ್ಯಾಪ್ತಿ ಎಲ್ಪಿಜಿ ಲಭ್ಯತೆ ಮತ್ತು ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸಿವೆ ಈ ಪ್ರಯತ್ನಗಳು ಸುಧಾರಿತ ಜೀವನಮಟ್ಟ ಮಾನವ ಅಭಿವೃದ್ಧಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೇವಾ ವಿತರಣೆಯ ಕಡೆಗಿನ ವಿಶಾಲ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಕಳೆದ ಒಂದು ದಶಕದಲ್ಲಿ ಸ್ವಚ್ಛ ಇಂಧನ ಸುರಕ್ಷಿತ ಕುಡಿಯುವ ನೀರು ಮತ್ತು ಸುಧಾರಿತ ನೈರ್ಮಲ್ಯಕ್ಕೆ ಪ್ರವೇಶವು ಭಾರತದ ಕಲ್ಯಾಣ ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯತಂತ್ರದ ಕೇಂದ್ರ ಸ್ತಂಭವಾಗಿ ಹೊರಹೊಮ್ಮಿದೆ ಬೃಹತ್ ಪ್ರಮಾಣದ ಮಧ್ಯಸ್ಥಿಕೆಗಳು ಜೀವನ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಿವೆ ಮತ್ತು ಆರೋಗ್ಯದ ದುರ್ಬಲತೆಗಳನ್ನು ಕಡಿಮೆ ಮಾಡಿದೆ ಇದು ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮಾನವ ಘನತೆಯನ್ನು ಬಲಪಡಿಸಿದೆ 2019ರಲ್ಲಿ ಪ್ರಾರಂಭಿಸಲಾದ ಜಲಜೀವನ್ ಮಿಷನ್ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಒಂದು ಪರಿವರ್ತನಾಶೀಲ ಮೂಲಸೌಕರ್ಯ ಉಪಕ್ರಮವಾಗಿದೆ ಗ್ರಾಮೀಣ ಮಹಿಳೆಯರು ನೀರನ್ನು ಹೊತ್ತು ತರುವ ದೀರ್ಘಕಾಲದ ಹೊರೆಯನ್ನು ಕಡಿಮೆ ಮಾಡಲು ಈ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು ಈ ಕಾರ್ಯಕ್ರಮವು ಗ್ರಾಮೀಣ ಜನಸಂಖ್ಯೆಯ ಆರೋಗ್ಯ ಶೈಕ್ಷಣಿಕ ಸಾಧನೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಪ್ರಗತಿಯನ್ನು ಸುಗಮಗೊಳಿಸುತ್ತದೆ ಇದರ ಕಾರ್ಯತಂತ್ರದ ಆದ್ಯತೆಯನ್ನು ಪ್ರತಿಬಿಂಬಿಸುವಂತೆ ಹಣಕಾಸಿನ ಹಂಚಿಕೆಯು 2020-21 ಮತ್ತು 2026-27ರ ನಡುವೆ ಸುಮಾರು ಶೇಕಡ 488ರಷ್ಟು ಹೆಚ್ಚಾಗಿ 67,670 ಕೋಟಿ ರೂಪಾಯಿಗಳನ್ನು ತಲುಪಿದೆ ಆಗಸ್ಟ್ 2019 ಕೋಟಿ ಇದ್ದ ಮನೆಯ ನಲ್ಲಿ ನೀರಿನ ಸಂಪರ್ಕ ಮೇ

2026ರ ವೇಳೆಗೆ 15.84 ಕೋಟಿಗೆ ಏರಿದೆ. ಇದು ಒಟ್ಟು 19.35 ಕೋಟಿ ಕುಟುಂಬಗಳಲ್ಲಿ ಶೇಕಡಾ 81.87ರಷ್ಟು ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಇದಲ್ಲದೆ ಹರ್ ಘರ್ ಜಲ್ ಅಭಿಯಾನದಡಿ 2.77 ಲಕ್ಷ ಗ್ರಾಮಗಳು 100% ನಲ್ಲಿ ನೀರಿನ ಸಂಪರ್ಕವನ್ನು ಸಾಧಿಸಿವೆ. ಇದಲ್ಲದೆ ಈ ಉಪಕ್ರಮವು ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿನ ಗುರಿ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ ಅಭಿವೃದ್ಧಿಯ ಅಸಮಾನತೆಗಳನ್ನು ನಿವಾರಿಸಿದೆ. ಆಕಾಂಕ್ಷಾ ಜಿಲ್ಲೆಗಳಲ್ಲಿ ಮನೆಯ ನಲ್ಲಿ ನೀರಿನ ಸಂಪರ್ಕವು ಆಗಸ್ಟ್ 2019ರಲ್ಲಿ 23.62 ಲಕ್ಷ ಇದ್ದದ್ದು ಮೇ 2026ರ ವೇಳೆಗೆ 2.20 ಕೋಟಿಗೆ ಏರಿದೆ. ಅದೇ ರೀತಿ ಆಕಾಂಕ್ಷಾ ಬ್ಲಾಕ್ಗಳಲ್ಲಿ ಮೇ 2026ರ ವೇಳೆಗೆ 1.11 ಕೋಟಿ ಕುಟುಂಬಗಳು ನಲ್ಲಿ ನೀರಿನ ಸಂಪರ್ಕವನ್ನು ಪಡೆದಿವೆ. ಈ ವ್ಯವಸ್ಥಿತ ವಿಸ್ತರಣೆಯು ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಮೀಣ ಘನತೆಯನ್ನು ಹೆಚ್ಚಿಸುವ ಬಲವಾದ ಬದ್ದತೆಯನ್ನು ಉಲ್ಲೇಖಿಸುತ್ತದೆ. ಜಲಜೀವನ್ ಮಿಷನ್ನ ಕಾರ್ಯಾಚರಣೆಯ ಮಾರ್ಗಸೂಚಿಗಳು ಹರ್ ಘರ್ ಜಲ್ ಚೌಕಟ್ಟಿನ ಅಡಿಯಲ್ಲಿ ಗ್ರಾಮಗಳಿಗೆ ಪ್ರಮಾಣೀಕರಣದ ಅವಶ್ಯಕತೆಗಳನ್ನು ನಿರ್ದಿಷ್ಟಪಡಿಸುತ್ತವೆ. ಈ ಸಾಂಸ್ಥಿಕ ಗಮನವು ಕುಡಿಯುವ ನೀರಿನ ಲಭ್ಯತೆಯ ಗಮನಾರ್ಹ ವಿಸ್ತರಣೆಗೆ ಕಾರಣವಾಗಿದೆ. ಪ್ರಮುಖ ಸಮುದಾಯ ಸಂಸ್ಥೆಗಳು ಮತ್ತು ಕುಟುಂಬಗಳಾದ್ಯಂತ ನಲ್ಲಿ ನೀರಿನ ಪ್ರವೇಶದ ಸಮಗ್ರ ಪೂರ್ಣತ್ವವನ್ನು ಸಾಧಿಸಿದ ನಂತರವೇ ಗ್ರಾಮವನ್ನು ಪ್ರಮಾಣೀಕರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಲ್ಲಿ ನೀರಿನ ಸಂಪರ್ಕ ಹೊಂದಿರುವ ಶಾಲೆಗಳ ಸಂಖ್ಯೆಯು ಆಗಸ್ಟ್ 2019ರಲ್ಲಿ 29,711 ಇದ್ದದ್ದು ಮೇ 2026ರ ವೇಳೆಗೆ 9.23 ಲಕ್ಷಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ವ್ಯಾಪ್ತಿ 15,464ರಿಂದ 9.66 ಲಕ್ಷಕ್ಕೆ ಏರಿಕೆ ಕಂಡಿದೆ. ಇದಲ್ಲದೆ ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ 3.93 ಲಕ್ಷ ಸಂಸ್ಥೆಗಳನ್ನು ತಲುಪಿದ್ದು ಇಂತಹ ಸೌಲಭ್ಯಗಳ ಪೈಕಿ 77.27% ಒಳಗೊಂಡಿದೆ. ಶುದ್ದ ಕುಡಿಯುವ ನೀರಿನ ಲಭ್ಯತೆಯು ನೀರಿನಿಂದ ಹರಡುವ ರೋಗಗಳನ್ನು ಕಡಿಮೆ ಮಾಡಿದೆ, ನೈರ್ಮಲ್ಯವನ್ನು ಬಲಪಡಿಸಿದೆ ಮತ್ತು ವಿಶೇಷವಾಗಿ ಮಕ್ಕಳು ಹಾಗೂ ಹದಿಹರೆಯದ ಬಾಲಕಿಯರಿಗೆ ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಬೆಂಬಲಿಸಿದೆ. ಸ್ವಚ್ಛ ಭಾರತ ಮಿಷನ್ ನಗರ 2014ರಲ್ಲಿ ಉದ್ಘಾಟಿಸಲ್ಪಟ್ಟಿದ್ದು ಇದು ಭೌತಿಕ ಮೂಲಸೌಕರ್ಯ ಮತ್ತು ನಡವಳಿಕೆಯ ಬದಲಾವಣೆ ಎರಡನ್ನೂ ಗುರಿಯಾಗಿಸಿಕೊಂಡಿರುವ ಬಹುಮುಖಿ ಕಾರ್ಯತಂತ್ರವಾಗಿದೆ. ಬಯಲು ಶೌಚ ಮತ್ತು ಮಲಹೊರುವ ಪದ್ದತಿಯನ್ನು ನಿರ್ಮೂಲನೆ ಮಾಡುವುದರ ಜೊತೆಗೆ ಕಳಪೆ ಗುಣಮಟ್ಟದ ನೈರ್ಮಲ್ಯ ಸೌಲಭ್ಯಗಳನ್ನು ಪರಿವರ್ತಿಸುವುದು ಮತ್ತು ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುವುದಕ್ಕೆ ಈ ಉಪಕ್ರಮವು ಆದ್ಯತೆ ನೀಡುತ್ತದೆ. ಈ ಪ್ರಮುಖ ಆಂದೋಲನ ಸಾಮಾಜಿಕ ರೂಢಿಗಳನ್ನು ಮೂಲಭೂತವಾಗಿ ಬದಲಾಯಿಸಿದೆ ಮತ್ತು ನೈರ್ಮಲ್ಯ ಮೂಲಸೌಕರ್ಯಕ್ಕಾಗಿ ಬೇಡಿಕೆಯನ್ನು ಹಾಗೂ ಬಳಕೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಒಡಿಎಫ್ ಎಂದರೆ ಬಯಲು ಶೌಚ ಮುಕ್ತ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ಯಾರೂ ಬಯಲಿನಲ್ಲಿ ಮಲವಿಸರ್ಜನೆ ಮಾಡುವುದಿಲ್ಲ ಮತ್ತು ಪ್ರತಿಯೊಬ್ಬರೂ ಶೌಚಾಲಯಗಳನ್ನು ಬಳಸುತ್ತಾರೆ. ಒಡಿಎಫ್ ಪ್ಲಸ್ ಎಂದರೆ ಆ ಪ್ರದೇಶ ಕೇವಲ ಬಯಲು ಶೌಚ ಮುಕ್ತವಾಗಿರುವುದು ಮಾತ್ರವಲ್ಲದೆ ಅಲ್ಲಿ ಪರಿಣಾಮಕಾರಿಯಾದ ಘನ ಮತ್ತು ದ್ರವ್ಯ ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯೂ ಇರುತ್ತದೆ. ಇದರ ಪರಿಣಾಮವಾಗಿ ಆ ಪ್ರದೇಶದಲ್ಲಿ ಒಟ್ಟಾರೆ ಸ್ವಚ್ಛತೆಯು ಕಣ್ಣಿಗೆ ಕಾಣುವ ಮಟ್ಟದಲ್ಲಿರುತ್ತದೆ. ಮುಂದಿನ ಹಂತವಾಗಿ ಒಡಿಎಫ್ ಪ್ಲಸ್ ಪ್ಲಸ್ ಎಂದರೆ ಆ ಪ್ರದೇಶದಲ್ಲಿರುವ ಎಲ್ಲ ಶೌಚಾಲಯಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಮತ್ತು ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿರುತ್ತದೆ. ಅಷ್ಟೇ ಅಲ್ಲದೆ ಆ ಪ್ರದೇಶದಲ್ಲಿನ ಮಲದ ಕೆಸರು ಮತ್ತು ಒಳಚರಂಡಿ ನೀರನ್ನು ನೇರವಾಗಿ ಚರಂಡಿಗಳಿಗೆ ಅಥವಾ ಜಲಮೂಲಗಳಿಗೆ ಬಿಡುವ ಬದಲಿಗೆ ಸುರಕ್ಷಿತವಾಗಿ ಸಂಸ್ಕರಿಸಲಾಗುತ್ತದೆ. 2014ಕ್ಕಿಂತ ಮೊದಲು ಗ್ರಾಮೀಣ ಭಾರತದಲ್ಲಿ ಸುಮಾರು 55 ಕೋಟಿ ಜನರಿಗೆ ಸೂಕ್ತ ನೈರ್ಮಲ್ಯ ಸೌಲಭ್ಯಗಳ ಕೊರತೆ ಇತ್ತು. ಇದು ಗಂಭೀರ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಮತ್ತು ಸಾಮಾಜಿಕ ಘನತೆಯ ಕುಸಿತಕ್ಕೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಕಾರಣವಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಕ್ಟೋಬರ್ 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯತಂತ್ರದ ಆದ್ಯತೆಯು ಹಣಕಾಸಿನ ಹಂಚಿಕೆಯಲ್ಲಿನ ಶೇಕಡಾ 83ರಷ್ಟು ಹೆಚ್ಚಳದಲ್ಲಿ ಪ್ರತಿಬಿಂಬಿತವಾಗಿದೆ. ಬಜೆಟ್ ಹಂಚಿಕೆಯು 2014-15ರಲ್ಲಿ 3,929 ಕೋಟಿ ರೂಪಾಯಿನಿಂದ 2026-27ರಲ್ಲಿ 7,192 ಕೋಟಿ ರೂಪಾಯಿಗಳಿಗೆ ಏರಿಕೆ ಕಂಡಿದೆ. ಈ ಮಿಷನ್ ಅಡಿಯಲ್ಲಿ ಇಲ್ಲಿಯವರೆಗೆ 12.11 ಕೋಟಿಗೂ ಹೆಚ್ಚು ವೈಯಕ್ತಿಕ ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಮೊದಲ ಹಂತದಲ್ಲಿ ನೈರ್ಮಲ್ಯ ವ್ಯಾಪ್ತಿಯು 2014ರಲ್ಲಿ ಶೇಕಡಾ 39ರಷ್ಟು ಇದ್ದದ್ದು 2019ರ ವೇಳೆಗೆ ಶೇಕಡಾ 100ಕ್ಕೆ ಗಮನಾರ್ಹವಾಗಿ ಹೆಚ್ಚಾಯಿತು. ಇದರ ನಂತರ 2019ರಲ್ಲಿ ಭಾರತವನ್ನು ಬಯಲು ಶೌಚಮುಕ್ತ ಎಂದು ಘೋಷಿಸಲಾಯಿತು. ಮಾರ್ಚ್ 2026ರ ವೇಳೆಗೆ 5 ಲಕ್ಷಕ್ಕೂ ಹೆಚ್ಚು ಗ್ರಾಮಗಳು ಒಡಿಎಫ್ ಪ್ಲಸ್ ಮಾದರಿ ಸ್ಥಾನಮಾನವನ್ನು ಪಡೆದುಕೊಂಡಿವೆ. ಗ್ರಾಮೀಣ ಭಾರತದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಸಮಗ್ರ ಗ್ರಾಮ ಸ್ವಚ್ಛತೆಯನ್ನು ಒಡಿಎಫ್ ಪ್ಲಸ್ ಒಳಗೊಂಡಿದೆ. ಈ ಪ್ರಗತಿಯು ಮೂಲಭೂತ ಸೌಕರ್ಯದಿಂದ ಸಮಗ್ರ ಪರಿಸರ ನೈರ್ಮಲ್ಯದ ಕಡೆಗಿನ ವ್ಯವಸ್ಥಿತ ಬದಲಾವಣೆಯನ್ನು ಉಲ್ಲೇಖಿಸುತ್ತದೆ. ಗ್ರಾಮೀಣ ಭಾರತದಾದ್ಯಂತ ಸಮಗ್ರ ತ್ಯಾಜ್ಯ ನಿರ್ವಹಣಾ

0: ಶಿಷ್ಟಾಚಾರಗಳನ್ನು ಸಾಂಸ್ಥಿಕಗೊಳಿಸಲಾಗಿದೆ. 5.31 ಲಕ್ಷ ಗ್ರಾಮಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಮತ್ತು 5.50 ಲಕ್ಷ ಗ್ರಾಮಗಳಲ್ಲಿ ಬೂದು ನೀರಿನ ನಿರ್ವಹಣಾ ವ್ಯವಸ್ಥೆಗಳು ಸಕ್ರಿಯವಾಗಿವೆ. ಈ ಮೂಲಸೌಕರ್ಯ 5482 ಬ್ಲಾಕ್ಗಳಲ್ಲಿ ಹರಡಿರುವ 2415 ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಂದ ಮತ್ತಷ್ಟು ಬಲಗೊಂಡಿದೆ. ಸ್ವಚ್ಛ ಭಾರತ ಮಿಷನ್ ಸಾಧನೆಯು ಅನಾರೋಗ್ಯ ಮತ್ತು ಮರಣ ಪ್ರಮಾಣದಲ್ಲಿನ ಗಮನಾರ್ಹ ಇಳಿಕೆಯೊಂದಿಗೆ ಸಂಬಂಧ ಹೊಂದಿದೆ. ಇದಲ್ಲದೆ ಗೋಬರ್ಧನ್ ಉಪಕ್ರಮ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು 2018-19 ಹಣಕಾಸು ವರ್ಷದಲ್ಲಿ 14 ಕಾರ್ಯನಿರ್ವಹಣಾ ಬಯೋಗ್ಯಾಸ್ ಸ್ಥಾವರಗಳಿಂದ ಮೇ 2026 ವೇಳೆಗೆ 1213ಕ್ಕಿಂತ ಹೆಚ್ಚು ಸ್ಥಾವರಗಳಿಗೆ ವಿಸ್ತರಿಸಿದೆ. ತ್ಯಾಜ್ಯ ನಿರ್ವಹಣಾ ಮೂಲಸೌಕರ್ಯ ಮತ್ತು ಜೈವಿಕ ಶಕ್ತಿ ಉತ್ಪಾದನೆಯ ಈ ವ್ಯವಸ್ಥಿತ ಏಕೀಕರಣ ವೃತ್ತಾಕಾರದ ಆರ್ಥಿಕತೆಯತ್ತ ದೃಢವಾದ ಪರಿವರ್ತನೆಯನ್ನು ಉಲ್ಲೇಖಿಸುತ್ತದೆ. ಸಾರ್ವತ್ರಿಕ ಇಂಧನ ಲಭ್ಯತೆಗಾಗಿ ಭಾರತದ ಸಮಗ್ರ ಕಾರ್ಯತಂತ್ರವು ಸ್ವಚ್ಛ ಅಡುಗೆ ಇಂಧನ, ರೂಫ್ಟಾಪ್ ಸೋಲಾರ್ ಅಳವಡಿಕೆ ಮತ್ತು ಸಂಪೂರ್ಣ ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸುತ್ತದೆ. 2016 ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಲ್ಲಿ ಸಾಂಪ್ರದಾಯಿಕ ಅಡುಗೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಈ ಯೋಜನೆಯು ಬಡ ಕುಟುಂಬಗಳ ವಯಸ್ಕ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಮತ್ತು ರೀಫಿಲ್ ಬೆಂಬಲವನ್ನು ಒದಗಿಸುತ್ತದೆ. ಪಿಎಂಯುವೈ ಮನೆಯೊಳಗಿನ ವಾಯುಮಾಲಿನ್ಯವನ್ನು ಮತ್ತು ಜೈವಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಗ್ರಾಮೀಣ ಆರೋಗ್ಯ ಮತ್ತು ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. ಈ ಯೋಜನೆಯು ಮಹಿಳೆಯರ ಕಷ್ಟವನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಪರಿಸರ ಸಂರಕ್ಷಣೆಗೆ ಬೆಂಬಲ ನೀಡುತ್ತದೆ ಮತ್ತು ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ಮೇ 2026 ಹೊತ್ತಿಗೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರಿಗೆ 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪರಿಣಾಮವಾಗಿ ದೇಶದಲ್ಲಿ ಎಲ್ಪಿಜಿ ಸಂಪರ್ಕಗಳ ಒಟ್ಟು ಸಂಖ್ಯೆಯು 2014 14.52 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದೆ. 2024 ಪ್ರಾರಂಭವಾದ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯು ಸೋಲಾರ್ ಮೇಲ್ಛಾವಣಿ ಸೌರಶಕ್ತಿ ವ್ಯವಸ್ಥೆಗಳ ಅಳವಡಿಕೆಯನ್ನು ಉತ್ತೇಜಿಸುತ್ತದೆ. ಇದು ಮನೆಯ ಸೌರವಿದ್ಯುತ್ ಸ್ಥಾಪನೆಗಳಿಗೆ ಸಬ್ಸಿಡಿಗಳನ್ನು ಒದಗಿಸುತ್ತದೆ ಮತ್ತು ತಿಂಗಳಿಗೆ 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಒದಗಿಸುತ್ತದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಕಲ್ಯಾಣ ಆಧಾರಿತ ಉಪಕ್ರಮವಾಗಿ ಇದು ಇಂಧನ ಸ್ವಾವಲಂಬನೆಯನ್ನು ಬೆಂಬಲಿಸುತ್ತದೆ ಮತ್ತು ಪಳೆಯುಳಿಕೆ ಇಂಧನ ಆಧಾರಿತ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆಯ ಮೇಲಿನ ಹೆಚ್ಚುತ್ತಿರುವ ಒತ್ತು ಗಮನಾರ್ಹವಾಗಿದ್ದು 2026-27 ಕೇಂದ್ರ ಬಜೆಟ್ ಹಂಚಿಕೆಯು 22,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆರಂಭಿಕ ಹಂಚಿಕೆಯು 2024-25 6,250 ಕೋಟಿ ರೂಪಾಯಿ ಆಗಿತ್ತು. ಏಪ್ರಿಲ್ 2026 ಹೊತ್ತಿಗೆ ಈ ಯೋಜನೆಯು 36.8 ಲಕ್ಷ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡಿದೆ. ಸೋಲಾರ್ ರೂಫ್ಟಾಪ್ ಘಟಕಗಳ ಸಂಖ್ಯೆ ಡಿಸೆಂಬರ್ 2024 6.3 ಲಕ್ಷ ಇದ್ದದ್ದು ಏಪ್ರಿಲ್ 2026 ವೇಳೆಗೆ 30 ಲಕ್ಷಕ್ಕೆ ಗಮನಾರ್ಹವಾಗಿ ಏರಿಕೆ ಕಂಡಿದೆ. ಸಾರ್ವತ್ರಿಕ ಗೃಹ ವಿದ್ಯುದೀಕರಣವನ್ನು ಖಚಿತಪಡಿಸಿಕೊಳ್ಳಲು 2017 ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರವ್ಯಾಪಿ ಎಲ್ಲ ಆಸಕ್ತ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಉತ್ತಮ ಆರೋಗ್ಯ ಮತ್ತು ಶೈಕ್ಷಣಿಕ ಫಲಿತಾಂಶಗಳಿಗೆ ಕೊಡುಗೆ ನೀಡಿದ್ದು ಸೀಮೆ ಎಣ್ಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಮಹಿಳೆಯರಿಗೆ ಒಟ್ಟಾರೆ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಮಾರ್ಚ್ 2019 ವೇಳೆಗೆ ರಾಷ್ಟ್ರವ್ಯಾಪಿ ಶೇಕಡ 100ರಷ್ಟು ಆಸಕ್ತ ಕುಟುಂಬಗಳನ್ನು ವಿದ್ಯುದೀಕರಿಸಲಾಗಿದೆ. ವಿದ್ಯುದೀಕರಣದ ವ್ಯಾಪ್ತಿಯನ್ನು ಮನೆಗಳಿಗೆ ಮಾತ್ರವಲ್ಲ ಬೀದಿಗಳು ಮತ್ತು ಸಮುದಾಯ ಮೂಲಸೌಕರ್ಯಗಳಿಗೂ ವಿಸ್ತರಿಸಲಾಗಿದ್ದು 2014 ಪ್ರಾರಂಭಿಸಲಾದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆಯು ಗ್ರಾಮೀಣ ವಿದ್ಯುತ್ ಮೂಲಸೌಕರ್ಯವನ್ನು ಬಲಪಡಿಸುವತ್ತ ಗಮನಹರಿಸಿತು. ಈ ಯೋಜನೆಯು ಕೃಷಿ ಚಟುವಟಿಕೆಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಪೂರೈಕೆಯನ್ನು ಸಹ ಖಚಿತಪಡಿಸುತ್ತದೆ. ಈ ಯೋಜನೆಯಡಿ 2025 ವೇಳೆಗೆ 100% ಗ್ರಾಮ ವಿದ್ಯುದೀಕರಣವನ್ನು ಸಾಧಿಸಲಾಗಿದೆ. ಅಂತಹ ಗುರಿ ಆಧಾರಿತ ಮಧ್ಯಸ್ಥಿಕೆಗಳು ರಾಷ್ಟ್ರವ್ಯಾಪಿ ವಿದ್ಯುತ್ ಪ್ರವೇಶ ಮತ್ತು ಲಭ್ಯತೆಯನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಾಸರಿ ದೈನಂದಿನ ವಿದ್ಯುತ್ ಪೂರೈಕೆಯು 2014-15 ಹಣಕಾಸು ವರ್ಷದಲ್ಲಿ 12.5 ಗಂಟೆಗಳಷ್ಟು ಇದ್ದದ್ದು 2025-26 ಹಣಕಾಸು ವರ್ಷದಲ್ಲಿ 22.6 ಗಂಟೆಗಳಿಗೆ ಏರಿಕೆಯಾಗಿದೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು

ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ఆకాశవాణి క్రీడాలోక సాప్తాహిక క్రీడా సంచికే
1: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗೆ ಸಂವಾದ.
0: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟೀಯ ಜಿಮ್ನಾಸ್ಟ್ ಸೋನಿಕಾ ಗೌಡ ಅವರು. ಈ ಬ್ಯಾಲೆನ್ಸಿಂಗ್ ಗೇಮ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರಾಗಲು ಹೇಗೆ ಸಾಧ್ಯ ಆಯಿತು ಅನ್ನುವುದರ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ. ಸೋನಿಕಾ ಗೌಡ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಎಲ್ಲರಿಗೂ.
0: ಸೋನಿಕಾ ಅವರೇ, ಹೇಳಿ, ಈ ಡಿಫಿಕಲ್ಟ್ ಮತ್ತು ರಿಸ್ಕಿ ಗೇಮ್ ನಿಮ್ಮ ಜೀವನದ ಭಾಗವಾಗಲು ಕಾರಣ ಏನು? ಎಷ್ಟನೇ ವಯಸ್ಸಿನಲ್ಲಿ ಈ ಆಟದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ?
2: 3 ವರ್ಷ ಇದ್ದಾಗ ಜಿಮ್ನಾಸ್ಟಿಕ್ ಶುರು ಮಾಡಿದ್ದೆ. ನನ್ನ ಅಣ್ಣ ಇದ್ದಾರೆ, ಅವ್ರ ಜೊತೆ ಶುರು ಮಾಡಿದ್ದೆ. 3 ವರ್ಷದಿಂದ 5 ವರ್ಷ ತನಕ ಸುಮ್ನೆ ಅವನ ಜೊತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ 5 ವರ್ಷ ಆದ್ಮೇಲೆ ಮನೋಹರ್ ಕಾಮತ್ ಸರ್ ಹತ್ರ ಜಾಯ್ನ್ ಆದೆ, ಜಯನಗರ್ ಅಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಅಂತ. ಆ ಅಕಾಡೆಮಿ ಜಾಯ್ನ್ ಆದ್ಮೇಲಿಂದ ನನ್ನ ಜಿಮ್ನಾಸ್ಟಿಕ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ತುಂಬಾ ಡಿಸಿಪ್ಲಿನ್, ತುಂಬಾ ಪಂಚುಯಲ್. ಆ ಎಲ್ಲ ನಮ್ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ.
0: ಈ ಜಿಮ್ನಾಸ್ಟಿಕ್ ಕ್ರೀಡೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇಕಾದಷ್ಟು ಕ್ರೀಡೆಗಳಿದ್ದು ಅದು ನಿಮ್ಮನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು?
2: ಅದೇನಕ್ಕಂದ್ರೆ ಮೊದ್ಲು ನಾನು ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಆ ಸರ್ ಏನಂದಿದ್ರು ಫ್ಲೆಕ್ಸಿಬಿಲಿಟಿ ಎಲ್ಲ ಬೇಕು ಅಂತ. ಒಂದ್ಸರಿ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿ ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಮತ್ತೆ ಡಾನ್ಸ್ ಕಂಟಿನ್ಯೂ ಮಾಡ್ಬೋದಂತ ನಮ್ಮಅಮ್ಮ ಫಸ್ಟ್ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿಸಿದ್ರು. ಅದಾದ್ಮೇಲಿಂದ ಡಾನ್ಸ್ ಬೇಡ, ಇದೇ ಕಂಟಿನ್ಯೂ ಆಗ್ಲಿ ಅಂತ ಹಂಗೆ ಕಂಟಿನ್ಯೂ ಮಾಡಿದ್ರು.
0: ಒಂಚೂರು ನಿಮ್ಗೆ ಲಯ ತಪ್ಪಿದ್ರೆ ಬೆನ್ನು ಅಥವಾ ಕಾಲಿಗೆ ಪೆಟ್ಟಾಗುವ ಸಂಭವ ಜಾಸ್ತಿ ಈ ಆಟದಲ್ಲಿ.
2: ತುಂಬಾ ಜಾಸ್ತಿ.
0: ಹೌದು. ಪಾಲಕರು ಹೇಗೆ ಪ್ರೋತ್ಸಾಹ ನೀಡಿದ್ರು?
2: ಇಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಮೈಂಡ್. ಮ್ಯಾಮ್, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ ಮೈಂಡ್ ಕಾನ್ಸಂಟ್ರೇಟ್ ಆಗಿಟ್ರೇನೆ ನಾವು ಜಿಮ್ನಾಸ್ಟಿಕ್ ನ ನೀಟಾಗಿ ಮಾಡಕ್ ಆಗತ್ತಿಲ್ಲ ಅಂದ್ರೆ ಇಂಜುರೀಸ್ ತುಂಬಾ ಆಗೋ ಸಾಧ್ಯತೆ ಇದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ನಾವು ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಮೋಟಿವೇಶನ್ ಕೊಡ್ತಾರಲ್ವಾ, ಅದು ನಮ್ಗಿನ್ನೂ ಹೈ ಆಗಿ ಹೋಗತ್ತೆ. ಅದು ಲೈಕ್ ಮಾಡ್ಬೇಕು ಅದು ಅಂತ ಆಮೇಲೆ ಕಾನ್ಸಂಟ್ರೇಟ್ ಬರುತ್ತೆ, ಇದು ಕಲಿಬೇಕು ನಾವು, ಲೈಕ್ ಸಾಧಿಸ್ಬೇಕು ಏನಾದ್ರು ಇದ್ರಲ್ಲಿ ಅಂತ. ಫ್ರೆಂಡ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ನಾಸ್ಟಿಕ್ ಅಲ್ಲಿ. ಅವರಿಂದಾನೇ ಅರ್ಧ ಕಾನ್ಸಂಟ್ರೇಟ್ ಮೈಂಡ್ ಸೆಟ್ ಇದ್ ಮಾಡ್ಬೇಕು ಅನ್ನೋದು ಅವರಿಂದಾನೇ ಬರುತ್ತೆ. ಆಮೇಲೆ ನಮ್ ಕೋಚ್ ಇದಾರೆ, ಅವ್ರು ತುಂಬಾ ಲೈಕ್ ಮಾಡೋಕ್ಕೂ ಮುಂಚೆ ಹೆಂಗ್ ಮಾಡ್ಬೇಕು, ಮೈಂಡ್ ಎಲ್ಲಿರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋದು ತುಂಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆತರ. ಸೊ ಅದರಿಂದ ಅಭ್ಯಾಸ ಆಗಿ ಮಾಡ್ತೀವಿ.
0: ಅಪ್ಪ ಅಮ್ಮ ಮೊದ್ಲಿಗೆ ಬೇಡ ಅಂತ ಹೇಳಿಲ್ಲ?
2: ಇಲ್ಲ ಇಲ್ಲ, ಆತರ ಹೇಳೇ ಇಲ್ಲ. ಆಕ್ಚುಲಿ ನನ್ ಜಿಮ್ನಾಸ್ಟಿಕ್, ನಮ್ಮ ಅಣ್ಣನು ಜಿಮ್ನಾಸ್ಟ್ ಮ್ಯಾಮ್, ಅವನು ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡೋವನೆ, ರೂಪೇಶ್ ಗೌಡ ಅಂತ. ಆಕ್ಚುಲಿ ಇನಿಷಿಯೇಟಿವ್ ತಗೊಂಡಿದ್ದು ಜಿಮ್ನಾಸ್ಟಿಕ್ ಜಾಯಿನ್ ಮಾಡ್ಸಕ್ಕೆ ನಮ್ಮ ಅಮ್ಮ. ಏನೇನ್ ಸಾಧಿಸ್ಬೇಕು ಅದನ್ ಬಿಟ್ಟು ಅವ್ರ ಕೆಲ್ಸನೆಲ್ಲ ಬಿಟ್ಟು ದಿನ ನಮ್ಗೆ ಡ್ರಾಪ್ ಮಾಡೋದು ಬರೋದು ಎಲ್ಲ ಅವರೇ ಮಾಡಿದ್ ಮ್ಯಾಮ್. ಆಮೇಲೆ ನಮ್ಮಅಪ್ಪ ತುಂಬಾ ಸಪೋರ್ಟಿವ್ ಇದ್ರು ಇದ್ರಲ್ಲಂತೂ. ಯಾವ ಕಾಂಪಿಟೇಷನ್ಗು ಯಾವತ್ತು ಪ್ರಾಕ್ಟೀಸ್ಗು ಬೇಡ ಈ ತರ ಹೋಗ್ಬೇಡ ಅದು ಇದು ಏನು ಅಂದಿಲ್ಲ. ನಮ್ ಫ್ಯಾಮಿಲಿ ಆಕ್ಚುಲಿ ಎಲ್ಲಾರೂ ಬೈತಿದ್ರು ನಮ್ಮ ಅಪ್ಪ ಅಮ್ಮಂಗೆ, ಇವಳು ಹುಡುಗಿ ಏನಕ್ಕೆ ಇವಳಿಗೆ ಸೇರಿಸ್ತೀಯಾ, ಇವಳಿಗೆ ಏನಾದ್ರು ಬಿದ್ರೆ ಏನಾದ್ರು ಆದ್ರೆ ಏನಾಗ್ಬೋದು ಅಂತ,
0: ಮುಂದೆ
2: ಏನು ಆಗ್ಬೋದು ಅಂತ. ಬಟ್ ಅದನ್ನ ಅಪ್ಪ ಅಮ್ಮ ಯಾರು ತಲೆ ಕೆಡ್ಸ್ಕೊಂಡಿರ, ಏನಾದ್ರು ಸಾಧಿಸ್ಬೇಕು ನಮ್ ಮಕ್ಳುನ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ ಪೇರೆಂಟ್ಸ್ ಅಂತೂ.
0: ಹೌದು,
2: ನಿಜ, ಅವ್ರದೇ 50% ಇದು ಅಂತ.
0: ನಿಮ್ಗೆ ಜಿಮ್ನಾಸ್ಟಿಕ್ ನಲ್ಲಿ ಆಸಕ್ತಿ ಹೆಚ್ಚಿತ್ತು, ಹಾಗಾಗಿ ಈ ಕ್ರೀಡೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭಿಸಿದ್ರಿ? ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ?
2: ನಾನು ಮೊದ್ಲು 3 ವರ್ಷ ಇದ್ದಾಗ ಸುಮ್ನೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ. ಆಕ್ಚುಲಿ ಅವಾಗ ಒಂದು ನ್ಯಾಷನಲ್ಸ್ ಬಂದಿತ್ತು ಹೈದರಾಬಾದ್ ಅಲ್ಲಿ, ಅವಾಗ ನಾನು ಇನ್ನೂ 4 ಇಯರ್ಸ್ ಇದ್ದೆ.
0: ಅಷ್ಟು ಚಿಕ್ಕ ವಯಸ್ಸು.

0: ಕಾಂಪಿಟೇಷನ್ ಅಂದ್ರೆ ಏನ್ ಅನ್ನೋದೇ ಗೊತ್ತಿರಲಿಲ್ಲ
1: ನಂಗೆ. ಇನ್ನು ಜಿಮ್ನಾಸ್ಟಿಕ್ ಅನ್ನೋದೇ ಏನಂತ ಗೊತ್ತಿರ್ಲಿಲ್ಲ. ಆ ವಯಸ್ಸಲ್ಲಿ ಫಸ್ಟ್ ನಾನು ಕೋರ್ಮಂಗಲದಲ್ಲಿ ಒಂದ್ ಜಿಮ್ನಾಸ್ಟಿಕ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಅವಾಗ ಸುಮ್ನೆ ನೋಡೋಣ ಹೆಂಗಿರತ್ತೆ ಕಾಂಪಿಟೇಷನ್ ಅಂತ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್ಗೆ. ಅಲ್ಲಿ ಹೋಗಿ ಎಲ್ಲಾ ಕಾಂಪಿಟೇಷನ್ ನೋಡಿ ಆಮೇಲೆ ನಮ್ಗೆ ಅನ್ಸ್ತು, ನಾನ್ ಇವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಮಾಡ್ತಿದ್ನೋ ಅದ್ರಲ್ಲಿ ನಾನೇನು ಸಾಧಿಸಕ್ ಆಗಲ್ಲ, ಮಾಡಿದ್ರೆ ಒಂದ್ ಒಳ್ಳೆ ಕೋಚ್ ಇರ್ಬೇಕು. ನಮ್ಮಅಮ್ಮ ಎಲ್ಲಾ ತುಂಬಾ ಅಬ್ಸರ್ವ್ ಮಾಡಿದ್ರು. ಆ ಕಾಂಪಿಟೇಷನ್ ಇನ್ನು ಚಿಕ್ಕ ವಯಸ್ಸು, ಏನು ನೆನಪಿರ್ಲಿಲ್ಲ.
0: ಅಂದ್ರೆ ನಾಲ್ಕನೇ ವಯಸ್ಸಿನಿಂದ ಕಾಂಪಿಟೇಷನ್ ಪ್ರಾರಂಭ ಆಗುತ್ತಾ, ಹೇಗೆ ಅದು?
1: ಇಲ್ಲ ಆಕ್ಚುಲಿ ಅದ್ ಸುಮ್ನೆ ನಂಗೆ ಹಂಗೆ ಕಳ್ಸಿದ್ದು. ಆ ಕಾಂಪಿಟೇಷನ್ ಆದ್ಮೇಲೆ ನಾನು ಇಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಮನೋಹರ್ ಕಾಮತ್ ಸರ್ ಇದ್ದಾರೆ ಅವ್ರ ಹತ್ರ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಡಿಸಿಪ್ಲಿನ್
0: ಅಂದ್ರೆ ಅವ್ರು ನೋಡಿದ್ರ ಅಲ್ಲಿ ನಿಮ್ಮ
1: ಅವ್ರು ನೋಡಿರ್ಲಿಲ್ಲ, ಅವ್ರ ಕ್ಲಬ್ ಇಂದ ಇನ್ ಕೆಲವು ಜನ ಬಂದಿದ್ರು. ಅವಾಗ ಅವ್ರು ನಮ್ಮ ಅಮ್ಮಂಗೆ ಇದನ್ನ ಹೇಳಿದ್ರು, ಈ ತರ ಇಲ್ಲೊಂದಿದೆ ಜಯನಗರ್ ಅಲ್ಲಿ ಒಂದು ಅಕಾಡೆಮಿ ಇದೆ, ಅಲ್ಲಿ ಸೇರಿಸಿದ್ರೆ ನೀವು ಮುಂದಕ್ಕೆ ಹೋಗ್ಬೋದು ಅಂತ ಅವಾಗ ನಮ್ಮ ಅಮ್ಮಂಗೆ ಹೇಳಿದ್ದು. ಆಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿಗೆ ಸೇರಿಸಿದ್ರು ನನಗೆ.
0: ಹಾಗೆ 2023 ಜೂನಿಯರ್ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಫೇರ್ ಬ್ಯಾಲೆನ್ಸಿಂಗ್ ನಲ್ಲಿ ಸಿಲ್ವರ್ ಮೆಡಲ್, ಫೇರ್ ಡೈನಾಮಿಕ್ ಮತ್ತು ಫೇರ್ ಕಂಬೈನ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಿ. ಜಿಮ್ನಾಸ್ಟಿಕ್ ನಲ್ಲಿ ಈ ಇವೆಂಟ್ಸ್ ಕುರಿತಾಗಿ ಹೇಳಿ.
1: ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್, ಲೈಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎಷ್ಟೋ ಡಿಸಿಪ್ಲಿನ್ ಇದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್, ಅಕ್ರೋಬಾಟಿಕ್ಸ್, ರಿದಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ ಜಿಮ್ನಾಸ್ಟಿಕ್, ಟಂಬ್ಲಿಂಗ್ ಜಿಮ್ನಾಸ್ಟಿಕ್ ಅಂತ. ಇವಾಗ ಇದ್ರಲ್ಲಿ ನಾನು ಸೂರತ್ ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಮಾಡಿದ್ದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್. ಅದರಲ್ಲಿ ವುಮೆನ್ಸ್ ಪೇರ್ ಅಂದ್ರೆ ಇಬ್ರು ಹುಡುಗಿಯರು ಮಾಡೋದು. ಒಬ್ಳು ಹುಡುಗಿ ನನ್ಕಿಂತ ಚಿಕ್ಕವಳು, ಅವಳು ನನ್ ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದು. ಬ್ಯಾಲೆನ್ಸ್ ಅಂದ್ರೆ ಇವಾಗ ಬರೀ ಒಂದ್ ಪೊಸಿಷನ್ ಹೋಗಿ ಹೋಲ್ಡ್ ಮಾಡ್ಬೇಕು, ಅಲ್ಲಿ ಒಂದ್ 4 seconds ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ಬೇಕು. ಇವಾಗ ನನ್ ಕೈ ಮೇಲೆ ಬರ್ತಾಳೆ, ಅಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಳೆ, ಮಾಡಿ ಒಂದ್ 3 seconds ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು. ಆತರನೇ ಬೇರೆ ಬೇರೆ ಎಲಿಮೆಂಟ್ಸ್ ಇರತ್ತೆ, ಅದು ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಲ್ಲಿ ಹಿಂಗ್ ಸಿಲ್ವರ್ ಬಂದಿತ್ತು. ಇವಾಗ ವುಮೆನ್ಸ್ ಪೇರ್ ಅಲ್ಲಿ ಡೈನಾಮಿಕ್ ಅಂದ್ರೆ ನಮ್ ಮೇಲ್ ನಿಂತ್ಕೊಂಡು ನಾನು ಇವಾಗ ಕೈಯಲ್ಲಿ ನಿಂತಿರ್ತಾಳೆ, ಎಸ್ದೆ ಅಲ್ಲಿಂದ ಅವಳು ಏನಾದ್ರು ಬ್ಯಾಕ್ ಸಾಲ್ಟ್ ಫ್ರಂಟ್ ಸಾಲ್ಟ್ ಆತರ ಮಾಡಿ ಕೆಳಗ್ ಲ್ಯಾಂಡ್ ಆಗಿ, ಅದಕ್ಕೆ ಡೈನಾಮಿಕ್ ಅಂತಾರೆ. ಕಂಬೈನ್ ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಎರಡು ಮಿಕ್ಸ್ ಆಗಿರತ್ತೆ. ಇವಾಗ ಬ್ಯಾಲೆನ್ಸ್ ಅಲ್ಲಿ ನಾವು ಬರೀ 5 elements ಮಾಡ್ಬೇಕು, ಡೈನಾಮಿಕ್ ಅಲ್ಲೂ 5 elements ಮಾಡ್ಬೇಕು. ಕಂಬೈನ್ ಏನ್ ಹೆಂಗಂದ್ರೆ 3 balance 3 dynamic ಆತರ ಕಂಬೈನ್ ಮಾಡಿ ಮಾಡ್ಬೇಕು. ಅಕ್ರೋಬಾಟಿಕ್ಸ್ ಅಲ್ಲಿ ಆಕ್ಚುಲಿ ವುಮೆನ್ಸ್ ಪೇರ್ ಅಂತ ಇದೆ, ಮೆನ್ಸ್ ಪೇರ್ ಅಂತ ಇದೆ, ಮಿಕ್ಸ್ ಪೇರ್ ಅಂದ್ರೆ ಒಂದ್ ಹುಡುಗ ಹುಡುಗಿ ಮಾಡೋದು. ಆಮೇಲೆ ವುಮೆನ್ಸ್ ಗ್ರೂಪ್ ಅಂತ ಇದೆ, 3 ಹುಡುಗಿಯರು ಮಾಡೋದು. ಮೆನ್ಸ್ ಗ್ರೂಪ್ ಇದೆ, 4 ಹುಡುಗರು ಮಾಡೋದು. ಅದ್ರಲ್ಲಿ ನಾನು ವುಮೆನ್ಸ್ ಪೇರ್ ಮಾಡೋದು. ನಾನು ಮತ್ತೆ ಫಸ್ಟ್ ನನ್ನ ಪಾರ್ಟ್ನರ್ ಇದ್ದು ವೈಷ್ಣವಿ ಆಚಾರ್ಯ ಅಂತ, ಇವಾಗ ಜಾನ್ವಿ ಗೌಡ.
0: ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ಆಯ್ಕೆ ಆಗುವ ಪೂರ್ವದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರ, ಹೇಗೆ ಆಯ್ಕೆ ಮಾಡಿದ್ರ ಇದನ್ನ?
1: ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಮುಂಚೆ ಲೈಕ್ ಕರ್ನಾಟಕದಲ್ಲೇ ಸೆಲೆಕ್ಷನ್ಸ್ ನಡೆಯುತ್ತೆ, ಅಲ್ಲಿ ಸೆಲೆಕ್ಟ್ ಆಗೋದು ಈಸಿನೇ ಆಕ್ಚುಲಿ. ಯಾಕಂದ್ರೆ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್ ಅಷ್ಟೊಂದ್ ಯಾರು ಮಾಡಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಜಾಸ್ತಿ ಮಾಡೋದು. ಸೊ ನಮ್ಗೆ ಸೆಲೆಕ್ಟ್ ಆಗೋದಂತ ಕಷ್ಟ ಅಂತ ಏನಿರ್ಲಿಲ್ಲ.
0: ಯಾಕೆ ಜಾಸ್ತಿ ಜನ ಇದನ್ನ ಮಾಡಲ್ಲ? ಬ್ಯಾಲೆನ್ಸ್ ಏನಾದ್ರು ತಪ್ಪಿದ್ರೆ ಕೈ ಕಾಲಿಗೆ ಪೆಟ್ಟ ಆಗ್ತದೆ.
1: ಅಂದ್ರೆ ಇದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಸರಿಯಾಗಿರೋ ಕೋಚಸ್ ಬೇಕು ಆಕ್ಚುಲಿ. ಆಮೇಲೆ ಕರ್ನಾಟಕದಲ್ಲಿ ನಂಗ ಅನ್ಸೋ ಪ್ರಕಾರ ಅಷ್ಟು ಕೋಚಸ್ ಲೈಕ್ ಹೆಲ್ಪ್
0: ಮಾಡಲ್ಲ,
1: ಕಾಂಪಿಟೇಷನ್ ಲೆವೆಲ್ ಮಾಡಲ್ಲ ಅವ್ರಿಗೆ. ಲೈಕ್ ಎಷ್ಟ್ ಬೇಕೋ ಸುಮ್ನೆ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಾಂಪಿಟೇಷನ್ ಲೆವೆಲ್ ಗೆ ಯಾರು ಟ್ರೈನ್ ಮಾಡಲ್ಲ ಅಂತ. ಬೆಂಗಳೂರಲ್ಲಿ ನಮ್ ಕೋಚ್ ಎಲ್ಲದಕ್ಕೂ ಮಾಡ್ತಾರೆ.
0: ನ್ಯಾಷನಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನಿಮ್ದು ಅಲ್ಲಿ ಪದಕಗಳನ್ನ ತಗೊಂಡ್ರಿ, ಹೇಗಿತ್ತು ಅನುಭವ ಅದು? ಅಂದ್ರೆ ನಿಮ್ಮ ಮೊದಲ ನ್ಯಾಷನಲ್ ಲಾ ಇದು, ಹೇಗೆ?
1: ಇಲ್ಲ ಇಲ್ಲ, ನಾನು ಮೊದಲು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಮಾಡ್ತಿದ್ದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂದ್ರೆ ಇದು ಇಂಡಿವಿಜುವಲ್, ಈ ತರ ಅಕ್ರೋಬಾಟಿಕ್ಸ್ ತರ ಇಬ್ರಿಬ್ರು ಮಾಡೋದು ಆತರ ಎಲ್ಲ. ಆರ್ಟಿಸ್ಟಿಕ್ ಅಲ್ಲಿ ಬರೀ ಇಂಡಿವಿಜುವಲ್ ಗೇಮ್ ಅದು. ಇವಾಗ ಆರ್ಟಿಸ್ಟಿಕ್ ವುಮೆನ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ 4 operators ಇರತ್ತೆ. ಒಂದು ಬೀಮ್, ಬ್ಯಾಲೆನ್ಸಿಂಗ್ ಬೀಮ್, ಇನ್ನೊಂದು ಫ್ಲೋರ್, ಇನ್ನೊಂದು ಟೇಬಲ್ ವಾಲ್ಟ್, ಇನ್ನೊಂದು ಅನ್ಇವನ್ ಬಾರ್ಸ್ ಅಂತ. ಈ ತರ 4 operators ಇರುತ್ತೆ, ಆದ್ರೆ ಎಲ್ಲದ್ರಲ್ಲೂ ಮಾಡ್ಬೇಕು. ಬಟ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಏನಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಟರ್ಸ್ ಇದಾರೆ. ಇವಾಗ ಸಿಮೋನ್ ಬೈಲ್ಸ್ ಇದೆ ನೋಡಿ, ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಮಾಡೋದು ಆಕ್ಚುಲಿ. ಸೊ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಷ್ಟ ನಂಗೆ ಆಗ್ತಿರ್ಲಿಲ್ಲ ಅಂತ. ನಾನು ಆಕ್ಚುಲಿ ಅಕ್ರೋಬಾಟಿಕ್ಸ್ ಅಲ್ಲಿ ನ್ಯಾಷನಲ್ ಮುಂಚೆ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಮಾಡಿದ್ದು. ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ಸ್ ಇತ್ತು, ಅದರಲ್ಲಿ ನಮ್ ಕೋಚ್ ಸುಮ್ನೆ ಟ್ರೈ ಮಾಡೋಣ ಅಂತ ಅಂದ್ರು. ಲೈಕ್ ನಾನು ಯಾವತ್ತೂ ಅಕ್ರೋಬಾಟಿಕ್ಸ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ, ಮಾಡಿದ್ದೆ ಬಟ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ. ಟ್ರೈ ಮಾಡೋಣ ಯಾಕೆ ಅಂತ ಕರ್ನಾಟಕದಿಂದ ಒಂದ್ 4 ಟೀಮ್ ಕಳಿಸಿದ್ರು. ಆ ಸೆಲೆಕ್ಷನ್ ಮಹಾರಾಷ್ಟ್ರ ನಡೀತು.

0: ಅದೇ ನನ್ ಫಸ್ಟ್ ದೊಡ್ಡ ಅಕ್ರೋಬ್ಯಾಟಿಕ್ ಸೆಲೆಕ್ಷನ್ ಅಂದ್ರೆ ಏಷ್ಯನ್ ಚಾಂಪಿಯನ್. ಅಲ್ಲಿ ನಾವೇನ್ ಅನ್ಕೊಂಡಿದ್ವಿ, ನಾವೇನ್ ಸೆಲೆಕ್ಟ್ ಆಗಲ್ಲ, ಲೈಕ್ ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಕ್ರೋಬ್ಯಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಅಂತ ಅನ್ಕೋತಿದ್ವಿ. ಸುಮ್ನೆ ಏನೋ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕು ಅಷ್ಟೇ, ಆ ಮೈಂಡ್ ಸೆಟ್ ಅಲ್ಲಿ ಇದ್ವಿ ನಾವು. ನಮ್ ವುಮೆನ್ಸ್ ಪೇರ್ ಅಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ವಿ. ಆಮೇಲೆ ನಾವು ಸೆಲೆಕ್ಟ್ ಆದ್ವಿ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್ಗೆ ಹೋಗಿದ್ವಿ. ಸೊ ಫಸ್ಟ್ ನಾನು ಅಕ್ರೋಬ್ಯಾಟಿಕ್ ಸ್ಟಾರ್ಟ್ ಆಗಿದ್ರೆ ಇಂಟರ್ನ್ಯಾಷನಲ್.
1: ಇದರಿಂದ ಅಂದ್ರೆ ಈಗ ಬೇರೆ ಸ್ಪೋರ್ಟ್ಸ್ ಗಳಲ್ಲೆಲ್ಲ ಏನಿರುತ್ತೆ ರ್ಯಾಂಕಿಂಗ್ ಮೇಲೆ ತಗೋತಾರೆ, ಆಯ್ಕೆ ಮಾಡ್ತಾರೆ, ಇದ್ರಲ್ಲಿ ಹಾಗಿಲ್ಲ.
0: ಇದ್ರನ್ನು ನಮ್ದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ
1: ಟ್ರಯಲ್ ಇಟ್ಟಿರ್ತಾರೆ,
0: ಟ್ರಯಲ್ ಇಟ್ಟಿರ್ತಾರೆ, ಸೆಲೆಕ್ಷನ್ ಸೆಟ್ ಇರ್ತಾರೆ. ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ. ನಮ್ ವುಮೆನ್ಸ್ ಪೇರ್ ಅವ್ರಿಗೆ 40 ಮೇಲ್ ಬಂದ್ರೆ ಕರ್ಕೊಂಡ್ ಹೋಗ್ತಾರೆ. ಹಾ, ಅವ್ರ 38 ಬಂದಿ ಅವ್ರ ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡ್ ಹೋಗಲ್ಲ.
1: ಆ ರೀತಿ
0: ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್

0: ಓಕೆ.
1: ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ, ನಮ್ ವುಮೆನ್ಸ್ ಪ್ಲೇಯರ್ ಅವ್ರಿಗೆ 40 ಮೇಲ್ ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಹ, ಅವ್ರು 38 ಬಂದು ಅವ್ರು ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡು ಹೋಗಲ್ಲ.
0: ಆ ರೀತಿ
1: ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ನಾವೇನಾದ್ರು ಬಂದ್ರೆ ಅವಾಗ ನಮ್ನ ಸೆಲೆಕ್ಟ್ ಮಾಡೋದು ಆತರ.
0: ಆ ರೀತಿ ಆಯ್ಕೆಯನ್ನ ಮಾಡ್ತಾರೆ. ಅದೇ ವರ್ಷ ನೀವು ಜೂನಿಯರ್ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಪಡೆದುಕೊಂಡ್ರಲ್ಲ, ಈ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏನು, ಹೇಗಿರುತ್ತೆ ಈ ಸ್ಪೋರ್ಟ್?
1: ಟಂಬ್ಲಿಂಗ್ ಅಂದ್ರೆ ನಾನು ಹೇಳ್ದಂಗೆ, ಇವಾಗ ಜಿಮ್ನಾಸ್ಟಿಕ್ ಅಲ್ಲಿ ಎಷ್ಟೊಂದು ಡಿಸಿಪ್ಲಿನ್ಸ್ ಇದೆ, ಅದರಲ್ಲಿ ಟಂಬ್ಲಿಂಗ್ ಅಂದ್ರೆ ಒಂದ್ ಸಿಂಗಲ್ ಫ್ಲೋರ್, ಅದರಲ್ಲಿ ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕು, 7 ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಬೇಕು. ಟಂಬ್ಲಿಂಗ್ ಅಂದ್ರೆ ಇವಾಗ ಒಂದ್ ಸಿಂಗಲ್ ಫ್ಲೋರ್ ಇರುತ್ತೆ, ಎಷ್ಟೋ ಎಲಿಮೆಂಟ್ಸ್.
0: ಇಂಡಿವಿಜುವಲ್ ಗೇಮ್?
1: ಇಂಡಿವಿಜುವಲ್ ಗೇಮ್, ಇದನ್ನು ಇಂಡಿವಿಜುವಲ್ ಗೇಮ್. 7 ಎಲಿಮೆಂಟ್ಸ್ ಮಾಡ್ಬೇಕು ಟಂಬ್ಲಿಂಗ್ ಅಲ್ಲಿ, ಕಂಟಿನ್ಯೂಸ್ ಹೋಗ್ತಾ ಇರ್ಬೇಕು, ಲೈಕ್ ಬ್ಯಾಕ್ ಲಿಫ್ಟ್, ರೌಂಡ್ ಆಫ್, ಸಾಲ್ಟೋಸ್, ರೋಲ್ಸ್, ಅದೆಲ್ಲ ಕಂಟಿನ್ಯೂಸ್ ಮಾಡ್ಬೇಕು.
0: ಎಷ್ಟು ನಿಮಿಷ ಅದು ಮಾಡೋದಿರುತ್ತೆ?
1: ಅದು ಒಂದ್ ಜಸ್ಟ್ ಏನೋ ಒಂದ್ 10 seconds ಇಲ್ಲ,
0: ಆದ್ರೆ
1: ಕಂಟಿನ್ಯೂ ಇರ್ಬೇಕು. ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲಿ
0: ಪಾಯಿಂಟ್
1: ಕಟ್ ಆಗತ್ತೆ, ಆಮೇಲೆ ಬಿದ್ರೆ ಮಧ್ಯದಲ್ಲಿ ಏನಾದ್ರೂ ಆಗ್ಬೋದು. ಅದಕ್ಕೆ
0: ಎಷ್ಟು ಜನ ಭಾಗವಹಿಸಿದ್ರಿ ಈಗ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತಲ್ಲ, ಎಲ್ಲೆಲ್ಲಿಂದ ಬಂದಿದ್ರು, ಬೆಳ್ಳಿಯ ಪದಕ ಪಡೆದಿದ್ರಿ, ಗೋಲ್ಡ್ ಯಾರು ಪಡೆದುಕೊಂಡಿದ್ರಲ್ಲಿ?
1: ಟಂಬ್ಲಿಂಗ್ ಅಲ್ಲಿ ಗೋಲ್ಡ್ ಕೇರಳದಿಂದ ಬಂದಿದ್ದೆ. ಆಕ್ಚುಲಿ ಕೇರಳ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೇರಳ, ಮಹಾರಾಷ್ಟ್ರ. ಆಕ್ಚುಲಿ ನಾನು ಟಂಬ್ಲಿಂಗ್ ಅದೇ ಫಸ್ಟ್ ಟೈಮ್ ಮಾಡಿದ್ದು, ನಾನು ಬೇರೆ ಯಾವ ಸರಿನು ಮಾಡಿರ್ಲಿಲ್ಲ. ನಾವ್ ಇನ್ನೊಬ್ರು ಕೋಚ್ ಮಂಜುನಾಥ್ ಸರ್ ಅಂತ ಇದಾರೆ, ಅವರು ಸುಮ್ನೆ ಟ್ರೈ ಮಾಡು, ಏನ್ ಮೆಡಲ್ ಏನ್ ಬೇಕಾಗಿಲ್ಲ, ಸುಮ್ನೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡು ಅಂತ ಅಂದ್ರು. ಅದನ್ನು ಟ್ರೈ ಮಾಡಿದೆ, ಅವಾಗ ಸಿಲ್ವರ್ ಬಂತು. ಈ ಟಂಬ್ಲಿಂಗ್ ಅಲ್ಲಿ ಮಹಾರಾಷ್ಟ್ರ, ಕೇರಳ, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅವರೆಲ್ಲಾರು ಪಾರ್ಟಿಸಿಪೇಟ್ ಮಾಡಿದ್ರು.
0: ಅವರು ಡಾಮಿನೇಟಿಂಗ್ ಇದ್ದಾರೆ,
1: ಮಹಾರಾಷ್ಟ್ರ ಡಾಮಿನೇಟಿಂಗ್ ಇದ್ರು ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕೇರಳನು.
0: ಅಲ್ಲಿ ಮಲ್ಲಕಂಬ ಎಲ್ಲ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ.
1: ಮಹಾರಾಷ್ಟ್ರದಲ್ಲಿ ಹೌದು, ಮಹಾರಾಷ್ಟ್ರದಲ್ಲಿ ಮಲ್ಲಕಂಬ ತುಂಬಾ ಜಾಸ್ತಿ. ಇವಾಗ ನಾವ್ ಯಾರ್ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದೀವೋ ಅವ್ರ ಮಲ್ಲಕಂಬ ಕಾಂಪಿಟೇಷನ್ ಹೋಗ್ತಾರೆ ಮಹಾರಾಷ್ಟ್ರದ.
0: ಅದಕ್ಕೆ ಅವ್ರಿಗೊಂಥರ ಹಿಡಿತಾ ಇರುತ್ತೆ,
1: ಅವ್ರಿಗೇನು ಭಯ ಅನ್ನೋದು ಜಾಸ್ತಿ ಇರಲ್ಲ.
0: 2024 ಸೂರತ್ ನಲ್ಲಿ ನಡೆದ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಯಾವ್ಯಾವ ಇವೆಂಟ್ಸ್ ನಲ್ಲಿ ಭಾಗವಹಿಸಿದ್ರಿ, ಹಾಗೆ ಅದರ ರಿಸಲ್ಟ್ ಏನಿತ್ತು?
1: ಸೂರತ್ ನ್ಯಾಷನಲ್ಸ್ ಅಲ್ಲೂ ನಾನು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ, ಅದರಲ್ಲಿ ವುಮೆನ್ಸ್ ಪೇರ್ ಜೂನಿಯರ್ ಅಲ್ಲಿ ಮಾಡಿದ್ದೆ ಅವಾಗ. ಸೊ ವುಮೆನ್ಸ್ ಪೇರ್ ಬ್ಯಾಲೆನ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿತ್ತು, ವಿಚ್ ವಾಸ್ ವೆರಿ ಡಿಸಪಾಯಿಂಟ್ಮೆಂಟ್ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಶೀಟ್ ಇರುತ್ತೆ, ತಾರೀಫ್ ಶೀಟ್ ಅಂತ, ಅದರಲ್ಲಿ ನಾವು ಯಾವ ಎಲಿಮೆಂಟ್ಸ್ ಮಾಡ್ತೀವೋ ಅದೆಲ್ಲ ಹಾಕಿರ್ಬೇಕು, ಆ ಡ್ರಾ ಮಾಡಿ ಅಥವಾ ಪ್ರಿಂಟ್ ಮಾಡಿ ಅದರದ್ದು ಸ್ಕೋರ್ ಬರ್ದಿ ಜಡ್ಜಸ್ ಕೊಡ್ಬೇಕು ನಾವು. ನಂದು ತಾರೀಫ್ ಶೀಟ್ ಅಲ್ಲಿ ಏನಾಗಿತ್ತಂದ್ರೆ ಒಂದು ಮಿಸ್ ಆಗಿತ್ತು ಎಲಿಮೆಂಟ್. ಸೊ ಆತರ ಮಿಸ್ ಆಗಿ ನಾವು ಬೇರೆ ಎಲಿಮೆಂಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ,
0: ಹಾಗೂ
1: ಆತರನು ಮಾಡ್ತಾರೆ. ಹೌದು,
0: ನಿಮ್ದು ತಪ್ಪಿರಲ್ಲ, ಅವಾಗ
1: ನಮ್ದು ತಪ್ಪಿರಲ್ಲ, ಬಟ್ ಆ ಶೀಟ್ ಅಲ್ಲಿ ನಾವು ಮಿಸ್ ಆಗಿ ತಪ್ಪಾಕಿರ್ತೀವಿ. ಸೊ ಅದರಿಂದ ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದ್ ಬ್ಯಾಲೆನ್ಸ್ ಅಲ್ಲಿ, ಬಟ್ ಅದೊಂದು ಮಿಸ್ಟೇಕ್ ಇಂದ ನನಗೆ ಬ್ರಾನ್ಸ್ ಬಂತು. ಆಕ್ಚುಲಿ
0: ಅದು ಬೇಜಾರಾಗಿತ್ತು,
1: ತುಂಬಾ ಬೇಜಾರು.
0: ಎಷ್ಟು ಜನ ಇದ್ರು ಅವಾಗ ಅಲ್ಲಿ ಪಾರ್ಟಿಸಿಪೇಟ್?
1: ನಾ ವುಮೆನ್ಸ್ ಪೇರ್ ಅಲ್ಲಿ 10 states ಇತ್ತು.
0: ಬಹಳ ಟಫ್ ಕಾಂಪಿಟೇಷನ್.
1: ಟಫ್ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಡೈನಾಮಿಕ್ ಅಲ್ಲಿ ಏನಾಯ್ತು ಅಂದ್ರೆ ಅದ್ರಲ್ಲಿ ನನಗೆ ಸಿಲ್ವರ್ ಬಂತು, ಯಾಕಂದ್ರೆ ನಮ್ದು ಫಾಲ್ ಆಯ್ತು. ಒಂದು ನನ್ನ ಪಾರ್ಟ್ನರ್ ಗೆ ಮೇಲಿಂದ ಮಾಡಿಸ್ತಿದ್ನ, ಒಂದ್ ಎಲಿಮೆಂಟ್ ಮಾಡಿ ನೆಲಕ್ಕೆ ಕೈ ಟಚ್ ಮಾಡಿದ ಅಷ್ಟೇ,
0: ಸ್ಲಿಪ್ ಆಯ್ತಲ್ಲ,
1: ಅದಕ್ಕೆ ಸಿಲ್ವರ್ ಬಂತು. ಆಮೇಲೆ ಕಂಬೈನ್ ಅಲ್ಲಿ ನಮಗೆ ಗೋಲ್ಡ್ ಬಂತು.
0: ಒಟ್ಟು 3 ವರ್ಣದ ಪದಕಗಳು ನಿಮಗೆ
1: ಬಂತು.
0: ಅಂದ್ರೆ ನೀವು ಹೋದಲ್ಲೆಲ್ಲ ಪದಕಗಳನ್ನ ಜಾಸ್ತಿ ತಗೊಂಡ್ಬರ್ತೀರಿ, ಏನಿದ್ರ ಗುಟ್ಟು, ಯಶಸ್ಸಿನ ಗುಟ್ಟು?
1: ನಮ್ ಲೈಕ್ ಅಕ್ರೋಬ್ಯಾಟಿಕ್ಸ್ ಏನಂದ್ರೆ ನನ್ ಒಂಥರ ಮೇನ್ ತರ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಹೋದ್ರೆ ನಂಗೆ ಮೆಡಲ್ ಬರ್ಲೇಬೇಕು ಅಲ್ಲಿ,
0: ಅಂದ್ರೆ ಆ ರೀತಿ ಒಂದು ಮನಸ್ಥಿತಿಯಲ್ಲೇ ಹೋಗ್ಬಿಡ್ತೀರಾ.
1: ವುಮೆನ್ಸ್ ಪೇರ್ ಅಲ್ಲಿ ಇಲ್ಲಿಯವ್ರಿಗೆ ಏನ್ ಮಾಡಿದ್ರು, ನಾನು ನನ್ ಪಾರ್ಟ್ನರ್ ಏನಾಗಿರ್ಲಿ ಎಲ್ಲರಿಗಿಂತ ಲೈಕ್ ಬೆಸ್ಟ್ ಎಲಿಮೆಂಟ್ಸ್ ಇದೆ. ಯಾಕಂದ್ರೆ ಅಕ್ರೋಬ್ಯಾಟಿಕ್ಸ್ ಮುಂಚೆ ನಾವು ಆರ್ಟಿಸ್ಟಿಕ್ ಮಾಡ್ತಿದ್ವಿ, ಆರ್ಟಿಸ್ಟಿಕ್ ಒಂಥರ ಬೇಸ್ ಇಂದಾಗೆ ಅಕ್ರೋಬ್ಯಾಟಿಕ್ಸ್ ಗೆ. ನಾವು ಆರ್ಟಿಸ್ಟಿಕ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಮಾಡ್ತೀವೋ ಅದೇ ಅಕ್ರೋಬ್ಯಾಟಿಕ್ಸ್ ಗೆ ಹೆಲ್ಪ್ ಆಗೋದು. ಸೊ ನಾವು ಅಕ್ರೋಬ್ಯಾಟಿಕ್ ಶಿಫ್ಟ್ ಆದಾಗ ಬೇಗ ಪಿಕಪ್ ಮಾಡ್ಕೊಂಡ್ವಿ, ಲೈಕ್ ಎಲ್ಲ ಬೇರೆ ಎಲಿಮೆಂಟ್ಸ್ ಎಲ್ಲ ಬೇಗ ಬೇಗ ಮಾಡಕ್ ಶುರು ಮಾಡಿದ್ವಿ. ನಾವಿನ್ನು ಇವಾಗ ಎಷ್ಟೊಂದ್ ಜನ ಇದಾರೆ, ಅವ್ರ ಎಷ್ಟೋ ವರ್ಷದಿಂದ ಅಕ್ರೋಬ್ಯಾಟಿಕ್ಸ್ ಮಾಡ್ತಿರ್ಬೋದು, ಇನ್ನು ಬೇಸಿಕ್ಸ್ ಅಲ್ಲೇ ಇದಾರೆ. ಬಟ್ ನಮಗೆ ಏನ್ ಹೆಲ್ಪ್ ಅಂದ್ರೆ ಈ ಆರ್ಟಿಸ್ಟಿಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಬೇಗ ಎಲಿಮೆಂಟ್ಸ್ ಪಿಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು.
0: ಆ ರೀತಿ ನೀವು ಕಾಂಪಿಟೇಷನ್ ನಲ್ಲಿ ಪದಕಗಳನ್ನ ಗಳಿಸ್ಲಿಕ್ಕೆ ಸಹಾಯಕಾರಿ ಆಗ್ತದೆ ಹೇಳ್ಬೋದು. 2025 ಜಮ್ಮುವಿನಲ್ಲಿ ನಡೆದ ಏರೋಬಿಕ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಏರೋ ಡ್ಯಾನ್ಸ್ ಮತ್ತೆ ಏರೋಬಿಕ್ಸ್ ನಲ್ಲಿ ಪದಕಗಳನ್ನ ಪಡೆದಿದ್ದೀರಿ. ಈ ಏರೋಬಿಕ್ಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ನಲ್ಲಿ ಏನಾದ್ರೂ ಸಾಮ್ಯತೆ ಇದೆ?

0: Aerobics ಅಂದ್ರೆ ಇವಾಗ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎರಡ್ ತರ ಎರೋಬಿಕ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಎರೋಬಿಕ್ಸ್, ಒಂದು ಜಿಮ್ನಾಸ್ಟಿಕ್ಸ್ ಎರೋಬಿಕ್ಸ್. ಜಿಮ್ನಾಸ್ಟಿಕ್ಸ್ ಎರೋಬಿಕ್ಸ್ ಅಂದ್ರೆ ಮೂವ್ಮೆಂಟ್ಸ್ ಇರುತ್ತೆ, ಒಂದ್ 7 ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಆ 7 ಬೇಸಿಕ್ ಸ್ಟೆಪ್ಸ್ ಅಲ್ಲಿ ನಾವು AMPs ಅಂತ ಇರುತ್ತೆ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯ ಮಧ್ಯದಲ್ಲಿ ನಾವು ಎಲಿಮೆಂಟ್ಸ್ ಲೈಕ್ ಸ್ಮಾಲ್ ಸ್ಮಾಲ್ ಎಲಿಮೆಂಟ್ಸ್, ಎರೋಬಿಕ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪಿವೋಟ್ ಟರ್ನ್ ಅನ್ನೋದು, ಹೆಲಿಕಾಪ್ಟರ್ ಅನ್ನೋದು, ಆತರ ಎಲಿಮೆಂಟ್ಸ್ ಇರುತ್ತೆ. ಅದನ್ನ ನಾವು ಮಧ್ಯ ಮಧ್ಯದಲ್ಲಿ ಹಾಕೊಂಡು ಫುಲ್ ಕಾಂಬಿನೇಷನ್ ನ ಕಂಪ್ಲೀಟ್ ಮಾಡ್ಬೇಕು.
1: ಅದಕ್ಕೆ ಟೈಮಿಂಗ್ ಏನಾದ್ರೂ ಇದೆ?
0: ಏರೋಬಿಕ್ಸ್ ಅಲ್ಲಿ 2 minutes.
1: ಏರೋ ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್ಸ್ ನಲ್ಲಿ
0: ಇಲ್ಲ, ಆಕ್ಚುಲಿ ಏರೋಬಿಕ್ಸ್ ಅಲ್ಲಿ 1 minute 30 seconds. ಏರೋ ಡ್ಯಾನ್ಸ್ ಹೆಂಗಂದ್ರೆ ಅದು 8 members ಮಾಡೋದು. ಏರೋ ಡ್ಯಾನ್ಸ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ, ಬರೀ ಏರೋಬಿಕ್ಸ್ ಪ್ಲಸ್ ನಮ್ ಡಾನ್ಸ್, ನಾರ್ಮಲ್ ಡಾನ್ಸ್ ಇರುತ್ತೆ ನೋಡಿ, ಇವಾಗ ವೆಸ್ಟರ್ನ್ ಆಗಿರ್ಲಿ ಕ್ಲಾಸಿಕಲ್ ಆಗಿರ್ಲಿ, ಅದ್ ನಾವು ಜಾಯಿನ್ ಮಾಡ್ಕೋಬಹುದು. 30 seconds ನಾರ್ಮಲ್ ಡಾನ್ಸ್ ಇರಬೇಕು, 1 minute ಏರೋಬಿಕ್ಸ್ ಇರಬೇಕು, ಅದು ಏರೋ ಡಾನ್ಸ್. 8 members ಮಾಡೋದು ಮಾತ್ರ.
1: ಅಲ್ಲಿ ಏನಿತ್ತು ನಿಮ್ ರಿಸಲ್ಟ್? ಈ ಏರೋ
0: ಡಾನ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಬಂದಿತ್ತು ಆಕ್ಚುಲಿ. ಆಮೇಲೆ ಏರೋ ಡಾನ್ಸ್ ನಾವು ರೀಸೆಂಟ್ ಆಗಿ ಶುರು ಮಾಡ್ಕೊಂಡ್ ಬಂದಿದ್ದು ಏರೋ ಡಾನ್ಸ್, ಅದು ಜಮ್ಮುಲಿ ನಾನು ಫಸ್ಟ್ ಟೈಮ್ ಮಾಡಿದ್ದು.
1: ಎಲ್ಲ ಫಸ್ಟ್ ಟೈಮ್, ಆದ್ರೆ ಪದಕಗಳ ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು.
0: ನಾನು ಆದ್ರೆ ಆರ್ಟಿಸ್ಟಿಕ್ ತುಂಬಾ ಸರಿ ಮಾಡಿದೀನಿ, ಆರ್ಟಿಸ್ಟಿಕ್ ಅಲ್ಲಿ ತುಂಬಾ ನ್ಯಾಷನಲ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಆರ್ಟಿಸ್ಟಿಕ್ ಅಲ್ಲಿ ಮೆಡಲ್ ಅಂತ ಆಗಿಲ್ಲ, ತುಂಬಾ ಕಷ್ಟ ಇರುತ್ತೆ ಅದು ಅದಕ್ಕೆ. ಬಟ್ ಏರೋಬಿಕ್ಸ್, ಏರೋ ಡಾನ್ಸ್, ಅಕ್ರೋಬಾಟಿಕ್ಸ್ ಅದೆಲ್ಲ ಮೆಡಲ್ಸ್
1: ಆಗಿದೆ. ಸೋನಿಕಾ, 38th ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿದ್ರಿ, ಇದ್ರ ಕುರಿತಾಗಿ ಹಂಚಿಕೊಳ್ಳಿ.
0: ನ್ಯಾಷನಲ್ ಗೇಮ್ಸ್ ತಂದು ಹೋಗೋದು ಆಕ್ಚುಲಿ ಡಿಸೈಡ್ ಆಗಿರ್ಲಿಲ್ಲ, ಒಬ್ರು ಬಿಟ್ರು ಅಂತ ನನ್ನ ಸೇರ್ಸ್ಕೊಂಡಿದ್ದೆ ಅದ್ರಲ್ಲಿ. ಮನೋಹರ್ ಸರ್ ಇದಲ್ವಾ, ಅವ್ರು ನನ್ ಲೈಕ್ ನೀನ್ ಟ್ರೈ ಮಾಡ್ಬೋದು ಇದ್ರಲ್ಲಿ, ಯಾಕಂದ್ರೆ ನಾನು ಅಕ್ರೋಬಾಟಿಕ್ಸ್ ಮುಂಚಿಂದನು ಮಾಡ್ತಿದ್ದೆ, ಸೊ ಅದಕ್ಕೆ ನಾನು ಟ್ರೈ ಮಾಡ್ಬೋದು ಅಂತ ಮಾಡಿದ್ರು. ಬಟ್ ಇದ್ರಲ್ಲಿ ನಾನು ಮಾಡಿದ್ದು ವುಮೆನ್ಸ್ ಗ್ರೂಪ್, 3 ಇರೋದು,
1: 3
0: ಒಬ್ರು ಕೆಳಗೆ, ಅವ್ರ ಮೇಲೆ ನಾನು, ನನ್ ಮೇಲೆ ಇನ್ನೊಬ್ಳು, ಆತರ ಮಾಡೋದು. ನಾನು ಮಿಡಲ್ ಬೇಸ್ ಆಗಿದ್ದೆ. ಇದು ನಂದು ಫಸ್ಟ್ ಟೈಮ್ ಮಾಡ್ತಿರೋದು ವುಮೆನ್ಸ್ ಗ್ರೂಪ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ನಾನು ನ್ಯಾಷನಲ್ ಗೇಮ್ಸ್ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಇಂಡಿಯಾದಲ್ಲಿ ತುಂಬಾ ದೊಡ್ಡದು, ಅದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಆಕ್ಚುಲಿ.
1: ಅದು ನಿಮ್ಗೆ ಸಡನ್ ಆಗಿ
0: ಸಿಕ್ಕಿಟಿ, ವೆರಿ ಸಡನ್ ಆಗಿ ಸಿಕ್ತ ಆಪರ್ಚುನಿಟಿ, ಅದಕ್ಕೆ ನಂಗೆ ತುಂಬಾ ಖುಷಿಯ ಆಪರ್ಚುನಿಟಿ ಸಿಕ್ಕಿದಕ್ಕೆ. 3 ಏನ್ ಮಾಡ್ತಿದ್ವಿ ಮುಂಚೆನು, ಯಾತರಾದ್ರೂ ಪಾರ್ಟ್ನರ್ಸ್ ಇರ್ಲಿಲ್ಲ, ಸೊ ಅದೆಲ್ಲ ಲೈಕ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಕ್ರೋಬಾಟಿಕ್ಸ್ ಅಲ್ಲಿ. ಮಾಡ್ಬೇಕಾದ್ರೆ ನಮ್ ಮೈಂಡ್ ಸೆಟ್ ಎಲ್ಲಾರ್ದು ಸೇಮ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪಾರ್ಟ್ನರ್ಶಿಪ್. ಅದು ವುಮೆನ್ಸ್ ಗ್ರೂಪ್ ಅಲ್ಲಂತೂ 3 ಮಾಡೋದು ಡಿಫಿಕಲ್ಟ್ ಇರತ್ತೆ, ಸೊ ಅದ್ರಲ್ಲಿ ನಂಗೆ ಬ್ರಾನ್ಸ್ ಬಂತು ಅಂದ್ರೆ ತುಂಬಾ. ಆಮೇಲೆ ಇದು ಸೀನಿಯರ್ಸ್ ಅಲ್ಲಿ ನಾನು ಮಾಡಿದ್ದೆ ಆಕ್ಚುಲಿ, ಸೊ ಸೀನಿಯರ್ಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್ ಅವರೆಲ್ಲ ತುಂಬಾ ಲೈಕ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಅವ್ರದ್ದು ಅಕ್ರೋಬಾಟಿಕ್ಸ್ ಅಲ್ಲಿ.
1: ಅಂದ್ರೆ ಅವರೆಲ್ಲ ಮಾಡ್ತಾನೆ
0: ಮುಂಚಿಂದಾನೆ. ಮಹಾರಾಷ್ಟ್ರವರೆಲ್ಲ ಏನಂದ್ರೆ ಆಕ್ಚುಲಿ ಅವ್ರು ಯಾರು ಆರ್ಟಿಸ್ಟಿಕ್ ಹತ್ರ ಚೇಂಜ್ ಮಾಡಿಲ್ಲ, ಮೊದ್ಲು ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಅವ್ರು ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡ್ರು.
1: ಅಂದ್ರೆ ಒಂದೇ ಇವೆಂಟ್ ಅಲ್ಲಿ ಅವ್ರು
0: ಕಾನ್ಸಂಟ್ರೇಷನ್ ಎಷ್ಟೋ ಲೈಕ್ ಇವಾಗ ಮಹಾರಾಷ್ಟ್ರ ಸೀನಿಯರ್ಸ್ ಇದಾರೆ, ಅವರು ಇವಾಗ ಏಜ್ ಅವ್ರದ್ದು 20 ಏನೋ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಇವಾಗಿನ ತನಕ ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡ್ ಬಂದಿದ್ದು. ನಾವುಗಳು ಇವಾಗ ಒಂದು 3 ಬ್ಯಾಕ್ ಇಂದ ಅಕ್ರೋಬಾಟಿಕ್ಸ್ ಶುರು ಮಾಡಿದ್ದು.
1: ಸೊ ಇವೆಲ್ಲ ಜಿಮ್ನಾಸ್ಟಿಕ್ ಮಾಡುವಾಗ ಹಿನ್ನೆಲೆ ಮ್ಯೂಸಿಕ್ ಏನಾದ್ರೂ ಹಾಕ್ತಾರಾ?
0: ಹೌದು, ಇವಾಗ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ನಾವು ಇವಾಗ ಬ್ಯಾಲೆನ್ಸ್ ಅಂತ ತಗೊಳ್ಳೋಣ, ಅದ್ರಲ್ಲಿ ಇವಾಗ ನಾವು 5 ಮಾಡ್ಬೇಕು. ಬರೀ 5 ಮಾಡ್ಬಿಟ್ಟು ಸುಮ್ನೆ ಆಗೋದಲ್ಲ, ನಾವೇ ಒಂದು ಕೊರಿಯೋಗ್ರಫಿ ಸೆಟ್ ಮಾಡ್ಬೇಕು, ಒಂದ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಆ ಸಾಂಗ್ ಪ್ರಕಾರ ಕೊರಿಯೋಗ್ರಾಫ್ ಮಾಡಿ ಅದ್ರ ಮಧ್ಯದಲ್ಲಿ ಎಲಿಮೆಂಟ್ಸ್ ಹಾಕೊಂಡಿ, ಆಮೇಲೆ ಏನೋ ಟ್ರಾನ್ಸಿಷನ್ಸ್ ಅಂದ್ರೆ ಲಿಫ್ಟ್ಸ್,
1: ಅಂದ್ರೆ ಆ ಮ್ಯೂಸಿಕ್ಗೆ ತಕ್ಕ ಹಾಗೆ ನಿಮ್ಮ ಮೂಮೆಂಟ್ ಇರಬೇಕು.
0: ಹಾ, ಡಾನ್ಸ್ ಎಲ್ಲ ಹೌದು, ಅದನ್ನು ಆಕ್ಚುಲಿ ಜಜಿಂಗ್ ತುಂಬಾ ಹೆಲ್ಪ್ ಆಗತ್ತೆ. ನಮ್ ಮ್ಯೂಸಿಕ್ ಮೇಲೂ ಜಡ್ಜ್ ಮಾಡ್ತಾರೆ, ನಮ್ದು ಕೊರಿಯೋಗ್ರಫಿ ಸಾಂಗ್ ಪ್ರಕಾರ ಇದೆಯಾ ಅಂತ ಅದ್ರ ಮೇಲೂ ಜಡ್ಜ್ ಮಾಡ್ತಾರೆ. ಹಂಗ್ ನಡೀ
1: ಅಲ್ಲೂ ಎಲ್ಲ ಪಾಯಿಂಟ್ಸ್ ಗಳು ಸಿಗತ್ತೆ.
0: ಹೌದು,
1: ಹಾಗಾದ್ರೆ ಮ್ಯೂಸಿಕ್ ಬೇಸಿಕ್
0: ಇರ್ಲೇಬೇಕು. ಹೌದು, ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಇರ್ಲೇಬೇಕು.
1: 2023 ಉಜ್ಬೇಕಿಸ್ತಾನದಲ್ಲಿ ನಡೆದ ಏಷ್ಯನ್ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದಿದ್ರಿ. ಇದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿತ್ತ? ಮೊದಲ ಪ್ರಯತ್ನದಲ್ಲಿ ಪದಕಗಳನ್ನ ಪಡೆದ್ರಲ್ಲ, ಹೇಗಿತ್ತು ಆ ಅನುಭವ?
0: ಇಲ್ಲ, ಆಕ್ಚುಲಿ 2018 ಅಲ್ಲಿ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ನಾನು US ಹೋಗಿದ್ದೆ. ಅಲ್ಲಿ ಲೈಕ್ ಸುಮ್ನೆ ಪಾರ್ಟಿಸಿಪೇಟ್ ಮಾಡಕಂತ ಅಷ್ಟೇ ಹೋಗಿದ್ದು, ಸುಮ್ನೆ ಲೈಕ್ ಈ ತರ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರು. ಕರ್ನಾಟಕದಿಂದ 8 ಹೋಗಿದ್ವಿ US. ನಾನಿನ್ನು ಚಿಕ್ಕೋಳಿದ್ದೆ ಅವಾಗ,
1: ಸೊ 2018
0: ಅಲ್ಲಿ ಇದ್ದೆ ಅವಾಗ ನಾನು ಅಷ್ಟೇ. ಅವಾಗ ನಾನು ಫಸ್ಟ್ ಆಕ್ಚುಲಿ ದೇಶ ಬಿಟ್ಟು ಹೋಗಿದ್ದೆ,
1: ಇಂಟರ್ನ್ಯಾಷನಲ್
0: US ಹೋಗಿದ್ ನಾನು. ಅಲ್ಲಿ ಏರೋಬಿಕ್ಸ್ ಮಾಡಿದ್ವಿ, ಸೆಕೆಂಡ್ ರೌಂಡಿಗೆ ನಾನು

0: ಸೆಲೆಕ್ಟ್ ಆಗಿದ್ದೆ. ಸಿಕ್ಸ್ತ್ ಪೊಸಿಷನ್ ಅಲ್ಲಿದ್ದೆ, ಸೆಕೆಂಡ್ ರೌಂಡಿಂಗ್ ಸೆಲೆಕ್ಟ್ ಆದ್ರೆ ಅಲ್ಲಿ ಫಿಫ್ತ್ ಪೊಸಿಷನ್ ಬಂದೆ.
1: ಕಾಂಪಿಟೇಷನ್ ಜಾಸ್ತಿ
0: ಜಾಸ್ತಿ.
1: ಯಾವ ದೇಶದವರು ಡಾಮಿನೇಟ್ ಇದ್ದಾರೆ ಈ ಜಿಮ್ನಾಸ್ಟಿಕ್ಸ್ ನಲ್ಲಿ?
0: ಎಲ್ಲಾ ದೇಶಗಳು ಇದೆ, ನಮ್ ಇಂಡಿಯಾ ಸ್ವಲ್ಪ ಕಡಿಮೆ
1: ಇದೆ.
0: ಇವಾಗ ಆದ್ರೆ ತುಂಬಾ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಇಂಡಿಯಾ. ಆಕ್ಚುಲಿ ಮುಂಚಿನ ತರ ಇಲ್ಲ, ಎಷ್ಟೊಂದ್ ಜನ ಇವಾಗ ರೆಪ್ರೆಸೆಂಟ್ ಮಾಡೋರೆ ಇಂಡಿಯಾ.
1: ಇಂಡಿಯಾದಲ್ಲಿ
0: ಟೂ ಟೀಮ್ ಸೆಲೆಕ್ಟ್ ಆಗಿದ್ದು, ನಾನು ಮತ್ತೆ ನನ್ನ ಪಾರ್ಟ್ನರ್, ಮಹಾರಾಷ್ಟ್ರದಿಂದ ಇನ್ನು ಇಬ್ರು ಹುಡುಗಿಯರು. ಸೊ ಅಲ್ಲಿ ಸಿಕ್ಸ್ ಕಾಂಪಿಟೇಟರ್ಸ್ ಇದ್ರು, ಉಜ್ಬೇಕಿಸ್ತಾನ್ ಇಂದ ಎರಡ್ ಟೀಮು, ಕಜಾಕಿಸ್ತಾನ್ ಇಂದ ಎರಡ್ ಟೀಮು, ಇಂಡಿಯಾದಿಂದ ಎರಡ್ ಟೀಮು. ಫಸ್ಟ್ ನಮ್ದು ಬ್ಯಾಲೆನ್ಸ್ ನಡೀತು. ಫಸ್ಟ್ ಟೈಮ್ ನಾವ್ ಹೋಗಿದ್ದು ಆ ಫುಲ್ ಹಾರ್ಟ್ ಬೀಟ್ ಎಲ್ಲಾ ರೇಸ್ ಆಗಿ ನರ್ವಸ್ನೆಸ್ ತುಂಬಾ ಆಗಿರುತ್ತೆ. ಅದ್ರಲ್ಲಿ ಒಂದ್ ಫಾಲ್ ಆಯ್ತು ನಮ್ದು. ಫಾಲ್ ಆದಾಗ ನನ್ನ ಪಾರ್ಟ್ನರ್ಗೆ ನರ್ವಸ್ನೆಸ್ ಆಗಿ ಉಸಿರು ಇಟ್ಕೊಳಕ್ ಶುರು ಆಯ್ತು. ಬಟ್ ಆದ್ರೂ ಅದು ಫುಲ್ ಕಂಪ್ಲೀಟ್ ಮಾಡಿದ್ವಿ. ಅವಾಗ ನಮ್ ಸ್ಕೋರ್ ಸ್ವಲ್ಪ ಕೆಳಗಿತ್ತು, ಕಡಿಮೆ ಇತ್ತು. ಸೆಕೆಂಡ್ ಡೈನಾಮಿಕ್ಸ್ ಬಂತು. ಡೈನಾಮಿಕ್ಸ್ ಅಲ್ಲಿ ನಾವು ಯಾವ ಎಲಿಮೆಂಟ್ ಇತ್ತೋ ಎಲ್ಲ ಕ್ಲೀನ್ ಆಗಿ ಮಾಡಿದ್ವಿ. ಸೊ ಅದರಿಂದ ನಮ್ ಸ್ಕೋರ್ ಸ್ವಲ್ಪ ಮೇಲೋಯ್ತು. ಆಮೇಲೆ ಕಂಬೈನಿಗೆ ಸೆಲೆಕ್ಟ್ ಆದ್ವಿ ನಾವು.
1: ಬ್ಯಾಲೆನ್ಸ್
0: ಮತ್ತೆ ಡೈನಾಮಿಕ್ ಅಲ್ಲಿ ಎರಡರಲ್ಲೂ ಪಾಯಿಂಟ್ಸ್ ಸೇರಿಸಿ ಅದು ಚೆನ್ನಾಗಿದೆಯಾ ಅಂತ ನೋಡಿ ಆಮೇಲೆ ಇದಕ್ಕೆ ಕಂಬೈನ್ಗೆ ಹೋಗ್ಬೇಕು. ಇಂಡಿಯಾದಿಂದ ಎರಡ್ ಟೀಮ್ ಇದೆ, ಬಟ್ ಒಂದೇ ಟೀಮ್ ಕಳ್ಸೋದು ಕಂಬೈನ್ಗೆ. ಒನ್ ಟೀಮ್ ಡ್ರಾಪ್ ಔಟ್ ಮಾಡ್ತಾರೆ, ನಂದು ಮತ್ತೆ ನನ್ನ ಪಾರ್ಟ್ನರ್ ನ ಸೆಲೆಕ್ಟ್. ಲೈಕ್
1: ಅಂದ್ರೆ ಎರಡ್ ಟೀಮ್ ಹೋಗಿತ್ತು, ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದ ಎರಡ್ ಟೀಮ್.
0: ಯಾಕಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಅಲ್ಲಿ ನಮ್ದು ಜಾಸ್ತಿ ಸ್ಕೋರ್ ಬಂದಿತ್ತು ಅವ್ರಕ್ಕಿಂತ. ಸೊ ಅದ್ರಲ್ಲಿ ನಾವ್ ಮತ್ತೆ ಕಂಬೈನ್ ಮಾಡಿದ್ವಿ, ಆಮೇಲೆ ಕಾಂಪಿಟೇಟ್ ಮಾಡಿದ್ವಿ. ಬಟ್ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಅವ್ರನ್ನೆಲ್ಲ ಬೀಟ್ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಎಲಿಮೆಂಟ್ಸ್ ಹೆಂಗಿರತ್ತಂದ್ರೆ ನಮ್ಕಿಂತ ತ್ರಿಪಲ್ ಚೆನ್ನಾಗಿರುತ್ತೆ. ಕಜಾಕಿಸ್ತಾನ್ ಫಸ್ಟ್ ಬಂತು, ಉಜ್ಬೇಕಿಸ್ತಾನ್ ಸೆಕೆಂಡ್ ಬಂತು, ನಾವ್ ಥರ್ಡ್ ಬಂದ್ವಿ.
1: ಆದ್ರೂ ಕಂಚಿನ ಪದಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ. ಕಳೆದ ವರ್ಷ ಗೋವಾದಲ್ಲಿ ನಡೀತಲ್ಲ ಅಕ್ರೋಬಟಿಕ್ ಜಿಮ್ನಾಸ್ಟಿಕ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಮೂರು ಇವೆಂಟ್ ನಲ್ಲಿ ಭಾಗವಹಿಸಿ ಮೂರು ಬೆಳ್ಳಿಯ ಪದಕ ಪಡೆದಿದ್ದೀರಿ. ಪೇರ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಆ ಕಾಂಪಿಟೇಷನ್?
0: ಇದನ್ನು ಅಕ್ರೋಬಾಟಿಕ್ಸ್, ಇವಾಗ ನಾನು ಹೆಂಗ್ ಉಜ್ಬೇಕಿಸ್ತಾನ್ ಹೋಗಿದ್ನೋ ಇದನ್ನು ಸೇಮ್ ಕಾಂಪಿಟೇಷನ್. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದಕ್ಕೂ ಮುಂಚೆ ನಮ್ಗೆ ಕ್ಯಾಂಪ್ ಗಳಿರತ್ತೆ, ಲೈಕ್ ಆಲ್ ಓವರ್ ಇಂಡಿಯಾ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆ ಎಲ್ಲಾರ ಜೊತೆ ಒಂದು ಗೋವಾದಲ್ಲೇ ಕಾಂಪಿಟೇಷನ್ ಮುಂಚೆ
1: ಟ್ವೆಂಟಿ ಡೇಸ್
0: ಕ್ಯಾಂಪ್ ಇತ್ತು ನಮ್ಗೆ ಅಲ್ಲೇ ಗೋವಾದಲ್ಲೇ. ಸೊ 20 ಡೇಸ್ ಕ್ಯಾಂಪ್, ಆಮೇಲೆ ಕಾಂಪಿಟೇಷನ್ ಇತ್ತು. ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು, ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನು ಎರಡ್ ನ್ಯಾಷನಲ್ಸ್ ನಡೀತು. ಆ ಗ್ಯಾಪ್ ಅಲ್ಲಿ ನಾವು ಇಂಪ್ರೂವ್ ಮಾಡಕ್ ಶುರು ಮಾಡಿದ್ವಿ. ನಮ್ದು ಎಲಿಮೆಂಟ್ಸ್ ಇನ್ನು ಹೈಯರ್ ಲೆವೆಲ್ ಗೋಯ್ತು, ನಮ್ ಸ್ಕೋರ್ಸ್ ಇನ್ನು ಹೈಯರ್ ಲೆವೆಲ್ ಗೋಯ್ತು. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ ಸ್ಕೋರ್ ಎಷ್ಟಿತ್ತು, ಲೈಕ್ ಎಲಿಮೆಂಟ್ಸ್ ಅಂದ್ರೆ ಡಿಫಿಕಲ್ಟಿ 30 ಹಂಗಿತ್ತು. ಆದ್ರೆ ಇವಾಗ ನಮ್ ಡಿಫಿಕಲ್ಟಿ ಎಷ್ಟಿದೆ ಅಂದ್ರೆ 70-80 ಅದ್ರಲ್ಲಿದೆ.
1: ಸೊ ಸ್ವಲ್ಪ ಹೈ ಆಗಿತ್ತು.
0: ಹೈ ಆಗಿ
1: ಏನ್ ಕಾರಣ ಅಂತೀರಾ? ಯಾರು ಕೋಚ್ ಗಳೆಲ್ಲ ಚೆನ್ನಾಗಿ?
0: ನಮ್ ಮನೋಹರ್ ಕಾಮತ್ ಸರ್ ಇದಾರೆ, ಮಂಜುನಾಥ್ ಸರ್ ಇದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಆಕ್ಚುಲಿ ಸ್ಮಾಲ್ ಸ್ಮಾಲ್ ಟೆಕ್ನಿಕ್ಸ್ ಇದೆಯಲ್ವಾ, ವೆರಿ ಇಂಪಾರ್ಟೆಂಟ್.
1: ಮೇನ್ ಟೆಕ್ನಿಕ್
0: ವೆರಿ ಮೈನರ್, ವೆರಿ ಇಂಪಾರ್ಟೆಂಟ್ ಆ ಟೆಕ್ನಿಕ್ಸ್ ಎಲ್ಲ. ಕೋಚಸ್ ಹೇಳ್ಕೊಡ್ತಾರಲ್ವಾ, ಅದರಿಂದ ಲೈಕ್ ತುಂಬಾ ಚೇಂಜಸ್ ಆಗುತ್ತೆ. ಇವಾಗ ಒಂದ್ ತಪ್ಪು ಮಾಡ್ತಿರ್ತೀವಿ ನಾವು, ಒಂದ್ ಕಡೆ ನಾನು ಮಾಡಿಸ್ತಿರ್ತೀನಿ, ಎಲ್ಲೋ ಒಂದ್ ಕೈ ಬೆಂಡ್ ಇರತ್ತೆ, ಆ ಸ್ಮಾಲ್ ಟೆಕ್ನಿಕ್ ನ ಚೇಂಜ್ ಮಾಡ್ತಾರೆ ಅವರು, ಅವಾಗ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ನಾವು ಇವಾಗ ಒಂದ್ ಎಲಿಮೆಂಟ್ ಕಲಿತೀವಿ, ಅದರಿಂದ ನೆಕ್ಸ್ಟ್ ಎಲಿಮೆಂಟ್ ಕಲಿಬೇಕು ಅಂತ ಆಸೆ ಇರತ್ತೆ. ಅದಕ್ಕೆ ನಾವು ಡ್ರಿಲ್ಸ್ ಅನ್ನೋದಿರತ್ತೆ, ಆ ಎಕ್ಸಸೈಸ್ ಮಾಡಿ ಮಾಡಿ ಮಾಡಿ ಮಾಡಿ ಬರ್ತಾ ಇರತ್ತೆ ಎಲಿಮೆಂಟ್ಸ್.
1: ಸೋನಿಕಾ, ನಿಮ್ಮ ಎಜುಕೇಶನ್ ಏನು, ಹೇಗೆ ಸಮಯವನ್ನ ಹೊಂದಿಸ್ಕೋತೀರಿ ಜಿಮ್ನಾಸ್ಟಿಕ್?
0: ಇವಾಗ ನಂದು ಸೆಕೆಂಡ್ PU ಮುಗ್ದಿದೆ, JNCMS ಯೂನಿವರ್ಸಿಟಿ. ಅಲ್ಲಿ ನಾನು BBA ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು PU ಇದ್ದಾಗನು ನಾನು CMR ಕಾಲೇಜ್ ಅಂತ ಜಾಯ್ನ್ ಆಗಿದ್ದೆ. ಅಲ್ಲಿ ಟೈಮಿಂಗ್ಸ್ ಹೆಂಗಿತ್ತಂದ್ರೆ ಮಾರ್ನಿಂಗ್ 8:00 to 12:00 ಅಷ್ಟೇ. ಸೊ ನನ್ ಜಿಮ್ನಾಸ್ಟಿಕ್ ಗೆ ಏನು ಅಡ್ಡ ಬರೋದು ಆತರ ಏನು ಇರ್ಲಿಲ್ಲ. ಸೊ ನಂದು ಪ್ರಾಕ್ಟೀಸ್ ಇದ್ದಿದ್ದೆ 4:00, 12 to 4 ಗ್ಯಾಪ್ ಇತ್ತು. ಅಷ್ಟರಲ್ಲಿ ನಂಗೆ ಏನಾದ್ರು ರೆಸ್ಟ್ ಏನಾದ್ರು ಓದೋದು ಎಲ್ಲ ಅಷ್ಟರಲ್ಲೇ ಮುಗಿತಿತ್ತು ನಂಗೆ. ಲೈಕ್ ಮಂಡೇ ಟು ಸ್ಯಾಟರ್ಡೇ ನಾವು 4:00 ಇಂದ ಒಂದ್ 8:30 ತನಕ ಮಾಡ್ತೀವಿ. ಸಂಡೇಸ್ ಹೆಂಗಂದ್ರೆ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಗೋಪಾಲನ್ ಸ್ಕೂಲ್ ಇದೆ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗ ಚಂದಾಪುರದಲ್ಲಿ ಎಲೈಟ್ ಸ್ಕ್ವಾಡ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಎವ್ರಿ ಸಂಡೇ ನಾವ್ ಅಲ್ಲಿ ಹೋಗ್ತಿವಿ, ಯಾಕಂದ್ರೆ ಅಲ್ಲಿ ಸ್ಪಾಂಜ್ ಪಿಟ್ ಅಂತ ಇದೆ, ಅಲ್ಲಿ ನಾವ್ ಹೊಸ ಹೊಸ ಎಲಿಮೆಂಟ್ಸ್ ಕಲಿಯಕ್ಕೆ ಅಲ್ಲಿ ಹೆಲ್ಪ್ ಆಗತ್ತೆ. ಇಂಜುರೀಸ್ ಏನು ಆಗಲ್ಲ, ಅದ್ರೊಳಗ್ ಬಿದ್ರು ಏನು ಆಗಲ್ಲ. ಸೊ ಎವ್ರಿ ಸಂಡೇಸ್ ನಾವ್ ಅಲ್ಲಿ ಒಂದ್ 7:30 ಹಂಗ ಹೋಗ್ತಿವಿ, 7:30 ಒಂದ್ 11:30 ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಂಡೇಸ್.
1: ಈ ರೀತಿ ನಿಮ್ಮ ದಿನಚರಿ?
0: ಹೌದು.
1: ಸೋನಿಕಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು?
0: ಮೇನ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್

0: ಮಾಡ್ಲೇಬೇಕು ಅನ್ನೋದು. ಇವಾಗ ಏಷ್ಯನ್ಸ್ ಅಲ್ಲಿ ಮಾಡಿದೀವಿ ಓಕೆ, ಬಟ್ ವರ್ಲ್ಡ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ ಅದು 100 ಟೈಮ್ಸ್ ಡಿಫಿಕಲ್ಟಿ.
1: ಅಂದ್ರೆ
0: ಏಷ್ಯನ್ ಚಾಂಪಿಯನ್ಶಿಪ್ಸ್
1: ಎಲ್ಲಾ
0: ಎಲ್ಲ
1: ಕಂಟ್ರಿ ಅವರು ಬಂದಿರ್ತಾರೆ
0: ತುಂಬಾ. ಇವಾಗ ಇದು ಬರೀ ಏಷ್ಯನ್ ಅಲ್ವಾ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಕಡೆನ ಬರ್ತಾರೆ. ಮೆಡಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಬೇರೆ ಕಂಟ್ರಿ ಅವ್ರು ಮಾಡಿ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಸೊ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಲೇಬೇಕು ಅಂತ ಒಂದ್ ಮೈಂಡ್ ಸೆಟ್ ಇದೆ.
1: ಒಲಿಂಪಿಕ್ ಅಲ್ಲಿ ಯಾವ್ದಿದೆ ಇವೆಂಟ್ ಈ ಜಿಮ್ನಾಸ್ಟಿಕ್ಸ್?
0: ಜಿಮ್ನಾಸ್ಟಿಕ್ ಅಲ್ಲಿ ಒಲಿಂಪಿಕ್ ಅಲ್ಲಿ ಬರೀ ಆರ್ಟಿಸ್ಟಿಕ್ ಮತ್ತೆ ರಿದಮಿಕ್ ಎರಡೇ ಇರೋದು, ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಇನ್ನು ಬಂದಿಲ್ಲ.
1: ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿದೆ
0: ಇದೆ, ಹೌದು,
1: ಅದು ನಿಮ್ಮ ಗುರಿ ಅಂತ ಹೇಳಬಹುದು. ಒಳ್ಳೇದು ಸೋನಿಕಾ, ಜಿಮ್ನಾಸ್ಟಿಕ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಮುಂದಿನ ಕ್ರೀಡಾ ಪಯಣ ಉಜ್ವಲವಾಗಿರಲೆಂದು ನಮ್ಮ ಹಾರೈಕೆ. ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಧಾರವಾಡ.

0: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ. ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುತ್ತಿರಿ ಕವಿಗಾನ,
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ! ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಧಾರವಾಡ ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ. ಚಿಕ್ಕಮ್ಮ ನಾಟಕ, ಬರೆದವರು ಚಿದಂಬರ್ ಇನಾಮದಾರ್. ಚಿಕ್ಕಮ್ಮ

0: ಯಾರು?
1: ರವಿ ಬಂದ ಅಂತ ಕಾಣ್ತದ.
0: ಹ್ಮ್ ಹ್ಮ್ ಬಂದೆ
1: ಬಂದೆ. ಓ ರವಿ, ಯಾಕಪ್ಪ ಇಷ್ಟೊತ್ತಾಯ್ತು ಬರ್ಲಿಕ್ಕೆ?
2: ಅಪ್ಪ, ಈ ಡಾಕ್ಟರ್ ಕೆಲ್ಸಕ್ಕೆ ಹೊತ್ತು ಗೊತ್ತು ಒಂದೂ ಇರುದಿಲ್ಲ ನೋಡ್ಪ.
1: ಹೌದು,
2: ಹೊಟ್ಟೆ ಹಸಿದ ತಾಳ ಹಾಕುತ್ತಿದ್ರು ಹಿಡಿದ ಕೆಲಸ ಮುಗಿಸೇ ಬರ್ಬೇಕಾಗ್ತದ.
1: ಹೌದು ಮತ್ತೆ
2: ಅಪ್ಪ, ಹಿಡಿದ ಕೆಲಸ ಯಶಸ್ವಿಯಾಗಿ ಮುಗಿತಂದ್ರ ಹೊಟ್ಟೆ ತುಂಬಾ ಹೊಡ್ಗಿ ಕಡಬು ತಿಂದಷ್ಟು ಸಂತೋಷ ಆಗ್ತದ ನೋಡು.
1: ಹಂಗಂದ್ರ ನೀ ಈಗೇನ್ ಊಟ ಮಾಡುದಿಲ್ಲ ಅಂದಂಗ ಆತಲ್ಲ.
2: ಅಪ್ಪ, ನನಗ ಹೊಟ್ಟೆ ಈಗ ತಾಳ ಹಾಕ್ಲಿಕ್ಕತ್ತದ.
1: ಹ್ಮ್, ಆಗ್ಲಿ ನಡಿ, ಎಲ್ಲ ರೆಡಿ ಮಾಡೇ ಇಟ್ಟಿನಿ. ಕೈಕಾಲು ತೊಳ್ಕೊಂಡು ಬಂದವನ ತಾತಿನ ಮುಂದೆ ಕೂತ ಬಿಡು.
2: ಹಾ ಅಪ್ಪ.

0: ಅಲ್ಲ ಪಾರವಿ, ಇವತ್ತ ಇಷ್ಟ್ಯಾಕ ತಡ ಆತು ಮನೆಗೆ ಬರ್ಲಿಕ್ಕೆ?
1: ಅಪ್ಪ, ನಾ ಡ್ಯೂಟಿ ಮುಗಿಸಿ ಇನ್ನೇನು ಹೊರ ಬೀಳ್ತಿದ್ದೆ, ಅಷ್ಟರಾಗ ಒಂದ್ ಸೀರಿಯಸ್ ಕೇಸ್ ಬರ್ಬೇಕ.
0: ಓಹೋ,
1: ಒಬ್ಬ ಹೆಣ್ಮಗಳು ವಿಷ ಕುಡ್ದಿದ್ಲು, ಬಹಳ ಸೀರಿಯಸ್ ಇದ್ದಿದ್ರಿಂದ ಆಕಿಗೆ ತುರ್ತು ಚಿಕಿತ್ಸಾ ನೀಡಿ ನಾರ್ಮಲ್ ಸ್ಟೇಜ್ ತರೋ ತನಕ ಇಷ್ಟೊತ್ತಾತ್ ನೋಡ್ರಿ.
0: ಓಹೋ, ಹಿಂಗಾತನದು ಅಂದ್ರೆ ಆಕಿ ಸಣ್ಣಕೇನೋ ಅಥವಾ ವಯಸ್ಸಾಗಿತ್ತೋ? ಮತ್ತ ಬದುಕಿದ್ಲ ಇಲ್ಲಪ್ಪ?
1: ಅಷ್ಟಾಗ ಸೀರಿಯಸ್ ಆಗ್ತೀರಿ ಅಪ್ಪ?
0: ಹೌದು,
1: ಆಕಿಗೆ ಏನೂ ಆಗಿಲ್ಲ, ಅಪಾಯದಿಂದ ಪಾರಾಗ್ಯಾಳ.
0: ಹಿಂಗ ಅಲ್ಲೋ, ಆಕಿ ಯಾಕೆ ವಿಷ ತಗೊಂಡ್ಲು ಅಂತ? ಗಂಡ ಹೆಂಡತಿ ಜಗಳೇನು ಮತ್ತ? ಅಥವಾ ಅತ್ತಿಮಾವನ ಕಿರ್ಕಳಾನು? ರವಿ, ಈಗೀಗಂತೂ ಈ ವರದಕ್ಷಿಣೆಯ ಸಾವು ಒಂದು ಬಹಳ ಆಗ್ಲಿಕ್ಕತ್ತಾವ ನೋಡಪ್ಪ. ಅಂಥದ್ದೇನಾರೆ
1: ಆಕಿದು ಮದುವಿನ ಆಗಿಲ್ಲ.
0: ಹಂಗಂದ್ರೆ ಆಕಿ ವಿಷ ತಗೊಂಡದ್ದಾದ್ರೂ ಯಾಕ ಅಂತ?
1: ಮದುವೆ ಆಗಿಲ್ಲ ಅಂತ ವಿಷ ತಗೊಂಡಾಳ.
0: ಛೇ ಛೇ, ಆಕಿಗೇನು ಈಗ ಬಹಳ ವಯಸ್ಸಾಗ್ಯವೇನು?
1: 37-38 ಇರ್ಬೋದು.
0: ಹೆಸರು?
1: ಗೀತಾ ಅಂತ.
0: ಏನು ಗೀತಾ? ಯಾವ್ರನ್ನಾಕಿ ಗೊತ್ತದೇನು?
1: ಇಲ್ಲೇ ಪಕ್ಕದ ಹೊಸಳ್ಳಿ ಅವ್ರಂತ. ಅವ್ರ ತಂದಿ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ.
0: ಏನಂದಿ?
1: ಈಗ ರಿಟೈರ್ ಸಹ ಆಗ್ಯಾರ. ನಿಮ್ಗೇನಾರ ಗೊತ್ತದೇನಪ್ಪ ಅವ್ರದ್ದು?
0: ಗೊತ್ತದ ರವಿ, ಚಲೋ ಗೊತ್ತದ. ನಾ ನಿನಗೆ ಹೇಳ್ತಿದ್ದಿಲ್ಲೇನು, ನನ್ನ ಸರ್ವಿಸು ಇದೇ ಊರಾಗ ಪ್ರಾರಂಭ ಮಾಡಿದೆ ಅಂತ.
1: ಹೌದೌದು,
0: ನಾ ಹೊಸದಾಗಿ ಇಲ್ಲಿ ಕಾಲೇಜ್ನಾಗ ಲೆಕ್ಚರರ್ ಅಂತ ಸೇರಿದಾಗ ನನಗ ಇಲ್ಲಿ ರೂಮ್ ಸಿಕ್ಕಿದ್ದಿಲ್ಲ. ಅಕಸ್ಮಾತ್ ಗೀತಾನಪ್ಪಂದು ಪರಿಚಯ ಆಯ್ತು. ಅವರು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಒಂದು ರೂಮ್ ಕೊಟ್ರು ಇರ್ಲಿಕ್ಕೆ. ನಾನು ಅಲ್ಲಿ 15 ದಿವಸ ಇದ್ದೆ. ಬಹಳ ಆದರಾತಿಥ್ಯ ಮಾಡಿದ್ರಪ್ಪ. ಆಮೇಲೆ ಬೇರೆ ರೂಮ್ ಮಾಡಿದೆ. ಗೀತಾ ಅದೇ ವರ್ಷ ಕಾಲೇಜಿಗೆ ಸೇರಿದ್ಲು. ಬಹಳ ಶಾಣೆಕಪ್ಪ ಆಕಿ. ಮುಂದ 2 ವರ್ಷದೊಳಗೆ ನನಗೆ ಶಿವಮೊಗ್ಗ ಟ್ರಾನ್ಸ್ಫರ್ ಆಯ್ತು. ಆಮೇಲೆ ಹೆಚ್ಚು ಕಡಿಮೆ ಇವ್ರ ವಿಷಯ ಏನೂ ತಿಳಿಲಿಲ್ಲ. ಆದರೆ ಗೀತಾನ ಮದುವೆ ಆಗದಂಥದ್ದೇನಾಗಿತ್ತು? ಆಕಿ ಬಹುಶಃ ನೌಕರಿನೂ ಮಾಡ್ತಿರ್ಬೋದು ಅಲ್ಲ?
1: ಮಾಡ್ತಿರ್ಬೋದಪ್ಪ, ಆದ್ರೆ ಆಕಿ ವಿಷಯ ನನಗೆ ಬಹಳ ಗೊತ್ತಿಲ್ಲ ನೋಡ್ರಿ.
0: ಹಂಗಾರ ರವಿ, ನಾಳೆ ನಾನ ಹೋಗಿ ಗೀತಾನ ಭೇಟಿ ಆಗಿ ಬರ್ತೀನಿ. ಆಕಿ ಅವ್ವ ಅಪ್ಪನ್ನು ಮಾತಾಡ್ಸ್ದಂಗು ಆಗ್ತದೆ.
1: ಆಗ್ಲಪ್ಪ, ನಾಳೆ ನಾ ಡ್ಯೂಟಿಗೆ ಹೋಗೋ ಮುಂದೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಆತಿಲ್ಲೋ?
0: ಹಾಂ.

0: Gita? Gita? Ei, Gita.
1: Yaru?
0: Gita? Yakova? ನನ್ ಗುರ್ತ ಹಾಕ್ಲಿಲ್ಲೇನು?
1: ನೀವು
0: ಹೌದು
1: ಕಿರಣಿ ಸರ್ ಅಲ್ಲೇನು?
0: ಹೌದು ಹೌದು, ಇನ್ನೂ ನಾನು ಮರ್ತಿಲ್ಲ. ಹಂಗಾರ
1: ಸರ್, ನಿಮ್ ಕೈಯಾಗ 2 ವರ್ಷ ಕಲ್ತೇನೆ ನಾನು. ನೀವು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ರಿ, ಮರೆತು ಬಿಟ್ರಿ. ಆದ್ರ ನಿಮ್ ನೆನಪು ಮಾತ್ರ ನಮ್ಗೆ ಯಾವಾಗ್ಲೂ ಬರ್ತದ ನೋಡ್ರಿ. ಮೊನ್ನೆ ನಮ್ಮಪ್ಪ ನಿಮ್ಮನ್ನ ನೆನೆಸಿದ್ರು.
0: ಗೀತಾ, ಬಹಳ ಮಾತಾಡಬೇಡವ, ರೆಸ್ಟ್ ತಗೋ. ಈ ಹೆಂಗದ, ಆರಾಮಾಗಿದ್ದಿಲ್ಲೋ?
1: ಹ್ಮ್, ಆರಾಮನ ಇದ್ದೇನೆ. ಅದೇನೋ ಅಂತಾರಲ್ಲ, ಪಾಪಿ ಸಮುದ್ರ ಹೊಕ್ರು ಮೊಣಕಾ ತನಕ ನೀರು ಅಂತ.
0: ಹಂಗ್ಯಾಕಂತೀವ?
1: ನಾ ಸಾಯ್ಬೇಕಂತ ವಿಷ ತಗೊಂಡ್ರೆ ಸಹಿತ ಸಾಯ್ಲಿಲ್ಲ ನೋಡ್ರಿ. ಈ ಡಾಕ್ಟರ್ ಒಬ್ರು ಬದುಕಿಸ್ಬಿಟ್ರು. ನಾ ಬದುಕಿರ್ಬಾರ್ದು ಸರ್.
0: ಅಳಬಾರ್ದು ನೋಡು ಗೀತಾ, ಇಂಥ ಹೊತ್ನ್ಯಾಗ ಅಳು ಚಲೋ ಅಲ್ವಾ? ನೋಡು, ಮನುಷ್ಯನ ಜೀವನ ಅಂತಂದ್ರ ಸಮುದ್ರದೊಳಗಿನ ಬಂಡಿದ್ದಂಗಿರ್ಬೇಕು. ಗೊತ್ತದ ನಿನಗ? ಕೇಳಿಲ್ಲ, ನಾ ಹೇಳ್ತೀನಿ. ಸುಖ ದುಃಖದ ದೊಡ್ಡ ದೊಡ್ಡ ತೆರಿ ಅಪ್ರಸ್ಥಾನ.

0: ಹಚ್ಚಿರ್ತಾವನವ. ಕಲ್ಲಿನ ಹಂಗ ಎಲಿ ಒಡ್ಡಿ ನಿಂತ್ರ ಅವು ಕಲ್ಲಿಗೆ ಬಡದು ಹಂಗ ತಿರುಗಿ ಹೋಗ್ತಾವ. ನಾವು ಸಮುದ್ರ ದಂಡಿ ಮ್ಯಾಲಿನ ಉಸುಕಿನ ಹಂಗ ಆದ್ರೆ ನೋಡಿಲ್ಲಿ ತೆರಿ ಬಡ್ದಂಗೆಲ್ಲ ಜಾರ್ಕೋತಾನ ಹೋಗ್ಬೇಕಾಗ್ತದ. ನಮಗ ನಮ್ಮ ಅಸ್ತಿತ್ವನ ಉಳಿದಿಲ್ಲ ಗೀತಾ. ಅದಕ್ಕೆ ನಾ ಹೇಳೋದು ಕೇಳು, ಅದೆಲ್ಲ ಇರುವಲ್ದ್ಯಾಕ ಈಗ ನೀ ಆರಾಮಾಗು, ಯಾವುದ ಚಿಂತೆ ಇಲ್ದ ಆರಾಮ್ ಶೀರ್ ಮಲ್ಕೋ, ವಿಶ್ರಾಂತಿ ತಗೋ. ನಾ ನಾಳೆ ಮುಂಜಾನೆ ಮತ್ತೆ ಬರ್ತೀನಿ, ಭೇಟಿಯಾಗೋಣಂತ.
1: ನಾಳೆ ನಾ ಇರುದಿಲ್ರಿ ಸರ್, ಇದ ಈಗ ನರ್ಸ್ ಹೇಳಿ ಹೋದ್ರು.
0: ಹಿಂಗ ಆತು, ಸಂಜೆನಾಗ ಬಂದ್ಬಿಡ್ತೀನಿ ಆತ.

0: ಗೀತಾ, ಹೆಂಗಿದ್ದೀಯವ ಈಗ?
1: ಸರ್ ಬರ್ರಿ.
0: ಎದ್ದು ಕೂತ್ಬಿಟ್ಟಿಯಲ್ಲ, ಆರಾಮಾಗಿದ್ದಿಲ್ಲವ ಈಗ?
1: ಹುನ್ರಿ ಸರ್, ಈಗ ಪೂರ ಆರಾಮಾಗಿ ನೋಡ್ರಿ.
0: ನಾನ
1: ನಡ್ಕೋತ ಮನೆಗೆ ಹೋಗ್ತೀನಿ ಅಂದ್ರೆ ಡಾಕ್ಟರ್ ನೀವು ಬಹಳ ವೀಕ್ ಆಗಿರಿ, ನಿಮ್ ಮನೆಯವ್ರು ಯಾರ ಬರ್ಲಿ ಅಂತ ಹೇಳಿದ್ರಿ.
0: ಹೌದಾ? ಯಾಕ ಈ ಸ್ಪೆಷಲ್ ವಾರ್ಡ್ ನಿನಗ ಬೋರ್ ಆಗಿದೇನು? ನೋಡು, ಈಗಂತೂ ನಾ ಬಂದಿನಲ್ಲ, ನಿಮ್ ತಂದೆ ತಾಯಿ ಬರೋ ತನಕ ಮಾತಾಡ್ಕೋತ ಕೂರ್ತಾರಾತು.
1: ಹೌದಲ್ಲ
0: ಗೀತಾ, ನಿನ್ನ ಒಂದ್ ಪ್ರಶ್ನೆ ಕೇಳಬೇಕು ಅಂತ ಮಾಡೇನಿ. ನೀ ಏನು ತಪ್ಪು ತಿಳ್ಕೊಳ್ಳೋದ್ರ ಹೋದಲ್ಲ ಮತ್ತ
1: ಕೇಳ್ರಿ ಸರ್.
0: ಅಲ್ಲ ಗೀತಾ, ನೀ ವಿಷ ಯಾಕೆ ತಗೊಂಡಿದ್ದಿ, ಅಂಥದ್ದೇನಾಗಿತ್ತು ನಿನಗ ಅಂತ. ಅಲ್ಲ, ನಿನ್ ಮನಸ್ಸಿಗೆ ಬೇಸರ ಆಗ್ತಿದ್ರೆ ನೀ ಉತ್ತರ ಕೊಡೋದೇನು ಬೇಡ್ಬಿಡು.
1: ಹಂಗೇನು ಇಲ್ರಿ ಸರ್, ಆದ್ರ ಉತ್ತರ ಏನಂತ ಕೊಡ್ಲಿ?
0: ಅಲ್ಲವಾ, ನೀ ಸಾಯ್ಬೇಕು ಅಂತ ಯಾಕೆ ಅನಿಸ್ತು? ಅಂಥ ಸಮಸ್ಯೆ ಏನ್ ಬಂದಿತ್ ನಿನಗ, ಅದನ್ನ ಹೇಳಲ್ಲ
1: ಸರ್. ಆ ನಿರಾಶದ ಕಥಿ ಬಹಳ ದೊಡ್ಡದ ಬಿಡ್ರಿ.
0: ಗೀತಾ, ಆ ಕಥಿ ಬೇಕಾದಷ್ಟು ದೊಡ್ಡದಿರ್ಲಿ, ಅದೊಂದು ಕಾದಂಬರಿ ಆಗಿರ್ವಲ್ದ್ಯಾಕ ನಾನು ಮುಂದೆ ಹೇಳು. ಎದೆಯಾಗ ಮಡಗಟ್ಟಿದ ದುಃಖ ಬೇರೆದವ್ರ ಮುಂದೆ ತೋಳಿಕೊಂಡ್ರೆ ಅಷ್ಟ ಎದೆ ಹಗರಾಗ್ತದ.
1: ಸರ್ ಏನಂತ ಹೇಳಿ? ನೀವಿಲ್ಲಿದ್ದಾಗ ನಾ ರೆಕ್ಕೆ ಬಿಚ್ಚಿದ ಹಕ್ಕಿ ಹಂಗ ಕಾಲೇಜ್ ಹೋಗ್ತಿದ್ ನೋಡ್ರಿ. ನಮ್ಮಪ್ಪ ನನ್ನ BA MA ತನಕ ಓದಿಸ್ಬೇಕು ಅಂತ ಮಾಡಿದ್ರು.
0: ಹೌದು.
1: ನಮ್ಮವ್ ಮಾತ್ರ BA ಬೇಡ, MA ಬೇಡ, ಮೊದ್ಲು ಮದ್ವೆ ಮಾಡ್ರಿ ಅಂತ ಕಂಟು ಬಿದ್ಲು. ನಮ್ಮಪ್ಪ ಆಕಿ ಮಾತಿಗೆ ನನ್ ಜಾತಕ ತಗೊಂಡು 16 ಕಡೆ ತಿರುಗಾಡಿದ್ರ ನೋಡ್ರಿ. 4-5 ಕಡಿಂದ ಜಾತಕ ಕೂಡಿ ಬಂದದ, ಹುಡುಗಿನ ಕರ್ಕೊಂಡ್ ಬಂದ್ ತೋರಿಸ್ರಿ ಅಂತ ಪತ್ರನೂ ಬಂದ್ವು. ಆದ್ರ ಸರ್, ಒಂದೊಂದ್ ಗಂಡಿಂದ ಒಂದೊಂದ್ ಥರ ನೋಡ್ರಿ. ಸರ್, ನಂದು ಸಾಧಾರಣ ರೂಪ ಶ್ಯಾಮಲ ವರ್ಣ ಅಂತ ಗೊತ್ತದ, ಆದ್ರ ಬಹಳ ಕಪ್ಪು ಕುರುಪಿ ಏನಲ್ಲ. ಆದ್ರೂ ಗಂಡುಗಳು ಹುಡುಗ ಪಸಂದ್ ಇಲ್ಲ ಅಂತ ಖಡಾ ಖಂಡಿತ ಹೇಳ್ತಿದ್ರು. ಯಾಕಂತೇಳಿದ ನಾನು ಅಳ್ತಿದ್ ನೋಡ್ರಿ. ಆದ್ರ ಮತ್ ನಾಲ್ಕು ದಿವಸಕ್ಕ ಇನ್ನೊಬ್ ಗಂಡಿನ ಮನೆಗೆ ಹೋಗ್ತಿದ್ದೆ.
0: ಅವನು ಬೇಡ ಅಂದನು?
1: ಹೌದ್ರಿ ಸರ್, ಹೆಣ್ಣಿನ ಮದುವೆ ಸುಸೂತ್ರ ಆಗ್ಬೇಕಾದ್ರ ಹೊರಗ ಹುಡುಗ ಮೆಚ್ಚಗಾದ್ಲು ಅನ್ನೋದು ಒಂದ ವಿಷಯ ಮುಖ್ಯ ಅಲ್ಲಿ ನೋಡ್ರಿ.
0: ಹೌದವ್ವ,
1: ಇದು ಪುರಾಣದ ಕಾಲ ಆಗಿದ್ರ ಚಲೋ ಇತ್ತು. ಹುಡುಗ ಒಪ್ಪಿದ್ರೆ ಸಾಕು, ಹುಡುಗ ಗಾಂಧರ್ವ ರೀತಿಯಿಂದಾದ್ರೂ ಮದುವೆ ಆಗ್ತಿದ್ದ. ಈ ಆಧುನಿಕ ಯುಗದ ರೀತಿ ನೀತಿಗಳ ಬ್ಯಾರೆ. ಹುಡುಗ ಒಪ್ಪಿಗೆ ಆಗ್ಯಾಳ ಅನ್ನೋಕ್ಕಿಂತ ಮುಖ್ಯ ವರದಕ್ಷಿಣೆ ವರೋಪಚಾರ. ಆದ್ರೆ ನಿಮಗ್ ಗೊತ್ತದಲ್ಲ ಸರ್, ನಮ್ಮಪ್ಪ ಬಡಮಾಸ್ತರ, ಮೇಲೆ ಮಕ್ಕಳು ಬಹಳ. ನನ್ ಮೈ ಮೇಲೆ ಒಂದ್ ಗುಂಜ್ ಬಂಗಾರನು ಕಾಣದ ವರನ್ ತಂದಿ ತಾಯಿ ನನ್ನ ವಿಚಿತ್ರ ಪ್ರಾಣಿ ನೋಡೋ ಹಂಗ ನೋಡ್ತಿದ್ರು. ಅವಾಗ ನನಗ್ ಪುಕ್ಕಟ್ ಸಿಕ್ಕದ್ದು ಅಂದ್ರ ಅಳು ಒಂದ. ನಮ್ಮ ಮನಸಾರೆ ಅತ್ತೆ.
0: ಅಲ್ವಾ ಗೀತಾ, ಒಂದೆರಡು ಗಂಡುಗಳು ತಿರಸ್ಕರಿಸಿದ್ರು ಅಂತಂದ್ರಷ್ಟಕ್ಕನ ನೀ ಇಷ್ಟು ನಿರಾಶೆ ಆದ್ರೆ ಹೆಂಗ? ನೋಡು, ಈ ಪ್ರಪಂಚದೊಳಗ ಒಳ್ಳೆಯವರು ಇನ್ನೂ ಇದ್ದಾರವ? ಇನ್ನೂ ಇದ್ದಾರೆ.
1: ಹೌದು ಸರ್, ಅವರೊಳಗ ಯಾರು ನನ್ನ ಕೈ ಹಿಡ್ದಾರು ಅನ್ನೋ ಆಶಾದಿಂದ ಅಳು ನುಂಗಿ ನಗುತ್ತಿದ್ದೆ, ಮತ್ತ ವಧು ಪರೀಕ್ಷೆಗೆ ತಯಾರಾಗ್ತಿದ್ದೆ. ನನ್ನ

0: ಅಭಿಮಾನ ಬಿಟ್ಟು ವಧು ಪರೀಕ್ಷೆ ಅನ್ನೋ ಸಸ್ಪೆನ್ಸ್ ನಾಟಕದೊಳಗ ಹೀರೋಯಿನ್ ಪಾರ್ಟ್ ಮಾಡ್ಕೋತನ ಬಂದೆ. ಅಪ್ಪ ಅವ್ವ ಕೂಡು ಅಂತ ಹೇಳೋದ ತಡ ಹರಕೆ ಕುರಿ ಹಂಗ ಕೂತಿರ್ತಿದ್ದೆ. ಹಾಡು ಅಂದ್ರೆ ಹಾಡ್ತಿದ್ದೆ, ಓದು ಅಂದ್ರೆ ಓದ್ತಿದ್ದೆ. ಓದಿ ಮೂಕಿಯಲ್ಲ ಕುರುಡಿ ಅಲ್ಲ ಅಂತ ಖಾತ್ರಿ ಮಾಡ್ಕೊಡ್ತಿದ್ದೆ. ನಡೆದು ಕಾಲು ಕುಂಟಲ್ಲ ಅಂತಾನು ತೋರಿಸ್ತಿದ್ದೆ. ನಾನು ಅವ್ರ ಪಾಲಿಗೆ ಒಂದು ಆಟದ ಗೊಂಬೆ ಆಗಿದ್ದೆ. ಆದ್ರೂ ನನಗೆ ಬೇಸರ ಇರ್ಲಿಲ್ಲರಿ ಸರ್. ನನ್ನ ಈ ವರ ಆದರೂ ಕೈ ಹಿಡ್ದಾನು ಅನ್ಕೋತಿದ್ದೆ. ಅವನು ತಿರಸ್ಕಾರ ಮಾಡಿದಾಗ ಮಾತ್ರ ಅಳ್ತಿದ್ದೆ. ಮತ್ತೆ ಮುಂದಿನ ನಾಟಕದ ತಯಾರಿ ಮಾಡ್ತಿದ್ದೆ ನೋಡ್ರಿ.
1: ಅಲ್ಲ ಗೀತಾ, ಲಗ್ನ ಆಗಲಿಕ್ಕೆ ಅಷ್ಟು ಅವಸರ ಆದರೂ ಏನಿತ್ತವ? ನಿನಗೇನು ಆಗ ಅಷ್ಟೇನು ಮಹಾ ವಯಸ್ಸಾಗಿದ್ದಿಲ್ಲ.
0: ನನಗೇನು ಮದುವೆ ಅವಸರ ಇರಲಿಲ್ಲರಿ ಸರ್. ಅಷ್ಟೇ ಯಾಕೆ, ನಾ ಮದ್ವಿನ ಬೇಡ ಅಂತಿದ್ದೆ. ಆದ್ರೆ ಇಪ್ಪತ್ತರ ಗೆರಿ ದಾಟಿದ ಹೆಣ್ಣು ಅವ್ವ ಅಪ್ಪಗ ಎದೆ ಮೇಲಿನ ಕಲ್ಲು ಬಂಡೆ ಆಗಿರ್ತಾಳೆ. ಅವ್ರಿಗೆ ಆದಷ್ಟು ಲಘು ಮಗಳನ್ನ ಬೇರೆ ಮನೆ ಕಳಿಸೋ ಆತುರ, ನನಗ ಅವ್ರ ಮನಸ್ಸಿಗೆ ನೆಮ್ಮದಿಗೆ ತರಬೇಕು ಅನ್ನೋ ಕಾತರ. ಸತ್ತ ಮೇಲೆ ಜೀವ ಪರಲೋಕಕ್ಕೆ ಹೋಗ್ಬೇಕಾದ್ರೆ ದಾರಿಯಾಗೇನು ವೈತರಣಿ ನದಿ ದಾಟಬೇಕಾಗ್ತದಂತ. ಅದನ್ನ ದಾಟೋದು ಭಾಳ ಕಷ್ಟ ಅಂತ ಹೇಳ್ತಾರ್ರಿ. ನನಗನ್ನಿಸ್ತದ ಆ ವೈತರಣಿ ದಾಟೋಕ್ಕಿಂತ ಹೆಣ್ಣಿಗೆ ಈ ವಧು ಪರೀಕ್ಷೆ ಅನ್ನೋ ವೈತರಣಿ ದಾಟೋದ ಭಾಳ ಕಷ್ಟ ಅಂತ. ಆದರೂ ನಾನು ನನ್ನ ಎಲ್ಲ ಶಕ್ತಿ ಹಾಕಿ ಪಂದ್ಯ ಗೆದಲಿಕ್ಕೆ ಪ್ರಯತ್ನ ಮಾಡಿದೆ ಸರ್. ಕಡಿಕೂ ಸೋತೆ.
1: ಗೀತಾ, ಒಂದಲ್ಲ ಅಂತ ಹತ್ತಾರು ಗಂಡು ಒಪ್ಪದಿದ್ದಾಗ ಹೆಣ್ಣಿಗೆ ನಿರಾಶೆ ಆಗೋದು ಸಹಜದ. ಆದರೆ ಹೆಣ್ಣಿಗೆ ಮದುವಿಂದನ ಜೀವನ ಸಾರ್ಥಕ ಆಗ್ತದ ಅಂತೇನು ಇಲ್ಲಿ ನೋಡು. ಮದುವೆ ಆಗದನ ತಮ್ಮ ಜೀವನನ ಸಾರ್ಥಕ ಪಡಿಸಿಕೊಂಡ ಮಹಿಳೆಯರು ಎಷ್ಟು ಜನ ಇಲ್ಲಿ ಹೇಳು.
0: ಖರೇರಿ
1: ನೋಡು, ಯಾವಾಗಲೂ ನಿರಾಶೆ ಆಗಿ ಬದುಕಿಗೆ ವಿದಾಯ ಹೇಳಬಾರ್ದು. ಹಿಂಗೆ ವಿದಾಯ ಹೇಳೋದು ಪಲಾಯನವಾದ ಆಗ್ತದೆ ನೋಡು. ಅದ್ರ ಬದಲಿ ಜೀವನನ ಎದುರಿಸಿ ಏನಾರ ಸಾಧಿಸಿ ಬದುಕು ಸಾರ್ಥಕ ಮಾಡ್ಕೋಬೇಕು ನೋಡು.
0: ಹೌದ್ರಿ ಸರ್, ನನಗೂ ಹಂಗ ಅನಿಸ್ತಿತ್ತು. ಮದುವೆ ಆಗಿದ್ರೆ ಏನಾಯ್ತು, ನಾನು ಏನಾದ್ರ ನೌಕರಿ ಮಾಡಬೇಕು, ಅವ್ವ ಅಪ್ಪನ ಸಾಕ್ಬೇಕು, ತಮ್ಮಂದ್ರ ನೋದಿಸ್ಬೇಕು ಅಂತ ಅನ್ಕೊಂಡಿದ್ದೆ.
1: ಹೌದವ್ವ,
0: ಹಂಗ ವರ್ಷಗಳು ಉರುಳ್ಕೋತ ಉರುಳ್ಕೋತ ನನ್ನ ಈ 40 ಅಂಚಿಗೆ ತಳ್ಯಾವ ನೋಡ್ರಿ. ಈಗ ಸುದ್ದಾ ಅವ್ವ ಅಪ್ಪ ನನ್ನ ಲಗ್ನದ ವಿಚಾರ ಬಿಟ್ಟಿಲ್ಲ. ಮನೆಗೆ ಯಾರ ಬರಲಿ ಮೊದ್ಲು ಕೇಳೋ ಪ್ರಶ್ನೆ ಏನು, ಗೀತನ ಲಗ್ನ ಯಾವಾಗ ಮಾಡ್ತೀರಿ ಅನ್ನೋದ ಆಗಿರ್ತದ. ನಮ್ಮಪ್ಪ ಎಲ್ಲಿಯೂ ಕೂಡಿ ಬಂದಿಲ್ಲ ಅಂತ ಹಿಂಗಿ ಧ್ವನಿಯೊಳಗೆ ಹೇಳೋದು. ನಾ ಹೊರಗೆ ಹೋದ್ರೆ ಸಾಕು ಎಲ್ಲರೂ ಬ್ಯಾಟಿ ಆಡೋ ಹಂಗೆ ನನ್ನ ದಿಟ್ಟಿಸಿ ನೋಡ್ತಾರೆ ನೋಡ್ರಿ. ಕೆಲವ್ರು ಅನ್ಕ, ಗೀತಾ ಇನ್ನೂ ನಿನ್ನ ಲಗ್ನ ಆಗಿಲ್ಲ, ಆಗಿದ್ರ ಇಷ್ಟೊತ್ತಿಗೆ 4 ಮಕ್ಕಳ ತಾಯಿ ಆಗಿರ್ತಿದ್ದಲ್ಲವ ಅಂತ ಮರುಗೋ ಧ್ವನಿಯೊಳಗೆ ಚುಚ್ಚುತ್ತಾರೆ. ಇವೆಲ್ಲ ನನ್ನ ಹೃದಯನ ಚುಚ್ಚಿ ನೋವು ಮಾಡ್ತಿದ್ವು. ಮನಸ್ಸು ರೋಸ್ ಹೊತ್ತು. ಮದುವೆ ಆಗ್ತಿದ್ರೆ ಅದು ನನ್ನ ತಪ್ಪ, ನಾ ಮಾಡಿದೆ ಇದ್ದ ತಪ್ಪಿಗೆ ಎಲ್ಲರ ಕಡೆಯಿಂದ ಶಿಕ್ಷಾ ನಾ ಯಾಕೆ ಅನುಭವಿಸ್ಬೇಕು? ಈ ಎಲ್ಲದರಿಂದ ಮುಕ್ತಿ ಪಡಿಬೇಕು ಅಂದ್ರೆ ಸಾವು ಒಂದ ಪರಿಹಾರ ಅಂತ ಅನಿಸ್ತು. ಹೂವು ಸಕಾಲದೊಳಗ ಪರಾಗಸ್ಪರ್ಶ ಹೊಂದದಿದ್ರ ಅದು ಕಾಯಾಗಿ ಹಣ್ಣಾಗದ ಉದುರಿ ಮಣ್ಣೊಳಗೆ ಕೂಡ್ಕೋತದ. ಹಂಗ ಲಗ್ನ ಆಗದೆ ಇದ್ದ ನನ್ನಂಥವ್ರು ಸತ್ತು ಮಣ್ಣಾಗೋದಲ್ದ ಮತ್ತಿನ್ನೇನ್ರಿ ಸರ್?
1: ಗೀತಾ, ಹುಟ್ಟಿದವರು ಸಾಯ್ಲಿಕ್ಕೆ ಬೇಕವ, ಆದ್ರೆ ಹಿಂಗ ಬಲವಂತದಿಂದ ಸಾವು ತಂದುಕೊಳ್ಳೋದು ಸರಿಯಲ್ಲ ನೋಡು. ನೀನು ವಿಷ ಕುಡಿದ್ರೂ ಬದುಕಿದ್ದು ಯಾವುದೋ ಜನ್ಮದ ಪುಣ್ಯ ಅಂತ ತಿಳ್ಕೊ. ಸತ್ತು ಜೀವನ ಕಳ್ಕೊಳ್ಳೋದಕ್ಕಿಂತ ಬದುಕಿ ಜೀವನ ಸಾರ್ಥಕ ಮಾಡಿಕೊಳ್ಬೇಕು, ಅದ್ರ ಬಗ್ಗೆ ವಿಚಾರ ಮಾಡಿ ಗೀತಾ. ಇರಲಿ, ಈಗ ನಿನಗೆ ಆಯಾಸ ಆಗಿರಬೇಕು, ಮಲ್ಕೋ. ಇನ್ನೇನು, ನಿನ್ನ ಅವ್ವ ಅಪ್ಪ ಬಂದುಬಿಡಬಹುದು. ರವೀನು ಆಸ್ಪತ್ರೆಗೆ ಬರೋ ಹೊತ್ತಾಗಿದೆ ಈಗ. ನಾ ಇನ್ನು ಬರಲ ಅಕ್ಕ, ರವಿ ಬಂದ ಬಿಟ್ಟು ನೋಡು. ಬಾ ರವಿ. ಗೀತಾ, ಇವ ನನ್ನ ಮಗ ರವಿ ಅಂತ.
0: ಹೌದಾ? ನನಗೆ ಗೊತ್ತಾ ಇರ್ಲಿಲ್ಲ ನೋಡ್ರಿ ಸರ್. ಡಾಕ್ಟರ್ ಬಹಳ ಚಲೋ ಇದ್ದಾರ್ರಿ.
2: ನಿಮ್ಮ ಹೊಗಳಿಕೆ ಎಲ್ಲ ಆಮೇಲೆ ಇರಲಿ, ಇವತ್ತ ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತೀರಿ. ಮನೆಗೆ ಹೋದ್ಮೇಲೆ 15-20 ದಿನ ಪ್ರಕೃತಿ ಜಪಿಸ್ಕೊಳ್ರಿ, ಔಷಧ ತಪ್ಪದ ತಗೊಳ್ರಿ.
0: ಆಗಲ್ರಿ.
2: ಅಪ್ಪ, ಒಂದಿಷ್ಟು ನಾನು ಆಪರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾಗ್ಯದ.
1: ನಡಿ, ನಾನು ಮನೆ ಕಡೆಗೆ ಹೋಗ್ತೀನಿ. ಗೀತಾ, ನಾ ಬರ್ತೀನವ. ಹಂಗಾರ ನೋಡು, ರವಿ ಹೇಳಿದಂಗ ನಿನ್ನ ಪ್ರಕೃತಿ ಜಪಿಸ್ಕೊಂಡಿರ್ಬೇಕು.
0: ಆಗಲ್ರಿ ಸರ್.
1: ಬರ್ಲ್ಯಾಂಗ
0: ಹೋಗ್ಬರ್ರಿ.

0: ಏನ್ ಗೀತಾ ಬಾಯರು ಬಹಳ ಖುಷಿ ಒಳಗಿದ್ದಂಗೆ ಕಾಣಿಸ್ತದ.
1: ಓ ಡಾಕ್ಟರ್, ಹೌದ್ರಿ, ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತೀನಿ ಅಂತ ಸಂತೋಷ ಆಗ್ಯದ್ರಿ. ಅಂದಂಗ ಡಾಕ್ಟರ್, ಆ ಪೊಲೀಸ್ ಕೇಸಿಂದ ಏನಾದ್ರಿ?
0: ಅದು ಏನೂ ಆಗುದಿಲ್ಲ. ನೀವು ಮಾತ್ರ ನಾ ಹೇಳ್ಕೊಟ್ಟಂಗ ಹೇಳಿಕೆ ಕೊಟ್ಟಿದ್ದು ಚಲೋ ಆತು, ಇಲ್ದಿದ್ರ ವಿನಾಕಾರಣ ತ್ರಾಸ ಆಗ್ತಿತ್ತು.
1: ಏನಾಗ್ಲಿ, ನಮ್ಮಪ್ಪ ಈ ಇಳಿ ವಯಸ್ಸಿನೊಳಗ ಪೊಲೀಸ್ ಸ್ಟೇಷನ್ಕ ಎಡ್ತಕ್ಕೋ ತಪ್ಪು ನೋಡ್ರಿ. ಡಾಕ್ಟರ್, ಇದೆಲ್ಲ ನಿಮ್ಮ ಉಪಕಾರನ ನೋಡ್ರಿ.
0: ಅದೆಲ್ಲ ಇರ್ಲಿ, ಇಷ್ಟೆಲ್ಲ ಉಪಕಾರ ಮಾಡೇನಿ ಅಂತೀರಲ್ಲ, ಇಷ್ಟು ಮಾಡಿದ್ದಕ್ಕ ನೀವು ನನಗೇನು ಕೊಡ್ತೀರಿ ಅದನ್ನ ಮೊದ್ಲು ಹೇಳ್ರಿ.
1: ನಿಮ್ಮ ಉಪಕಾರಕ್ಕೆ ನಾ ಏನು ಕೊಡೋದು? ಡಾಕ್ಟರ್, ನಿಮ್ಮ ಫೀ ಎಷ್ಟಂತ ಹೇಳ್ರಿ, ನಾ ಜೀವಾವತ್ತಿ ಇಟ್ಟಾದ್ರೂ ಕೊಡ್ತೀನಿ.
0: ನನಗೆ ನಿಮ್ಮ ಹಣ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ, ನಿಮ್ಮ ವಾತ್ಸಲ್ಯ, ನಿಮ್ಮ ಮಮತಾ.
1: ಡಾಕ್ಟರ್, ನೀವು ಇದೇನು ಹೇಳಲಿಕ್ಕತ್ತೀರಿ?
0: ಯಾಕ್ ಗೀತಾ, ನಿಮಗೆ ಬಹಳ ಆಶ್ಚರ್ಯ ಅನ್ನಿಸ್ತದೇನು? ಪ್ರೀತಿ ಅಂದ್ರೆ ಒಬ್ಬ ತಾಯಿ ಪ್ರೀತಿ, ಅಂತಃಕರಣ ಬೇಕು ನನಗೆ.
1: ಓಹ್ ಡಾಕ್ಟರ್, ನಿಮ್ಮ ಮಾತು ನನಗೆ ಅರ್ಥ ಆಗವಲ್ತು.
0: ನೋಡ್ರಿ ಗೀತಾ, ನಾನು ನಿಮ್ಮ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡೀನಿ. ನಿಮ್ಮ ಕಥೆಯೆಲ್ಲ ನಿಮ್ಮ ತಂದೆ ತಾಯಿ ಹೇಳ್ಯಾರ, ಈಗ ನನ್ನ ಪುಣ್ಯನ ಅನ್ಬೇಕು. ನೀವು ಬದಿ ಕೊಡಿದ್ರಿ ಗೀತಾ. ನಾ ಹುಟ್ಟಿದ ಕೂಡಲೇ ತಾಯಿನ ಕಳ್ಕೊಂಡೆ. ನನ್ನ ತಂದೆ ತಮ್ಮ ಅಂತಃಕರಣ ಪೂರಕವಾದ ಪ್ರೀತಿನ ದಾರಿ ಎರೆದು ನನ್ನ ಬೆಳೆಸಿದರು. ಆದರೆ ತಾಯಿ ಅಂತಃಕರಣ, ಪ್ರೀತಿ, ವಾತ್ಸಲ್ಯ ಹೆಣ್ಣಿನ ಬಿಟ್ರೆ ಉಳಿದವ್ರು ಹೆಂಗೆ ಬರ್ತದೆ ಹೇಳ್ರಿ? ಮಾತ್ರ ವಾತ್ಸಲ್ಯ ವಂಚಿತ ಆದ ನನಗೆ ನೀವು ಈಗ ಚಿಕ್ಕಮ್ಮಾಗಿ ಆ ಪ್ರೀತಿ ವಾತ್ಸಲ್ಯ ಕೊಡಬೇಕು. ಇದ ನನ್ನ ಫೀಸ್ ನೋಡ್ರಿ.
1: ಡಾಕ್ಟರ್, ನೀವು ಇದೇನು ಹೇಳಲಿಕ್ಕತ್ತೀರಿ?
0: ಗೀತಾ, ಅಪ್ಪ ನಮ್ಮಮ್ಮನ ಭಾಳ ಪ್ರೀತಿಸ್ತಿದ್ರು, ಅದಕ್ಕೆ ಇಲ್ಲಿ ತನಕ ಎರಡನೇ ಮದುವೆ ಆಗೋ ವಿಚಾರನೆ ಮಾಡಲಿಲ್ಲ. ಆದರೆ ಈಗ ಅವರಿಗೂ 50 ವರ್ಷ ಆಗ್ಯವ, ಇನ್ನೊಂದು ಸ್ವಲ್ಪ ವರ್ಷಕ್ಕೆ ರಿಟೈರು ಆಗ್ತಾರೆ. ಈಗೇನೋ ನಾವಿಬ್ಬರು ಕೂಡ ಇದೇ ಊರಾಗ ಇದ್ದೇವೆ, ಆದರೆ ಮುಂದೆ ನನಗರ ವರ್ಗ ಆಗ್ತದೆ ಅಥವಾ ಅವರಿಗಾದರೂ ಆಗ್ಬೋದು. ಇಷ್ಟು ವರ್ಷ ತಮ್ಮೆಲ್ಲ ಕೆಲಸನೂ ತಾವ ಸ್ವತಃ ಮಾಡ್ಕೋತಿದ್ರು, ಆದರೆ ಇನ್ನು ಮುಂದೆ ಅದು ಹೆಂಗೆ ನೀಗ್ತದೆ ಹೇಳ್ರಿ? ಈಗ ಅವ್ರಿಗೆ ಒಬ್ಬರ ಆಧಾರ ಬೇಕು. ನೀವು ಅವ್ರ ಕೈಯಾಗ ಕಲ್ತೀರಿ, ಅವ್ರ ಸ್ವಭಾವ ತಿಳ್ಕೊಂಡಿರಿ. ನೀವು ಹ್ಞೂ ಅಂದ್ರೆ ಸಾಕು, ನಾನು ನನ್ನ ತಂದಿನ ಒಪ್ಪಿಸ್ತೀನಿ. ನೀವು ದಯಮಾಡಿ ಒಪ್ಕೋಬೇಕಿತ್ತಾ?
1: ಡಾಕ್ಟರ್, ನೀವು ಭಾಳ ಭಾಗ್ಯವಂತರು, ನಿಮ್ಮ ತಂದೆ ದೇವರಂಥವ್ರು. ನಾ ಏನು ಹೇಳಿ, 40 ಅಂಚಿನೊಳಗಿರೋ ನನಗಾದರೂ ಹೊರ ಎಲ್ಲಿಂದ ಬರ್ತಾವ? ನನಗಂತೂ ಮೊದಲನೇ ಮದುವೆ ಎರಡನೇ ಮದುವೆ ನಡುವಿನ ಅಂತರನ ಅಳಿಸಿ ಹೋಗ್ಯದ. ನಾ ಲಗ್ನ ಆಗಿ ಹೊಚ್ಚಲ ದಾಟಿದ್ರನ ಹಿಂದಿರೋ ತಂಗಿಯಂದ್ರೆ ಲಗ್ನ ಆಗೋದು ಸಾಧ್ಯ. ಲಗ್ನ ಅಂದ್ರೆ ನನ್ನ ಪಾಲಿಗೆ ನಾ ಸುಖ ಪಡೋ ವಿಷಯ ಅಲ್ಲ, ಅದ್ರ ಬದಲಿ ನನ್ನ ಕುಟುಂಬದ ಉಳಿದವರಿಗೆ ಭವಿಷ್ಯದ ಕನಸುಗಳನ್ನು ನನಸು ಮಾಡಿಕೊಳ್ಳಿಕ್ಕೆ ಕೊಡೋ ಅವಕಾಶ. ಅದು ನನ್ನ ಪ್ರೀತಿ ಗುರುಗಳ ಸೇವೆ ಮಾಡೋ ಅವಕಾಶ ಅಂದ್ರೆ ನಾ ಯಾಕೆ ಬೇಡ ಅನ್ಲಿ? ಹಂಗೆ ನೋಡಿದ್ರೆ ನಾ ಇಷ್ಟು ದಿವಸ ಲಗ್ನ ಆಗದ ಉಳಿದದ್ದು ಅರ್ಥಪೂರ್ಣ ಅನ್ನಿಸ್ತದ. ಆದ್ರೆ ಡಾಕ್ಟರ್, ನಿಮ್ಮ ತಂದೆ ಈ ವಯಸ್ಸಿನೊಳಗೆ ನನಗೆ ಲಗ್ನ ಯಾಕಂದ್ರೆ?
0: ಹ್ಞೂ, ಅದು ಸಾಧ್ಯನೇ ಇಲ್ಲ. ನಮ್ಮ ತಂದಿನ ನಾ ಒಪ್ಪಿಸ್ತೀನಿ, ನೀವು ಅದ್ರ ಬಗ್ಗೆ ಎಳ್ಳಷ್ಟು ಸಂಶಯ ಪಡೋದು ಬೇಡ. ಆದರೆ ನೀವು ಮದುವೆಗೆ ಮನಸ ಒಪ್ಪಿಗೆ ಕೊಡ್ತೀರಿ ಹೌದಲ್ಲ?
1: ಆಗ್ಲಿ ಡಾಕ್ಟರ್.
0: ನಾ ಈಗ ಡಾಕ್ಟರ್ ಅಲ್ಲ, ನಿಮ್ಮ ಮಗ ರವಿ. ನೀವು ನನ್ನ ಚಿಕ್ಕಮ್ಮ. ಚಿಕ್ಕಮ್ಮ
1: ರವಿ,

0: ಅಪ್ಪ, ಗೀತಾನ್ ಬಗ್ಗೆ ನಿಮಗೇನು ಅನಿಸ್ತದ?
1: ಭಾಳ ನೋಡ್ಕೊಂಡಾಳ ರವಿ. ನಮ್ಮ ಸಮಾಜದಾಗ ಮದುವೆ ಅನ್ನೋದು ದೊಡ್ಡ ಸಮಸ್ಯೆ ಆಗ್ಯದ ನೋಡು. ಅದು ಸಾಮಾನ್ಯ ಜನರಿಗಂತೂ ಹೆಣ್ಣು ಹಡಿಯೋದ ಒಂದು ಶಾಪ ಆಗ್ಯದ. ರವಿ, ನಮ್ಮ ಸಮಾಜದಾಗಿನ ಕೆಲವು ಯುವಕರಾದರೂ ವರದಕ್ಷಿಣೆ ವರೋಪಚಾರದ ಆಡಂಬರ ಬಿಟ್ಟು ಸರಳ ರೀತಿಯಲ್ಲಿ ಮದುವೆ ಆಗಲಿಕ್ಕೆ ಮುಂದೆ ಬಂದರೆ ಗೀತಾನಂಥ ಎಷ್ಟೋ ಹುಡುಗಿಯರಿಗೆ ಜೀವದಾನ ಮಾಡಿದಂಗೆ ಆಗ್ತದೆ ನೋಡು. ಏನಂತಿ
0: ಅಪ್ಪ?

0: ಆಗ್ಲೇ ಸಾಕಷ್ಟು ನೊಂದು ಬೆಂದು ಬದುಕು ಉಳಿದ ಗೀತಾಗ ಈಗಲೂ ಸಹ ಹೊಸ ಬಾಳು ಕೊಡ್ಬೋದಲ್ಲ?
1: ಏನಂದಿ, ಗೀತಾಗ ಹೊಸ ಬಾಳು ಕೊಡೋದ
0: ಯಾಕಪ್ಪ?
1: ಅಲ್ಲ ರವಿ, 40 ವರ್ಷ ಮೀರಿದ ಹುಡುಗಿನ ಮದುವೆ ಆಗುವಂತಹ ಉದಾರಿ ಈ ಕೆಟ್ಟ ಸಮಾಜದಾಗ ಗ್ಯಾಸ್ ಹಚ್ಚಿ ಹುಡುಕಿದ್ರು ಸಿಗುದಿಲ್ಲೋ.
0: ಹಂಗ್ಯಾಕಂತೀರಿ ಅಪ್ಪ?
1: ಯಾಕ?
0: ಇಂತಹ ಕೆಲವು ಜನ ಆದ್ರೂ ಇರೋದ್ರಿಂದ ಇವತ್ ಸಮಾಜ ಸ್ವಲ್ಪ ಆದ್ರೂ ಸ್ವಸ್ಥದ.
1: ಹೆಂಗಂತೀಯ?
0: ಈಗ ನಿಮ್ ಉದಾಹರಣೆನ ತಗೊಳ್ರಿ.
1: ಹಾ,
0: ನೀವು ಉದಾರೆ ಅಲ್ಲೇನು
1: ರವಿ? ಏನ್ ಹೇಳಕತ್ತಿದ್ದೆ ನೀನು?
0: ಈಗ ನನ್ನ ಅಮ್ಮನ್ ಕಳ್ಕೊಂಡು 20 ವರ್ಷ ಅದು. ಇಲ್ಲಿ ತನಕ ನೀವು ನನಗ ಅಪ್ಪ ಅಮ್ಮ ಎರಡೂ ಆಗಿ ಬೆಳೆಸಿದ್ರಿ. ನಾ ಡಾಕ್ಟರ್ ಆಗ್ಲಿಕ್ಕೆ ನಿಮ್ ಶ್ರಮನ ಕಾರಣ. ಆದ್ರ ಈಗ ಅಮ್ಮನೂ ನಿಮ್ ಜೊತೆ ಇದ್ರ ನನ್ ನೌಕರಿ ನಿಮ್ ಈ ನೆಮ್ಮದಿ ಜೀವನ ನೋಡಿ ಎಷ್ಟು ಸಂತೋಷ ಪಡ್ತಿದ್ಲು.
1: ಹೌದಪ್ಪ ಹೌದು.
0: ಆದ್ರ ಅಕ್ಕಿಗೆ ಆ ಭಾಗ್ಯನೇ ಇರ್ಲಿಲ್ಲ. ಅಪ್ಪ, ಈಗಾದ್ರೂ ನೀವ ಕೈ ಸುಟ್ಕೊಳ್ಳೋದು, ನೀವ ಮನೆ ಕೆಲಸ ಎಲ್ಲ ಮಾಡೋದು ಬೇಡ. ನಾ ನಿಮ್ ಜೊಡೆ ಅಮ್ಮನ ಅಲ್ದಿದ್ರು ಚಿಕ್ಕಮ್ಮನಾದ್ರು ನೋಡಿ ಸಂತೋಷ ಪಡ್ಬೇಕು ಅಂತೇನೆ.
1: ರವಿ, ಏನ್ ಮಾತಾಡ್ಲಿಕ್ಕೆ ನೀನು? ಅಲ್ಲೋ, ಈಗ ನಿನಗ್ ಮದುವೆ ವಯಸ್ಸಾತು, ಇಂಥದ್ರಾಗ ನೀ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ವಯಸ್ಸಾದ ನನಗ್ ಮದುವೆ ಆಗುವಂತೇನೋ?
0: ನನಗೇನು ಅಂತ ಮದುವೆ ವಯಸ್ಸು ಆಗಿಲ್ಲಪ್ಪ. ನಾವಿಬ್ರು ಕೂಡ ಎಷ್ಟು ವರ್ಷ ಅಂತ ಇಲ್ಲೇ ಇರ್ಲಿಕ್ಕೆ ಆಗ್ತದ. ನನಗಾದ್ರೂ ಟ್ರಾನ್ಸ್ಫರ್ ಆಗ್ಬಹುದು, ನಿಮಗಾದ್ರೂ ಆಗ್ಬಹುದು. ಆಗ ನೀವು ಒಬ್ಬಂಟಿಗರಾಗಿ ಕಷ್ಟ ಪಡ್ಬೇಕಾದದ್ದು ಬೇಡ. ಅದಕ್ಕ ನನ್ನ ಮದುವೆಕ್ಕಿಂತ ನಿಮ್ದು ಹೆಚ್ಚು ಅವಶ್ಯ ಅನಿಸ್ತದ
1: ರವಿ.
0: ಅಲ್ದ
1: ಅಲ್ದ ಅಲ್ದ ಏನ್ ಮತ್ತ?
0: ಅಪ್ಪ, ನೀವ ಗೀತಾನ್ ಕೈ ಹಿಡಿದು ಈ ಮನೆಗೆ ಚಿಕ್ಕಮ್ಮ ಅಂತ ಕರ್ಕೊಂಡ್ ಬಂದ್ರ?
1: ರವಿ ರವಿ, ನೀ ಸಣ್ಣವಿದ್ರು ಬಹಳ ತಿಳುವಳಿಕೆ ಇದೆ ನೋಡಪ್ಪ. ನಿನ್ ಮಾತು ಕಥೆ ರೀತಿ ನಡತಿ ಎಲ್ಲ ನಿಮ್ಮ ಅಮ್ಮನ ಹಂಗ. ಆಕಿನೂ ಅಷ್ಟ, ತನಗ್ ಬೇಕಾದಷ್ಟು ಕಷ್ಟ ಆದರೂ ಸಹಿಸಿಕೊಂಡು ನನ್ನ ಸುಖಕ್ಕೆ ಹಾತೊಡಿತಿದ್ಲು. ಈ ಮನೆ ಲಕ್ಷ್ಮಿ ಆಗಿದ್ಲಪ್ಪ ಆಕೆ, ನನ್ನ ಹೃದಯದಾಗ ಶಾಶ್ವತವಾಗಿ ಉಳಿದು ಬಿಟ್ಟಾಳು ಆಕೆ. ಈಗ ಈಗ ಆಕೆ ಜಾಗದಾಗ ಗೀತಾನ ಕೂರ್ಸಂತೇನು?
0: ಅಪ್ಪ, ನಿನ್ ಹೃದಯ ಬಹಳ ವಿಶಾಲ ಅದ ಅಂತ ನನಗ್ ಗೊತ್ತಿಲ್ಲೇನು
1: ರವಿ.
0: ಅಮ್ಮನ್ನ ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದನ್ನ ನಾ ಏನು ಪ್ರತ್ಯಕ್ಷ ಕಂಡಿಲ್ಲ. ಆದ್ರ ನೀ ದಿನಕ್ಕೆ 10 ಸಲ ಆಕಿನ ಹೊಗಳೋದನ್ನ, ಆಕಿನ ನೆನೆಸದ ಮಲಗದ ಇರೋದನ್ನ ನಾ ನೋಡಿಲ್ಲೇನು. ಅಮ್ಮ ನಿನ್ನ ಹೃದಯದಾಗ ಶಾಶ್ವತವಾಗಿ ಉಳಿದಾಳ. ಆದ್ರ ಆಕಿ ಹತ್ರ ಗೀತಾಕು ಒಂದಿಷ್ಟು ಜಗ ಕೊಡ್ರಿ
1: ರವಿ.
0: ಆಗ ನಿಮ್ಮ ಈ ಕಷ್ಟ ಶ್ರಮ ಎಲ್ಲ ದೂರ ಆಗ್ತಾವ. ಸ್ವರ್ಗದಾಗಿರೋ ಅಮ್ಮಗೂ ಸಂತೋಷ ಆಗ್ತದ. ಇನ್ನ ನೀವು ಗೀತಾ ಒಂದಾದ್ರೆ ನನ್ನಷ್ಟು ಸಂತೋಷ ಪಡೋರು ಯಾರೂ ಇರ್ಲಿಕ್ಕಿಲ್ಲ ನೋಡ್ರಿ. ನೀವು ಬರೇ ಹೂ ಅನ್ರಿ, ಉಳಿದದ್ದೆಲ್ಲ ನಾ ನೋಡ್ಕೋತೀನಿ.
1: ಹಂಗಲ್ಲ ರವಿ, ಈಗಿನ್ನೂ ಗೀತಾ ಚೇತರಿಸಿಕೊಳ್ಳಿಕ್ ಹತ್ತಾಳ. ಇಂಥದ್ರಾಗ ಆಕಿನ್ನ 2ನೇ ಮದುವೆ ಆಗ್ಲಿಕ್ಕೆ ಕೇಳುದಾದ್ರೂ ಹೆಂಗಪ್ಪ? ಮತ್ತೆ ಇದಕ್ಕಾಕಿ ಮನಸ್ಸ ಒಪ್ತಾಳ ಹೆಂಗ?
0: ಅಪ್ಪ, ನೀವು ಆ ಚಿಂತೆಯೆಲ್ಲ ಬಿಡ್ರಿ ಅಂತ ಹೇಳಲಿಲ್ಲೇನು? ನಾ ಈಗಾಗಲೇ ಗೀತಾನ್ ಜೋಡಿ ಮಾತಾಡಿ ಬಂದೇನಿ. ಆಕಿನೂ ಒಪ್ಪ್ಯಾಳಪ್ಪ. ಅಷ್ಟೇ ಅಲ್ಲ, ಅವರು ನನ್ನ ಗುರು ಸಮಾನ. ಈಗ ಅವರ ಬಾಳ ಸಂಗಾತಿಯಾಗಿ ಅವ್ರ ಸೇವಾ ಮಾಡೋ ಅವಕಾಶ ಸಿಕ್ಕರೆ ನಾ ಅವರಿಗೆ ಎಷ್ಟು ಕೃತಜ್ಞನಾಗಿದ್ರು ಕಡಿಮಿನ ನನ್ನ ಜನ್ಮ ಸಾರ್ಥಕ ಸಮಾಧಾನ ಸಿಗ್ತದ ಅಂತ ಅಂದಾಳ. ಹ್ಮ್. ಅಪ್ಪ, ಇನ್ಯಾಕೆ ವಿಚಾರ ಮಾಡ್ತೀರಿ? ಲಘೂನ ಹೂ ಅನ್ರಿ. ನನಗ ಅಮ್ಮ ಇಲ್ಲ ಅನ್ನೋ ಕೊರತೆ ನೀವ ನೀಗಿಸ್ಬೇಕು. ತಾಯಿ ಪ್ರೀತಿ ಅನ್ನೋದು ಹೆಂಗಿರ್ತದ ಅನ್ನೋದು ನನಗೆ ತಿಳಿಲಿಲ್ಲ. ಈಗಾರು ನಾನು ತಾಯಿ ಪ್ರೀತಿ ಅಂತಃಕರಣದ ರುಚಿ ನೋಡ್ತೇನೆ. ನನಗೂ ತಾಯಿ ವಾತ್ಸಲ್ಯ ದೊರಕಿಸ್ಕೊಡ್ರಿಯಪ್ಪ, ದೊರಕಿಸ್ಕೊಡ್ರಿಯಪ್ಪ.
1: ರವಿ, ನೀ ಸಣ್ಣವಿದ್ದಾಗಿನಿಂದಲೂ ಬಹಳ ಹಠಮಾರಿ ನೋಡು. ನೀ ಬೇಡಿದ್ದು ನೀ ಬಯಸಿದ್ದು ನಿನಗೆ ಸಿಗಬೇಕು. ಇಲ್ದಿದ್ರೆ 2-3 ದಿವಸ ಉಪವಾಸ ಬೀಳ್ತಿದ್ದೆ. ಹ್ಮ್. ಈಗ ನಿನಗೆ ಚಿಕ್ಕಮ್ಮ ಬೇಕು ಅಂತ ಹಠ ಮಾಡ್ಲಿಕ್ಕೆ ನಾ ಬೇಡ ಅಂತಂದ್ರೆ ನೀ ಮತ್ತೆ ಉಪವಾಸ ಸತ್ಯಾಗ್ರಹ ಶುರು ಮಾಡವನ, ಅದು ನನಗೆ ಗೊತ್ತದ. ಆಗಲಿ, ನಿನಗೆ ಯಾಕೆ ನಿರಾಶೆ ಮಾಡಬೇಕು? ನಿನ್ನ ಅಮ್ಮನ ನಿನಗೆ ಬುದ್ಧಿ ಕೊಟ್ಟಂಗೆ ಕಾಣಿಸ್ತದೆ. ಆಗಲಿ ರವಿ, ನೀ ಹೇಳ್ದಂಗೆ ನಾ ಗೀತಾನ ಕೈ ಹಿಡಿತೀನಿ.
0: ಅಪ್ಪ,
1: ಆಕೆಗೊಂದು ಹೊಸ ಬಾಳು ಕೊಡ್ತೀನಿ ರವಿ.
0: ಅಪ್ಪ, ನೀವು ಹೇಳೋದು ಖರೇನಾ?
1: ಹೌದು.
0: ಹಂಗಾರ ನಾ ಗೀತಾ ಚಿಕ್ಕಮ್ಮಗ ಈ ಸಂತೋಷದ ವಿಷಯನ ಹೇಳೇ ಬರ್ತೇನೆ. ಚಿಕ್ಕಮ್ಮಗ ಹೇಳೇ ಬರ್ತೇನೆ. ಚಿಕ್ಕಮ್ಮಗ ಹೇಳೇ ಬರ್ತೇನೆ.
1: ಹುಚ್ಚ ಹುಡುಗ, ತನ್ನ ಮದುವೆ ಮರೆತು ನನಗೆ ಮದುವೆ ಮಾಡ್ಲಿಕ್ಕೆ ತಯಾರಾಗ್ಯಾನ. ರವಿ ಅಂಥ ಮಕ್ಕಳು ಅಪರೂಪ, ಬಹಳ ಅಪರೂಪ.

ಚಿಕ್ಕಮ್ಮ ನಾಟಕ ಕೇಳಿದಿರಿ. ಬರೆದವರು ಚಿದಂಬರ್ ಇನಾಮದಾರ್. ಪಾತ್ರ ಪರಿಚಯ: ತಂದೆ ಎನ್ಜಿ ಗಲಗಲಿ, ರವಿ ಉಮೇಶ್ ನಾಯಕ್, ಗೀತಾ ಪದ್ಮಜಾ ಹುಯಿಲ್ಗೋಳ್, ನಿರ್ಮಾಣ ಪ್ರಭಾ ಸಿರೂರ್.

ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ. ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಆಕಾಶವಾಣಿ ಧಾರವಾಡ. ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ವಿಶೇಷ ಬಾನುಲಿ ವರದಿ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇಂದಿನ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಎ ಸನದಿ ಸಿಂಧೋಳಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ. 6:35 ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ, ನಿರೂಪಣೆ ಜಿ ಸುರೇಖ ಸುರೇಶ್. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾ ರಾಮನ್. 7:15 ಭಾವಯಾನ ಕಾರ್ಯಕ್ರಮ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರಸಿ. 7:50 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:45 ಕೆರೆ ಕಾಯಕ ಕುರಿತು ಮಾತನಾಡುತ್ತಾರೆ ಶಿವಾನಂದ ಕಳವೆ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಮೇಘನಾ ವಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕನಕ ದೀಪ, ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ ಸುರೇಖ ಸುರೇಶ್. 9:30 ನಂದನ ಕಾರ್ಯಕ್ರಮ.

10:30ಕ್ಕೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 10:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 11:00ಗೆ ಕೇಳು ಗೆಳತಿ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್, 11:30ಕ್ಕೆ ಗುಲಾಂ ಸಾದಿಕ್ ಖಾನ್ ಅವರ ಗಾಯನದಲ್ಲಿ ರಾಗ್ ನಟ್ ಭೈರವ್ ಕೇಳುತ್ತೀರಿ. ಇವು ಇಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:06:50, 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರ ಮೇಲೆ ಹಾಗೂ FM 103.3 MHz ಕಂಪನಾಂಗಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55ಕ್ಕೆ ಆರಂಭವಾಗುವುದು. ಇನ್ನು ಮುಂದೆ FM 103.3 MHz ಕಂಪನಾಂಗಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.